101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಇಂದು 2026 ಇಸ್ವಿ ಅಕ್ಟೋಬರ್ ತಿಂಗಳ 6 ತಾರೀಕು ಮಂಗಳವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಮುಂಜಾನೆ. ಸಮಯ ಸರಿಯಾಗಿ ಬೆಳಗಿನ 5:58 ಮೂವತ್ತ್ನಾಲ್ಕು ಸೆಕೆಂಡುಗಳು.

ಸಮಯ ಸರಿಯಾಗಿ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಬಿಸಿ ದೊಡ್ಡೇಗೌಡ ಅವರಿಂದ, 6:35 ರೈತರಿಗೆ ಸಲಹೆ, ಬೆಳಗ್ಗೆ 6:40 ಜನಪದ ಸಂಗೀತ.

ಇಂದು ಬೆಳಗ್ಗೆ 7:15ಕ್ಕೆ ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ, 8:30ಕ್ಕೆ 8ನೇ ಕೇಂದ್ರ ವೇತನ ಆಯೋಗದ ನಿರೀಕ್ಷೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಪುರಾಣಂ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಬೆಳಗ್ಗೆ 8:45ಕ್ಕೆ ಚುಜ್ಜಿರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಇಂದು ಬೆಳಗ್ಗೆ 9:10ಕ್ಕೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮ ಸರಣಿ. 9:45ಕ್ಕೆ ಚಿತ್ರಗೀತೆಗಳು.

ನಿಲಯದಿಂದ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ. ಆಕಾಶವಾಣಿಯ ಸಂಗೀತ ಕಲಾವಿದೆ ಡಾಕ್ಟರ್ ಆರ್.ಎನ್. ಶ್ರೀಲತಾ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ದಿಗ್ವಿಜಯ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು.

12:30 ಆರೋಗ್ಯ ಸಂಚಿಕೆಯಲ್ಲಿ ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ರಕ್ತಸ್ರಾವ ಈ ವಿಷಯ ಕುರಿತಂತೆ KMCRI ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 1 ಗಂಟೆಗೆ ಪ್ರಗತಿ ಪಥ. PM ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ. ಕಾರವಾರ ಕೇಂದ್ರದ ಕೊಡುಗೆ.

ನಿಲಯದಿಂದ ಇಂದು ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಆರೋಗ್ಯ ಕಾರ್ಯಕ್ರಮ, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10ಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕಥೆ, 6:30ಕ್ಕೆ ಅವಲೋಕನ, 6:35ಕ್ಕೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ, ಸಂಜೆ 6:51ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕುರಿತಾದ ಡಾಕ್ಟರ್ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. 7:20ಕ್ಕೆ ಜನಪದ ಸಂಗೀತ, 7:45ಕ್ಕೆ ಚಿತ್ರಗೀತೆಗಳು.

ಇಂದು ರಾತ್ರಿ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ, ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಅರ್ಜುನಾಯ ಚ ವಿಭೋ ತವ ಸುಪ್ರಭಾತಂ.
1: ಇನ್ನು ಮುಂದೆ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರಿಂದ ದಾಸರ ಪದ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಚಿಂತನ, ಡಾಕ್ಟರ್ ಬಿಸಿ ದೊಡ್ಡೇಗೌಡ ಅವರಿಂದ.
3: ಇತ್ತೀಚೆಗೆ ಒಂದು ಮಧ್ಯವಯಸ್ಕ ಸಾಂಸಾರಿಕರ ಗುಂಪು ಗಂಭೀರವಾದ ಚರ್ಚೆಯೊಂದರಲ್ಲಿ ತೊಡಗಿತ್ತು. ಚರ್ಚೆಗೆ ಒಳಗಾಗಿದ್ದ ವಿಷಯ ಮಾತ್ರ ಇನ್ನೂ ಗಂಭೀರವಾದುದಾಗಿತ್ತು. ಅದು ಪಡ್ಡೆ ಹುಡುಗರು ತಮ್ಮ ಮಾತನ್ನು ಕೇಳುವುದಿಲ್ಲ, ಅವರಲ್ಲಿ ಬೇಕಾಬಿಟ್ಟಿ ನಡವಳಿಕೆ ಇದೆ ಎಂಬುದಾಗಿತ್ತು. ಕೆಲವರು ಮಕ್ಕಳು ಹೆಚ್ಚು ಸಮಯ ಮೊಬೈಲ್ ಬಳಸುತ್ತಿರುವುದರಿಂದ ಗಂಭೀರ ಪರಿಣಾಮ ಉಂಟಾಗಿದೆ, ಅದನ್ನು ಸರಿಪಡಿಸಲು ಸಾಧ್ಯವೇ ಇಲ್ಲ ಎಂಬ ತರ್ಕದಲ್ಲಿಯೇ ಉಳಿದು ಹೋಗಿದ್ದರೆ, ಇನ್ನೂ ಕೆಲವರು ಪೋಷಕರಾದವರು ಮಕ್ಕಳ ಚಲನವಲನ ಆಗುಹೋಗುಗಳನ್ನು ನಿತ್ಯವೂ ಗಮನಿಸಿ ಸರಿಯಾದ ಮಾರ್ಗದರ್ಶನ ನೀಡದೇ ಇರುವುದರಿಂದ ಮಕ್ಕಳಲ್ಲಿ ಬೇಕಾಬಿಟ್ಟಿ ನಡವಳಿಕೆ ಬಂದು ಒದಗಿದೆ ಎಂದು ವಾದಿಸಿದರು. ಅದೇ ಗುಂಪಿನಲ್ಲಿ ತಾಳ್ಮೆಯಿಂದ ವಾದವಿವಾದಗಳನ್ನು ಕೇಳಿಸಿಕೊಳ್ಳುತ್ತಾ ಕುಳಿತಿದ್ದ ಹಿರಿಯರೊಬ್ಬರು ಮಾತ್ರ ಪ್ರಸ್ತಾಪಿಸಿದ್ದು ಬೇರೆಯದೇ ವಾದವನ್ನು. ಅದು ಉಳಿದವರನ್ನು ಮತ್ತೊಂದು ಬಗೆಯ ಆತ್ಮಾವಲೋಕನಕ್ಕೆ ತಳ್ಳುವ ವಿಚಾರವಾಗಿತ್ತು. ಅವರ ವಾದ ಸರಣಿ ಹೀಗಿತ್ತು. ಇತ್ತೀಚಿನ ಸಂಶೋಧನೆಗಳಿಂದ ದೃಢಪಟ್ಟಿರುವಂತೆ ನಾವು ತಿನ್ನುವ ಆಹಾರಕ್ಕೂ ನಮ್ಮ ಆಲೋಚನೆ ಮತ್ತು ನಡವಳಿಕೆಗಳಿಗೂ ನೇರ ಸಂಬಂಧವಿದೆ. ನಾವು ಇಂದು ಹಣವಂತರಾಗಿದ್ದೇವೆ, ಸ್ಥಿತಿವಂತರಾಗಿದ್ದೇವೆ ಎಂದುಕೊಂಡು ಮಕ್ಕಳನ್ನು ದೈಹಿಕವಾದ ಶ್ರಮದಾಯಕವಾದ ಕೆಲಸಗಳಿಂದ ದೂರ ಉಳಿಸಿದ್ದೇವೆ. ಬಹಳಷ್ಟು ಮಕ್ಕಳಿಗೆ ಬೆವರಿನ ಬೆಲೆಯೇ ತಿಳಿದಿಲ್ಲ. ಮಕ್ಕಳಿಗೆ ನಿತ್ಯವೂ ನಾನಾ ಬಗೆಯ ಬೌದ್ಧಿಕ ಕಸರತ್ತು ಹೆಚ್ಚಾಗುತ್ತಿದೆಯೇ ಹೊರತು ಅವರ ಸಮತೋಲಿತ ಬೆಳವಣಿಗೆಗೆ ಬೇಕಾದ ದೈಹಿಕ ವ್ಯಾಯಾಮವೂ ಅವರಿಗೆ ಸಿಗದಂತಾಗಿದೆ. ಜೊತೆಗೆ

ಅವರು ತಿನ್ನುವ ಆಹಾರ ನಿಸರ್ಗ ತತ್ವಕ್ಕೆ ಸಂಪೂರ್ಣ ವಿರುದ್ಧವಾದುದಾಗಿದೆ. ಹೆಚ್ಚಿನ ಮಕ್ಕಳು ಗಟ್ಟಿಯಾದ ಆಹಾರವನ್ನು ಜಗಿದು ಅದರ ರಸ ರುಚಿಯನ್ನು ಆಸ್ವಾದಿಸಿ ತಿನ್ನದವರಾಗಿದ್ದಾರೆ. ಇನ್ನಷ್ಟು ಮಕ್ಕಳಿಗೆ ಈಗಾಗಲೇ 10 ಹಲವು ಬಗೆಯ ರುಚಿಕರವಾದ ಆಹಾರಗಳು ತಿನ್ನಲು ದೊರೆತು ಅವರು ಅದಕ್ಕಿಂತಲೂ ಹೆಚ್ಚು ಸ್ವಾದಭರಿತ ರುಚಿಕರವಾದ ಆಹಾರ ಪದಾರ್ಥಗಳನ್ನು ಹುಡುಕುವವರಾಗಿರುತ್ತಾರೆ. ಆಹಾರವನ್ನು ಆಯ್ಕೆ ಮಾಡುವಾಗ ಅದರಲ್ಲಿ ಬಳಕೆಯಾಗುವ ವೈವಿಧ್ಯಮಯ ಪದಾರ್ಥಗಳ ಮೇಲೆಯೇ ಹೆಚ್ಚಿನ ಮಹತ್ವ ಇರುತ್ತದೆ. ಹೆಚ್ಚು ಹೆಚ್ಚು ಪದಾರ್ಥಗಳನ್ನು ಸೇರಿಸಿ ಬಹಳ ರುಚಿಕರವಾಗಿ ಮಾಡಿದ್ದನ್ನು ಮಾತ್ರ ಶ್ರೇಷ್ಠ ಎಂದು ತೀರ್ಮಾನಿಸುವ ಹಂತಕ್ಕೆ ಇಂದು ಮಕ್ಕಳು ಬಂದು ನಿಲ್ಲುತ್ತಿದ್ದಾರೆ. ಹೌದು, ಮಕ್ಕಳ ಮೇಲೆ ಉಂಟಾಗುತ್ತಿರುವ ಇಂತಹ ಆಹಾರಗಳ ಪರಿಣಾಮಗಳು ಮತ್ತು ದೈನಂದಿನ ಚಟುವಟಿಕೆಗಳ ಪ್ರಭಾವವು ಹಲವು ಅಪಾಯ ಮತ್ತು ತೊಂದರೆಗಳಿಗೂ ಕಾರಣವಾಗಿದೆ. ಮಕ್ಕಳು ಸಣ್ಣ ಸಣ್ಣ ವಿಷಯಗಳಿಗೂ ತಾಳ್ಮೆ ಕಳೆದುಕೊಂಡು ತಂದೆ ತಾಯಿ ಸೇರಿದಂತೆ ಸಿಕ್ಕ ಸಿಕ್ಕವರೊಂದಿಗೆ ರೇಗಾಡುವುದು, ಜಗಳಕ್ಕೆ ನಿಲ್ಲುವುದು ಕಾಣಸಿಗುತ್ತದೆ. ಚಿಕ್ಕ ವಯಸ್ಸಿಗೆ ತಂದೆ ತಾಯಿಯರ ಮಾತನ್ನು ಲೆಕ್ಕಿಸದೆ ವಾಹನಗಳನ್ನು ಚಲಾಯಿಸಿ ಬೇರೆಯವರಿಗೂ ಅಪಘಾತ ಮಾಡುವುದಲ್ಲದೆ ತಾವೂ ತೊಂದರೆಗೆ ಸಿಲುಕಿಕೊಳ್ಳುವ ಸಂದರ್ಭಗಳು ಎದುರಾಗುತ್ತಿವೆ. ಇನ್ನೂ ಕೆಲವು ಮಕ್ಕಳು ಕಾರಣವೇ ಇಲ್ಲದೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭಗಳಿವೆ. ಜೀವನವನ್ನು ಒಂದು ರೀತಿಯಲ್ಲಿ ರೀಲ್ಸ್ನಂತೆ, ಆನ್ಲೈನ್ ಗೇಮ್ನಂತೆ ಹಗುರಾಗಿ ಪರಿಗಣಿಸುವ ಮನೋಭಾವ ಹೆಚ್ಚಾಗುತ್ತಿದೆ. ತನ್ನೊಳಗಿನ ಭಾವನೆಗಳನ್ನು ಗಮನಿಸಿಕೊಂಡು ಅದನ್ನು ತನ್ನ ವಿವೇಕದ ಮೂಲಕ ಪರಿಶೀಲಿಸಿ ನಿಧಾನಕ್ಕೆ ಪ್ರತಿಕ್ರಿಯಿಸುವ ತಾಳ್ಮೆಯೇ ಮಕ್ಕಳಲ್ಲಿ ಕಾಣದಾಗುತ್ತಿದೆ. ಇನ್ನು ಬಹಳಷ್ಟು ಪೋಷಕರು ಮಕ್ಕಳು ತಮ್ಮ ಮಾತನ್ನು ಕೇಳದವರು ಎಂದು ತೀರ್ಮಾನಿಸಿ ಬೇರೆ ಯಾರಾದರೂ ಜವಾಬ್ದಾರಿ ತೆಗೆದುಕೊಂಡು ಸುಧಾರಿಸಿಕೊಡಲಿ ಎಂಬ ಹಂತ ತಲುಪಿದವರೂ ಇದ್ದಾರೆ. ಇದಕ್ಕೆ ಕೆಲವು ಕಾರಣಗಳೂ ಇವೆ. ಮಕ್ಕಳೊಂದಿಗೆ ಆತ್ಮೀಯವಾಗಿ ಕಲೆತು ಬೆರೆತು ಅವರ ಭಾವನೆಗಳಿಗೆ ಸ್ಪಂದಿಸುವ ಮನಸ್ಥಿತಿಯನ್ನು ಪೋಷಕರು ಕಳೆದುಕೊಳ್ಳುತ್ತಿರುವುದು. ಮಕ್ಕಳು ದಿನದ ಒಂದಷ್ಟು ಅವಧಿಯನ್ನು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಹಗುರಾಗುವ ಅವಕಾಶಗಳು

0: ಇದಕ್ಕೆ ಕೆಲವು ಕಾರಣಗಳೂ ಇವೆ. ಮಕ್ಕಳೊಂದಿಗೆ ಆತ್ಮೀಯವಾಗಿ ಕಲೆತು ಬೆರೆತು ಅವರ ಭಾವನೆಗಳಿಗೆ ಸ್ಪಂದಿಸುವ ಮನಸ್ಥಿತಿಯನ್ನು ಪೋಷಕರು ಕಳೆದುಕೊಳ್ಳುತ್ತಿರುವುದು. ಮಕ್ಕಳು ದಿನದ ಒಂದಷ್ಟು ಅವಧಿಯನ್ನು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಹಗುರಾಗುವ ಅವಕಾಶಗಳು ತಪ್ಪಿ ಹೋಗುತ್ತಿರುವುದು. ಹಿಂದೆ ಸುಲಭವಾಗಿ ಅಕ್ಕಪಕ್ಕದ ಮನೆಯ ಮಕ್ಕಳೊಂದಿಗೆ ಸ್ನೇಹಿತರೊಂದಿಗೆ ಬೆರೆತು ಒಂದಷ್ಟು ಆಟಗಳ ಜೊತೆಗೆ ಭಾವನೆಗಳ ವಿನಿಮಯಕ್ಕೆ ಒಡನಾಟಕ್ಕೆ ಕಾರಣವಾಗುತ್ತಿದ್ದ ಸಂದರ್ಭಗಳು ಮಾಯವಾಗುತ್ತಿರುವುದು. ಮಕ್ಕಳು ಮುಂದೆ ಬರಬೇಕೆಂದು ಅವರನ್ನು ಪುಸ್ತಕಗಳು, ಲ್ಯಾಪ್ಟಾಪ್, ಟ್ಯಾಬ್, ಮೊಬೈಲ್ಗಳ ಮುಂದೆ ಕುಳ್ಳಿರಿಸಿ ಅವರ ಚಲನಶೀಲತೆಯನ್ನು ತಡೆಯುತ್ತಿರುವುದು. ಮಕ್ಕಳಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಪ್ರತಿ ಹಂತದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ತಿದ್ದಿ ಸಲಹೆ ನೀಡಿ ಸುಧಾರಿಸುವ ವ್ಯವಧಾನ ಇಲ್ಲವಾಗಿರುವುದು. ಮಕ್ಕಳನ್ನು ಸಾಮಾಜೀಕರಣಗೊಳಿಸುವಲ್ಲಿ ಅಕ್ಕಪಕ್ಕದವರು, ಗೆಳೆಯರು, ಬಂಧುಗಳು, ಶಾಲೆ, ಸಾರ್ವಜನಿಕ ಸ್ಥಳಗಳು, ಹೀಗೆ ನಾಲ್ಕಾರು ಇತರೆ ಸಂಗತಿಗಳು ಸೇರಿಕೊಳ್ಳುತ್ತವೆ. ನಮ್ಮ ಸಮಾಜಕ್ಕೆ ಬೇಕಾದ ಸೂಕ್ತ ವ್ಯಕ್ತಿಯನ್ನು, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಾಗ ಎಲ್ಲರ ಜಾಗೃತ ಪ್ರಜ್ಞೆ ಅಗತ್ಯ. ಪೋಷಕರೊಂದಿಗೆ ಕೈಜೋಡಿಸಿ ಪರಿಸ್ಥಿತಿಯನ್ನು ಎಲ್ಲರೂ ತಹಬಂದಿಗೆ ತಂದುಕೊಳ್ಳುವ ಕಡೆಗೆ ಯೋಚಿಸಬೇಕಾಗಿದೆ.
1: ಇದುವರೆಗೂ ಡಾಕ್ಟರ್ ಬಿಸಿ ದೊಡ್ಡೇಗೌಡ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಸಮಯ 6:35. ಇದು ಆಕಾಶವಾಣಿ ವಿಜಯಪುರ. ಸಮಯ 6:35:20. ಕೇಳಿ ರೈತರಿಗೆ ಸಲಹೆ.
3: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಬಂದಿರುವಂತಹ ಮಾಹಿತಿ ಮಾವಿನ ಬಗ್ಗೆ ಅದ. ಮಾವು ಬೆಳೆದಂತಹವರು ಗಮನಿಸಬೇಕು. ಅಕ್ಟೋಬರ್ ತಿಂಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೋಡೋಣ. ಅಕ್ಟೋಬರ್ ತಿಂಗಳಲ್ಲಿ ಸಹಿತ ಮಳೆ ಬರದಿದ್ರೆ ಗಿಡಗಳಿಗೆ ನೀರು ಕೊಡುವುದನ್ನು ಮುಂದುವರಿಸಬೇಕು. ಅಕ್ಟೋಬರ್ ತಿಂಗಳ ಕೊನೆ ವಾರದೊಳಗೆ ಮ್ಯಾಂಗೋ ಸ್ಪೆಷಲ್ ಲಘು ಪೋಷಕಾಂಶ ಮಿಶ್ರಣವನ್ನ 1 ಲೀಟರ್ ನೀರಿಗೆ 5 ಗ್ರಾಂ ನಂಗ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರ ಜೊತೆಗೆ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ 1 ಲೀಟರ್ ನೀರಿಗೆ 10 ಗ್ರಾಂ ನಂಗ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರ ಜೊತೆಗೆ ಒಂದು ಶಾಂಪು ಪಾಕೆಟ್ ಅಥವಾ ಸೋಪಿನ ದ್ರಾವಣವನ್ನ 5 ಮಿಲಿಲೀಟರ್ನಷ್ಟು ಮತ್ತು 2-3 ಲಿಂಬೆಹಣ್ಣಿನ ರಸವನ್ನ ಪ್ರತಿ 20 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಹಿಂಗ್ ಮಾಡೋದ್ರಿಂದ ಎಲ್ಲಾ ಮಾವಿನ ಗಿಡಗಳು ಒಂದೇ ಸಲಕ್ಕ ಒಂದೇ ಸಮನೆ ಹೂ ಬಿಡುವುದಕ್ಕೆ ಸೂಚನೆ ಕೊಟ್ಟಂಗಾಗ್ತದ. ಅಲ್ಲದೆ ಮ್ಯಾಂಗೋ ವಿರೂಪಗೊಳ್ಳುವುದನ್ನ ಮಾಲ್ ಫಾರ್ಮೇಷನ್ ಅಂತ ಹೇಳಿ ಇಂಗ್ಲಿಷ್ ನೊಳಗೆ ಕರೀತಾರ. ಮ್ಯಾಂಗೋ ವಿರೂಪ ಆಗುವುದನ್ನ, ಹಣ್ಣಿನ ಒಳಗೆ ಗರ್ಭ ಧರಿಸುವಂತಹ ಅವಘಡವನ್ನ ಕಡಿಮೆ ಮಾಡಬಹುದು ಮತ್ತು ಗುಣಮಟ್ಟದ ಇಳುವರಿಯನ್ನ ಈ ಒಂದು ಕ್ರಮದಿಂದ ಪಡಿಬಹುದಾಗಿದೆ. ನವೆಂಬರ್ ತಿಂಗಳಲ್ಲಿ ರೈತರು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ನೋಡೋಣ. ನವೆಂಬರ್ ತಿಂಗಳಲ್ಲಿ ನೀರು ಕೊಡುವುದನ್ನು ನಿಲ್ಲಿಸಬೇಕು, ಇಲ್ಲಾದ್ರೆ ಹೂ ಬಿಡುವ ಸಮಯ ಮುಂದಕ್ಕೆ ಹೋಗ್ತದೆ. ಇದೇ ತಿಂಗಳಲ್ಲಿ ಎಳೆ ಚಿಗುರು ಮೂಡುವ ಸಮಯದೊಳಗೆ ಚಿಗುರು ಎಲೆ ಬಾಧಿಸುವ ಗೂಡುಮಾರಿ ಹುಳು, ಗೊಂಡೆ ಹುಳು, ಎಲೆ ತಿನ್ನುವ ಕೀಟಗಳು, ರೆಂಬೆ ಕುಡಿ ಕೊರಕ ಕೀಟ ಮತ್ತು ಇತರ ಕೀಡೆಗಳು ಕಂಡು ಬಂದ್ರೆ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳಬೇಕು. ಪ್ರೊಫೆನೋಫಾಸ್ 50 EC ಇರುವಂತಹದ್ದು 2.5 ಮಿಲಿಲೀಟರ್ನಷ್ಟು, ಇದರ ಜೊತೆಗೆ ನೀರೊಳಗೆ ಕರಗುವಂತಹ ಗಂಧಕ 3 ಗ್ರಾಂನಷ್ಟು, ಇದರ ಜೊತೆಗೆ ಅಂಟು 0.5 ಮಿಲಿಲೀಟರ್ನಷ್ಟು, ಇಲ್ಲ ಅಂತಂದ್ರೆ ಬೇವಿನ ಮೂಲದ ಕೀಟನಾಶಕವಾದ ಅಜಾದಿರಾಕ್ಟಿನ್ 1 ಮಿಲಿಲೀಟರ್ನಷ್ಟು ಅಥವಾ ನೀಮ್ ಸೋಪ್ 5 ಗ್ರಾಂನಷ್ಟು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇವುಗಳ ಜೊತೆಗೆ ಕೀಟನಾಶಕವನ್ನು ಉಪಯೋಗಿಸಿದರೆ ಹೆಚ್ಚು ಪರಿಣಾಮಕಾರಿ ಆಗಿರುತ್ತದೆ. ಇದೇ ತಿಂಗಳಲ್ಲಿ ಒಂದು ವೇಳೆ ಸತತವಾಗಿ ಒಂದು ವಾರ ತನಕ ದಟ್ಟವಾದ ಇಬ್ಬನಿ ಅಥವಾ ಮಂಜು ಬಿದ್ರೆ ಮಾವಿಗೆ ರೋಗಗಳು ಬರುವುದು ಖಚಿತ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಎಚ್ಚರ ವಹಿಸಬೇಕು, ಇದನ್ನ ನಿರ್ಲಕ್ಷ್ಯ ಮಾಡಬಾರದು, ಕೂಡಲೇ ಸಿಂಪರಣೆಗೆ ಸಜ್ಜಾಗಿರಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ತಜ್ಞರನ್ನ ಸಂಪರ್ಕ ಮಾಡಬಹುದು.
2: ಇದುವರೆಗೆ ಡಾಕ್ಟರ್ ಸೋಮಶೇಖರ್ ರೂಳಿ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ.
4: ಆಕಾಶವಾಣಿ
5: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
7: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
5: ಆಕಾಶವಾಣಿ
4: ಆಕಾಶವಾಣಿ
7: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
7: ಆಕಾಶವಾಣಿ
4: ಆಕಾಶವಾಣಿ
7: ಆಕಾಶವಾಣಿ
5: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
9: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಹೇಳುಗರೆ, ಇಂದು ಮಧ್ಯಾಹ್ನ 8 ಗಂಟೆ, ಇಂದು ಬೆಳಗ್ಗೆ 8:30 8ನೇ ಕೇಂದ್ರ ವೇತನ ಆಯೋಗದ ನಿರೀಕ್ಷೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಪುರಾಣಂ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

ಸಮಯ 6:40. ಜನಪದ ಸಂಗೀತದಲ್ಲಿ ಭೀಮಪ್ಪ ಪುಂಜಪ್ಪ ಹಾಗೂ ತಂಡದವರಿಂದ ಹಂತಿ ಹಾಡುಗಳು.

0: ಸಾವೇರ್ಯಾನು ಶಿವನಲ್ಲು
1: ಬಸವ ಬಲ್ಲಿದನೆಂದು ಹೆಸರಿಟ್ಟಾಳವರವ್ವ ಸುಳ್ಳಲ್ಲದೊಬ್ಬ ಶಿವ ಬಂದು
0: ಬಸವ ಬಲ್ಲಿದನೆಂದು ಹೆಸರಿಟ್ಟ

0: ಗಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಅಂತೇಳಿ ಕುಂತ ಉಣಸು
1: ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕೇಳುಗರೆ, ಇದೇ ಶುಕ್ರವಾರ 9 ಅಕ್ಟೋಬರ್ 9 ರಂದು 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ

ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD code 0800. ಕೇಳಿ, ಇದೇ ಶುಕ್ರವಾರ October 9 6:00 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಬರ ನಿರ್ವಹಣೆಗೆ ಸರ್ಕಾರದೊಂದಿಗೆ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ರಾಜ್ಯದಾದ್ಯಂತ 1,250 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಉದ್ದೇಶ, ಸಚಿವ ಮಧು ಬಂಗಾರಪ್ಪ. ಎಐ ತಂತ್ರಜ್ಞಾನದ ಮೂಲಕ ಯಕ್ಷಗಾನ ಕಲೆಗೆ ಜಾಗತಿಕ ಮನ್ನಣೆ ನೀಡಲು ಸರ್ಕಾರದ ನಿರ್ಧಾರ. ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ 2% ಮೀಸಲಾತಿ, ರಾಜ್ಯ ಸರ್ಕಾರದ ಆದೇಶ. ವಾರ್ತೆಗಳ ವಿವರ. ಬರ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ ಎಂದು ಕಂದಾಯ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಿಂದೆಂದೂ ಕಾಣದಂತಹ ತೀವ್ರ ಬರ ಪರಿಸ್ಥಿತಿ ಎದುರಾಗಿದೆ. ಇದನ್ನು ಸರ್ಕಾರ, ಪ್ರತಿಪಕ್ಷ ಮತ್ತು ಸಾರ್ವಜನಿಕರು ಒಟ್ಟಾಗಿ ಎದುರಿಸಬೇಕಾಗಿದೆ ಎಂದರು. ರಾಜ್ಯದ ಜನರು ನೀರನ್ನು ಅತ್ಯಂತ ಮಿತವಾಗಿ ಬಳಸಬೇಕು. ವಾಹನಗಳನ್ನು ತೊಳೆಯಲು ಅನಗತ್ಯವಾಗಿ ಹೆಚ್ಚಿನ ನೀರು ಬಳಸಲು ಸಾಧ್ಯವಾದಷ್ಟು ಕಡಿವಾಣ ಹಾಕಬೇಕು. ಮನೆಯ ದಿನನಿತ್ಯದ ಬಳಕೆಯಲ್ಲಿಯೂ ನೀರನ್ನು ಉಳಿತಾಯ ಮಾಡುವ ಮೂಲಕ ಜನರು ಸರ್ಕಾರದೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು. ಮತದಾರರ ಪಟ್ಟಿಗೆ ಸಂಬಂಧಿಸಿದ ಅರ್ಜಿ ನಮೂನೆ 7ರ ದುರುಪಯೋಗದ ಕುರಿತು ಚುನಾವಣಾ ಆಯೋಗಕ್ಕೆ ಸಾಕ್ಷ್ಯಸಹಿತ ದೂರು ನೀಡಲಾಗಿದೆ. ಪ್ರಕರಣದಲ್ಲಿ ಗುರುತಿಸಲಾಗಿರುವ ವ್ಯಕ್ತಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಒತ್ತಾಯಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಂದೇ ಸಮುದಾಯದವರನ್ನು ಗುರುತಿಸಿಕೊಂಡು ಅರ್ಜಿಗಳನ್ನು ಎಲ್ಲಿಯೂ ಮುದ್ರಿಸಿ ತರಲಾಗುತ್ತಿದೆ. ಅವರ ಹೆಸರು ಹಾಗೂ ಮತದಾರರ ಗುರುತಿನ ಚೀಟಿ ವಿವರಗಳನ್ನು ಮುದ್ರಿತ ಅರ್ಜಿಗಳಲ್ಲಿ ನಮೂದಿಸಿ ಸಲ್ಲಿಸಲಾಗುತ್ತಿದೆ. ಅವರ ಮಾಹಿತಿ ಯಾರಿಂದ ದೊರೆಯಿತು ಮತ್ತು ಎಲ್ಲಿಂದ ಲಭ್ಯವಾಯಿತು ಎಂಬುದನ್ನು ಪರಿಶೀಲಿಸಬೇಕಿದೆ. ಇಂತಹ ಕ್ರಮ ಕಾನೂನಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕರಡು ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಅರ್ಹ ಮತದಾರರಿಗೆ ಮತ್ತೊಮ್ಮೆ ಅವಕಾಶ ಕಲ್ಪಿಸುವ ಕ್ರಮಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗೈರು ಹಾಜರಿ, ಸ್ಥಳಾಂತರ, ಮೃತಪಟ್ಟವರು, ದ್ವಂದ್ವ ನೋಂದಣಿ ಸೇರಿದಂತೆ ವಿವಿಧ ಕಾರಣಗಳಡಿ ಹಲವು ಮತದಾರರ ಹೆಸರುಗಳನ್ನು ಕರಡು ಪಟ್ಟಿಯಿಂದ ಹೊರಗಿಡಲಾಗಿದೆ. ಇಂತಹ ಸಂದರ್ಭಗಳಲ್ಲಿ ನಿಜವಾದ ಅರ್ಹ ಮತದಾರರು ತಮ್ಮ ಹೆಸರು ಮತ್ತೆ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗುವಂತೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಚುನಾವಣಾ ಆಯೋಗದ ಪ್ರಕಾರ ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದ ಅರ್ಹರು ಫಾರ್ಮ್ 6 ತುಂಬುವ ಮೂಲಕ ನೋಂದಣಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಈಗಾಗಲೇ ಕರಡು ಪಟ್ಟಿಯಲ್ಲಿ ಹೆಸರು ಹೊಂದಿರುವ ಮತದಾರರು ಹೆಸರು, ವಿಳಾಸ ಸೇರಿದಂತೆ ವಿವರಗಳಲ್ಲಿ ತಿದ್ದುಪಡಿ ಅಗತ್ಯವಿದ್ದರೆ ಫಾರ್ಮ್ 8 ಸಲ್ಲಿಸಬಹುದು. ರಾಜ್ಯದಲ್ಲಿ ಯಾವುದೇ ರೀತಿಯ ಲೋಡ್ ಶೆಡ್ಡಿಂಗ್ ಇಲ್ಲ. ಕಳೆದ 2 ದಿನಗಳ ಹಿಂದೆ ಸಂಜೆ ವೇಳೆ ಮಾತ್ರ ವಿದ್ಯುತ್ ಸಮಸ್ಯೆ ಉಂಟಾಗಿತ್ತು. ಅದನ್ನು ಹೊರತುಪಡಿಸಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆ ಇಲ್ಲ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯುತ್ತಿನ ಅಭಾವವಿಲ್ಲ, ಈ ಬಾರಿ ಮಳೆ ಇಲ್ಲದೆ ಎಲ್ಲೆಡೆ ಸಮಸ್ಯೆ ಉಂಟಾಗುತ್ತಿದೆ. ಈ ಪರಿಸ್ಥಿತಿಗೆ ಸುಮಾರು 8 ತಿಂಗಳಿಂದಲೇ ಸಿದ್ದತೆ ಮಾಡಿಕೊಂಡಿದ್ದೇವೆ. ಮುಂದಿನ ಬೇಸಿಗೆ ಸಮಯದಲ್ಲಿ ಕೂಡ ವಿದ್ಯುತ್

0: ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದ್ದು ಆ ಪರಿಸ್ಥಿತಿ ನಿಭಾಯಿಸಲು ಈಗಿನಿಂದಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ರಾಜ್ಯದಾದ್ಯಂತ 1,250 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು ಇದೇ ಡಿಸೆಂಬರ್ ಮಾಸಾಂತ್ಯದೊಳಗಾಗಿ ಉದ್ಘಾಟಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವರಾದ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಾಗರದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಯೋಜನೆಗಾಗಿ ಸುಮಾರು 4,300 ಕೋಟಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ. ಒಂದೇ ಶಾಲೆಯ ಆವರಣದಲ್ಲಿ 1 ರಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ದೊರೆಯಲಿದೆ. ಅಲ್ಲದೆ ಮೂಲ ಸೌಲಭ್ಯಗಳ ಜೊತೆಗೆ ಅಗತ್ಯವಿರುವ ಎಲ್ಲಾ ರೀತಿಯ ಶಿಕ್ಷಕರನ್ನು ಕೂಡ ನೇಮಕ ಮಾಡಲಾಗುತ್ತಿದೆ. ಶಾಲೆಗೆ ಬರುವ ಮಕ್ಕಳ ಅನುಕೂಲಕ್ಕಾಗಿ ಉಚಿತ ಬಸ್ ಸಂಪರ್ಕ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದು ನುಡಿದರು. ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 6ರಂದು ಆಚರಿಸಲಾಗುತ್ತದೆ. ಸೆರೆಬ್ರಲ್ ಪಾಲ್ಸಿ ಅಂದರೆ ಮಿದುಳಿನ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಈ ಸಮಸ್ಯೆಯೊಂದಿಗೆ ಬಾಳುತ್ತಿರುವ ವ್ಯಕ್ತಿಗಳ ಹಕ್ಕುಗಳು ಹಾಗೂ ಸಮಾಜದಲ್ಲಿ ಅವರ ಸೇರ್ಪಡೆಗಾಗಿ ಧ್ವನಿ ಎತ್ತುವುದು ಈ ದಿನದ ಉದ್ದೇಶ. ವಿಶ್ವಾದ್ಯಂತ ಕೋಟ್ಯಂತರ ಜನರು ಈ ಸ್ಥಿತಿಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ಅಗತ್ಯವಿರುವ ಸೌಲಭ್ಯಗಳು, ತಂತ್ರಜ್ಞಾನ ಹಾಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಅವರ ಜೀವನವನ್ನು ಸುಧಾರಿಸುವುದು ಈ ದಿನದ ಮುಖ್ಯ ಗುರಿಯಾಗಿದೆ. ಯುನಿಕ್ ಆ್ಯಂಡ್ ಯುನೈಟೆಡ್, ಅನನ್ಯ ಮತ್ತು ಏಕೀಕೃತ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಈ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಧಾರವಾಡದ ನರ ಹಾಗೂ ಮನೋರೋಗ ತಜ್ಞರಾದ ಡಾ. ರಾಘವೇಂದ್ರ ಪಾಟೀಲ್.
1: ಸೆರಿಬ್ರಲ್ ಪಾಲ್ಸಿ ಎನ್ನುವುದು ಮಗುವಿನ ಚಲನೆ, ಸ್ನಾಯುಗಳ ನಿಯಮ ಮತ್ತು ನಡೆಯುವ ಭಂಗಿಯ ಮೇಲೆ ಪರಿಣಾಮ ಬೀರುವ ಒಂದು ನರವೈಜ್ಞಾನಿಕ ಸ್ಥಿತಿಯಾಗಿದೆ. ಈ ಸೆರಿಬ್ರಲ್ ಪಾಲ್ಸಿಯ ಪ್ರಮುಖ ಲಕ್ಷಣಗಳು ಎಂದರೆ ಸ್ನಾಯುಗಳ ಬಿಗಿತ ಅಥವಾ ಸೆಳೆತ, ಸ್ನಾಯುಗಳಲ್ಲಿ ಸಮನ್ವಯತೆಯನ್ನು ಕಾಯ್ದುಕೊಳ್ಳುವುದು, ನಡೆಯುವಾಗ ಅಥವಾ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ತೊಂದರೆ ಉಂಟಾಗುವುದು, ದೈನಂದಿನ ಚಟುವಟಿಕೆಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುವುದು. ಸೆರಿಬ್ರಲ್ ಪಾಲ್ಸಿ ಜೀವಿತಾವಧಿಯ ಸ್ಥಿತಿಯಾಗಿರುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ಮೆದುಳಿಗೆ ಹಾನಿಯಾಗಿರಬಹುದು. ಜನನದ ಮೊದಲು ಅಥವಾ ಜನನದ ಸಮಯದಲ್ಲಿ ಅಥವಾ ಜನನದ ಸ್ವಲ್ಪ ಸಮಯದ ನಂತರ ಸಂಭವಿಸಬಹುದು. ನಮ್ಮ ದೇಶದಲ್ಲಿ 3ರಿಂದ 4 ಮಕ್ಕಳಿಗೆ ಸೆರಿಬ್ರಲ್ ಪಾಲ್ಸಿ ಎಂಬ ತೊಂದರೆ ಉಂಟಾಗುತ್ತದೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ ಕಲೆಯಾದ ಯಕ್ಷಗಾನವನ್ನು ಆಧುನಿಕ ತಂತ್ರಜ್ಞಾನ ಹಾಗೂ ಕೃತಕ ಬುದ್ದಿಮತ್ತೆ ಯುಗಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಯಕ್ಷಗಾನ ವಿದ್ಯುನ್ಮಾನ ದಾಖಲೆಗಳ ಸಂಗ್ರಹಾಲಯ ಸ್ಥಾಪನೆಗೆ ಸರ್ಕಾರ 9.5 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಈ ಯೋಜನೆ ಕುರಿತು ನಡೆದ ಇಲಾಖಾಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿದ ಅವರು, ಯಕ್ಷಗಾನದ ಸಮಗ್ರ ದಾಖಲೀಕರಣ, ಸಂರಕ್ಷಣೆ ಹಾಗೂ ಮುಂದಿನ ತಲೆಮಾರಿಗೆ ಕಲೆಯನ್ನು ತಲುಪಿಸುವ ಉದ್ದೇಶದಿಂದ ಮಂಗಳೂರಿನಲ್ಲಿ ಡಿಜಿಟಲ್ ಆರ್ಕೈವ್ಸ್ ಸ್ಥಾಪಿಸುವ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಈ ಪ್ರಸ್ತಾವನೆಗೆ ಸರ್ಕಾರ ಅನುಮೋದನೆ ನೀಡಿದ್ದು, ಯೋಜನೆಯ ಅನುಷ್ಠಾನದ ಜವಾಬ್ದಾರಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದ ಪತ್ರಾಗಾರ ಇಲಾಖೆಗೆ ವಹಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ 2%ರಷ್ಟು ಮೀಸಲಾತಿ ಕಲ್ಪಿಸುವ ಮಹತ್ವದ ಆದೇಶವನ್ನು ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ. ಅರಣ್ಯ ಹಾಗೂ ಪೊಲೀಸ್ ಇಲಾಖೆಗಳ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ 3%ರಷ್ಟು ಮೀಸಲಾತಿ ನೀಡಲು ಸಹ ಆದೇಶಿಸಲಾಗಿದೆ. ರಾಜ್ಯ ನಾಗರಿಕ ಸೇವೆಗಳಲ್ಲಿನ ನೇರ ನೇಮಕಾತಿಯಲ್ಲಿ ಕ್ರೀಡಾ ಸಾಧಕರಿಗೆ 2%ರಷ್ಟು ಹುದ್ದೆಗಳನ್ನು ಮೀಸಲಿಡುವ ಕರ್ನಾಟಕ ನಾಗರಿಕ ಸೇವಾ ನೇಮಕಾತಿ ನಿಯಮಗಳು 2026ಕ್ಕೆ ಸಚಿವ ಸಂಪುಟ ಈ ಹಿಂದೆ ಅನುಮೋದನೆ ನೀಡಿತ್ತು. ಇದೀಗ ಸರ್ಕಾರ ಅಧಿಕೃತವಾಗಿ ಮೀಸಲಾತಿ ಆದೇಶ ಹೊರಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಜನಜಾಗೃತಿ ಅಭಿಯಾನ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ

0: ಭಯೋತ್ಪಾದನೆಯ ವಿರುದ್ದ ಒಂದು ಹೊಸ ಹೆಜ್ಜೆ ಕುರಿತ ವರದಿ ಇಲ್ಲಿದೆ. 2008 ನವೆಂಬರ್ 26ರಂದು ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕೇವಲ ಕಾಗದ ಪತ್ರಗಳಾಗಿತ್ತು. ಬಳಿಕವೂ ಭಾರತದ ಮೇಲಿನ ದಾಳಿ ಮುಂದುವರಿಯುತ್ತಲೇ ಇತ್ತು. ಆದರೆ ಕ್ಷಮೆಯಾಚಿಸುವ ಈ ಪದ್ಧತಿ 2016ರ ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ರಕ್ಷಣಾ ಪಡೆಗಳು ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019ರ ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ನಡೆಸಿದವು. ಇದು 1971ರ ಬಳಿಕ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ಮೊದಲ ವಾಯುದಾಳಿಯಾಗಿತ್ತು. ಇದಾದ ಬಳಿಕ ಪಹಲ್ಗಾಮ್ ದಾಳಿ ಪ್ರತೀಕಾರವಾಗಿ 2025ರ ಮೇ ತಿಂಗಳಿನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಭಾರತದ ಸೇನೆ ಕೆಲವೇ ಗಂಟೆಗಳಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸುವ ಮೂಲಕ ಸೇಡು ತೀರಿಸಿಕೊಂಡಿತು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ದಾಖಲೆಗಳಿಂದ ಪ್ರಮಾಣಗಳಿಗೆ ಹೋಗಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಜನರ ಸಮಸ್ಯೆಗಳಿಗೆ ಸ್ಥಳೀಯ ಮಟ್ಟದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದಿಂದ ಪ್ರಜಾಸೇವಾ ಆಂದೋಲನ ನಡೆಸಲಾಗುತ್ತಿದೆ. ಜನರ ಅಹವಾಲುಗಳಿಗೆ ಸ್ಪಂದಿಸುವಲ್ಲಿ ಯಾವುದೇ ವಿಳಂಬವಾಗದಂತೆ ಅಧಿಕಾರಿಗಳು ತ್ವರಿತವಾಗಿ ಕ್ರಮ ವಹಿಸಬೇಕು ಎಂದು ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ನಿರ್ವಹಣೆಗೆ ಸರ್ಕಾರದೊಂದಿಗೆ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ರಾಜ್ಯದಾದ್ಯಂತ 1250 ಕೆಪಿಎಸ್ ಶಾಲೆಗಳ ಉದ್ದೇಶಕ್ಕೆ ಆರಂಭ, ಸಚಿವ ಮಧು ಬಂಗಾರಪ್ಪ. ಎಐ ತಂತ್ರಜ್ಞಾನ ಮೂಲಕ ಯಕ್ಷಗಾನ ಕಲೆಗೆ ಜಾಗತಿಕ ಮನ್ನಣೆ ನೀಡಲು ಸರ್ಕಾರದ ನಿರ್ಧಾರ. ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ 2% ಮೀಸಲಾತಿ, ರಾಜ್ಯ ಸರ್ಕಾರದ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:15.

ಈಗ ಕೇಳಿ ಕಥೆ ವ್ಯಕ್ತಿತ್ವದ ಕಿರೀಟ ಸಭ್ಯ ವರ್ತನೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಮೊಂಡ ಸ್ವಭಾವದವನು, ಗರ್ವಿಷ್ಠನು, ಪ್ರಜೆಗಳ ಬಗ್ಗೆ ಒಂದು ರೀತಿಯ ತಿರಸ್ಕಾರ ಭಾವನೆ ಹೊಂದಿದವನು. ರಾಜನ ಈ ನಡವಳಿಕೆಯಿಂದ ಅಸಮಾಧಾನಗೊಂಡಿದ್ದ ಪ್ರಜೆಗಳು ಅವನಿಗೆ ವಿಧೇಯರಾಗಿರಲಿಲ್ಲ, ಗೌರವ ಕೊಡುತ್ತಿರಲಿಲ್ಲ, ಹೇಳಿದ ಮಾತುಗಳನ್ನು ಕೇಳುತ್ತಿರಲಿಲ್ಲ, ವಹಿಸಿದ ಕೆಲಸವನ್ನು ಸರಿಯಾಗಿ ಮಾಡುತ್ತಿರಲಿಲ್ಲ. ಹೀಗಾಗಿ ರಾಜನಿಗೆ ಕೋಪ ಬಂದರೂ ಶಿಕ್ಷೆ ವಿಧಿಸಿದರೆ ಪ್ರಜೆಗಳು ಎಲ್ಲಿ ನನ್ನ ವಿರುದ್ಧ ತಿರುಗಿ ಬೀಳುತ್ತಾರೋ ಎಂದು ಶಿಕ್ಷಿಸಲು ಹಿಂಜರಿಯುತ್ತಿದ್ದ. ಇದರಿಂದ ಪ್ರಜೆಗಳು ಅವನ ನಿಯಂತ್ರಣಕ್ಕೆ ಸಿಗದಂತಾದರು. ರಾಜನಿಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಕಾಡಲಾರಂಭಿಸಿತು. ಇದಕ್ಕೊಂದು ಪರಿಹಾರ ಕಂಡುಹಿಡಿಯಲೇಬೇಕೆಂದು ಮಂತ್ರವಾದಿಯೊಬ್ಬನನ್ನು ಬರಮಾಡಿಕೊಂಡು, ನಿಮ್ಮ ಮಾಂತ್ರಿಕ ಶಕ್ತಿಯಿಂದ ಪ್ರಜೆಗಳು ನಾನು ಹೇಳಿದ ಹಾಗೆ ಕೇಳಿಕೊಂಡು ನನ್ನ ಅಧಿಕಾರಕ್ಕೆ ತಲೆಬಾಗುವಂತೆ ಮಾಡಿ ಎಂದ. ಮಂತ್ರವಾದಿ ಎಷ್ಟೇ ಎಲ್ಲ ಪ್ರಯತ್ನ ಮಾಡಿದರೂ ಪ್ರಯೋಜನವಾಗಲಿಲ್ಲ. ಈ ವಿಷಯ ತಿಳಿದ ಪರಸ್ಥಳದ ಯುವಕನೊಬ್ಬ ರಾಜನ ಬಳಿ ಹೋಗಿ, ಪ್ರಭುಗಳೇ, ನಾನು ಈ ಸಮಸ್ಯೆಯನ್ನು ಪರಿಹರಿಸುತ್ತೇನೆ, ನೀವು ರಟ್ಟಿನ ಎರಡು ತುಂಡುಗಳನ್ನು ಕೊಡಿ ಸಾಕು ಎಂದು ಹೇಳಿದ. ರಾಜ ಆಶ್ಚರ್ಯವಾಯಿತು. ಎರಡು ರಟ್ಟಿನ ತುಂಡುಗಳನ್ನು ಕೊಟ್ಟ. ಯುವಕ ಅದರ ಮೇಲೆ ಎರಡು ಪದಗಳನ್ನು ಬರೆದು, ಪ್ರಭುಗಳೇ, ನೀವು ಏನನ್ನು ಬಯಸುತ್ತೀರೋ ಅದನ್ನು ಕೋರಿಕೊಂಡು ಮೊದಲನೆಯ ಪದದಿಂದ ಆರಂಭಿಸಿ ನಿಮ್ಮ ಮಾತನ್ನು ಮುಂದುವರಿಸಿ, ಅದು ನೆರವೇರಿದ

ಅವರ ಮುಂದಿನ ಕೋರಿಕೆಗಾಗಿ ಎರಡನೇ ಪದವನ್ನು ಬಳಸಿ ಎಂದ. ಅದೇ ವೇಳೆಗೆ ಸರಿಯಾಗಿ ದಾರಿ ಹೊಕ್ಕನೊಬ್ಬ ತನ್ನ ಕಂಕುಳದಲ್ಲಿ ದೊಡ್ಡ ಟರ್ಕಿಯನ್ನು ಹಿಡಿದುಕೊಂಡು ಹೋಗುವುದನ್ನು ಕಂಡು ರಾಜ ರಟ್ಟಿನ ಮೇಲೆ ಬರೆದಿದ್ದ ಮೊದಲ ಪದವನ್ನು ಪ್ರಯೋಗಿಸಲು ಮುಂದಾಗಿ ಅವನಿಗೆ ಕೇಳುವ ಹಾಗೆ, ದಯವಿಟ್ಟು ಇಲ್ಲಿ ಬನ್ನಿ, ಆ ಭವ್ಯವಾದ ಟರ್ಕಿಯನ್ನು ನೋಡಬೇಕೆನಿಸಿದೆ ಎಂದ. ತನ್ನ ಪಾಡಿಗೆ ತಾನು ಹೋಗುತ್ತಿದ್ದ ದಾರಿ ಹೊಕ್ಕ ದಯವಿಟ್ಟು ಎಂಬ ಪದ ಕಿವಿಗೆ ಬಿದ್ದೊಡನೆ ಹಿಂದಿರುಗಿ ನೋಡಿದ. ಕರೆದವನು ರಾಜ ಎಂದು ಗೊತ್ತಾದ ಕೂಡಲೇ ಓಡೋಡಿ ಬಂದ. ಮೊದಲ ಪದ ಸರಿಯಾಗಿ ಕೆಲಸ ಮಾಡಿದೆ ಎಂದು ಖುಷಿಪಟ್ಟ ರಾಜ ಟರ್ಕಿಯನ್ನು ಆಸಕ್ತಿಯಿಂದ ನೋಡಿ, ಬಹಳ ಚೆನ್ನಾಗಿದೆ ಎಂದ ರಾಜ. ರಾಜನ ಮಾತಿನಿಂದ ಸಂತಸಗೊಂಡ ದಾರಿ ಹೊಕ್ಕ, ಪ್ರಭುಗಳೇ, ನಾನಿನ್ನು ಹೋಗಬಹುದೇ ಎಂದ. ಧನ್ಯವಾದಗಳು ಎಂಬ ಎರಡನೇ ಪದವನ್ನು ಬಳಸಿ ನೀನಿನ್ನು ಹೋಗಬಹುದು ಎಂದ ರಾಜ. ಅದು ಕೆಲಸ ಮಾಡಿತು. ರಾಜನಿಗೆ ತಲೆಬಾಗಿ ವಂದಿಸಿ ದಾರಿ ಹೊಕ್ಕ ಅಲ್ಲಿಂದ ಹೊರಟ. ಇದನ್ನೆಲ್ಲ ಕಂಡ ಮಂತ್ರವಾದಿ ಮೊದಲುಗೊಂಡು ಅಲ್ಲಿ ನೆರೆದಿದ್ದವರಿಗೆಲ್ಲ ಆಶ್ಚರ್ಯಾಯಿತು. ಮಂತ್ರವಾದಿಯು ಮಾಡಲಾಗದ ಚಮತ್ಕಾರವನ್ನು ಎರಡು ರಟ್ಟಿನ ತುಂಡುಗಳಲ್ಲಿ ಬರೆದ ಎರಡು ಪದಗಳಿಂದ ಮಾಡಿದೆ, ಇವುಗಳನ್ನು ಎಲ್ಲಿ ಕಲಿತೆ, ಯಾರು ನಿನಗೆ ಹೇಳಿಕೊಟ್ಟರು ಎಂದು ರಾಜ ಕೇಳಿದ. ನಾನು ಚಿಕ್ಕಂದಿನಲ್ಲಿ ಓದುತ್ತಿದ್ದ ಶಾಲೆಯಲ್ಲಿ ಗುರುಗಳಿಂದ ಕಲಿತೆ. ಸನ್ನಡತೆಯಿಂದ ಏನನ್ನಾದರೂ ಪಡೆಯಬಹುದು, ಏನನ್ನಾದರೂ ಸಾಧಿಸಬಹುದು ಎಂದು ಗುರುಗಳು ಒಳ್ಳೆಯ ನಡೆ ನುಡಿಗಳ ಬಗ್ಗೆ ಆಗಾಗ ಹೇಳುತ್ತಿದ್ದರು. ಅವೆಲ್ಲ ಬಾಯಿಪಾಠವಾಗಿತ್ತು. ಅವುಗಳಲ್ಲಿ ತಟ್ಟನೆ ನೆನಪಿಗೆ ಬಂದ ದಯವಿಟ್ಟು ಹಾಗೂ ಧನ್ಯವಾದಗಳು ಎಂಬ ಎರಡು ಪದಗಳನ್ನು ಬರೆದೆ ಎಂದ. ಯುವಕನಿಂದ ಒಳ್ಳೆಯ ನಡೆನುಡಿಗಳ ಮಹತ್ವವನ್ನು ಕಲಿತ ರಾಜ ಅಂದಿನಿಂದ ತನ್ನ ನಡತೆಯನ್ನು ಬದಲಾಯಿಸಿಕೊಳ್ಳಲು ಪ್ರಾರಂಭಿಸಿದ. ಬದಲಾದ ರಾಜನ ವರ್ತನೆಯಿಂದ ಸಂತಸಗೊಂಡ ಪ್ರಜೆಗಳು ತಮ್ಮ ವರ್ತನೆಯನ್ನು ಬದಲಾಯಿಸಿಕೊಳ್ಳಲಾರಂಭಿಸಿದರು. ನಡೆ ನುಡಿ, ಹಾವ ಭಾವ, ವೇಷ ಭೂಷಣ, ಅಭಿವ್ಯಕ್ತಿ, ಪ್ರತಿಕ್ರಿಯೆಗಳ ಮೂಲಕ ಪ್ರಕಟವಾಗುವ ನಡವಳಿಕೆ ಅಥವಾ ವರ್ತನೆ ಗೆಲುವಿನ ಹಾದಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಸಭ್ಯವರ್ತನೆ ಎಂದರೆ ಸಂಸ್ಕಾರ. ಒಳ್ಳೆಯ ವರ್ತನೆ ಒಳ್ಳೆಯ ವ್ಯಕ್ತಿತ್ವಕ್ಕೆ ಕಿರೀಟವಿದ್ದಂತೆ. ಒಳ್ಳೆಯ ವರ್ತನೆ ಉನ್ನತಿಗೆ ಎಣೆಯಾದರೆ ಅನುಚಿತ ವರ್ತನೆ ಅವನತಿಗೆ ಕಾರಣವಾಗುತ್ತದೆ. ಜೀವನದಲ್ಲಿ ಮುನ್ನಡೆ ಸಾಧಿಸಲು ಅಗತ್ಯವಿರುವ ಜನಸಂಪರ್ಕ, ಸಹಕಾರ, ಸಾಮರಸ್ಯ ಇವೆಲ್ಲವೂ ಸಭ್ಯ ವರ್ತನೆಯಿಂದ ಸಾಧಿಸಲಾಗಬಹುದು ಅನ್ನುವುದು ತಿಳಿದು ಬಂತು. ಒಳ್ಳೆಯ ನಡತೆ ಪ್ರೀತಿ, ಗೌರವ, ಹೆಸರು ತಂದುಕೊಡುತ್ತದೆ. ಶಿಕ್ಷಣ, ಉದ್ಯೋಗ ಇತ್ಯಾದಿ ಪದೇ ಪದೇ ಬದಲಾಯಿಸಬೇಕಾದ ಪ್ರಮೇಯವನ್ನು ತಪ್ಪಿಸುತ್ತದೆ. ಕೆಲಸಗಳು ಸುಲಭವಾಗಿ ಆಗುತ್ತವೆ. ಕಳೆದುಕೊಳ್ಳುವುದಕ್ಕಿಂತ ಪಡೆದುಕೊಳ್ಳುವುದೇ ಹೆಚ್ಚಾಗುತ್ತದೆ. ಸೋಲು ಗೆಲುವು ಉನ್ನತಿ ಅವನತಿಗಳಿಗೆ ವರ್ತನೆಗಳಿಗೂ ಮಾನದಂಡವಾಗಿರುವುದರಿಂದ ಎಲ್ಲಿ ಹೇಗೆ ಪರಿವರ್ತಿಸಬೇಕು, ವ್ಯವಹರಿಸಬೇಕು ಎನ್ನುವ ಅರಿವಿರಬೇಕು. ಬೇವನ್ನು ಬಿತ್ತಿದರೆ ಬೇವು, ಮಾವನ್ನು ಬಿತ್ತಿದರೆ ಮಾವು ಎಂಬಂತೆ ನಾವು ಇತರರೊಂದಿಗೆ ಹೇಗೆ ವರ್ತಿಸುತ್ತೇವೆಯೋ ಇತರರು ನಮ್ಮೊಂದಿಗೆ ಹಾಗೆ ವರ್ತಿಸುತ್ತಾರೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಸದಾಭಿಪ್ರಾಯ ಮೂಡುವಂಥ ಒಳ್ಳೆಯ ನಡವಳಿಕೆಯ ಕಡೆಗೆ ನಮ್ಮ ಮನಸ್ಸು, ಆಲೋಚನೆಗಳು ಇರಬೇಕು. ನಮ್ಮ ನಡವಳಿಕೆಯಿಂದ ನಮಗಾದ ಲಾಭ ನಷ್ಟಗಳು ಎಷ್ಟು ಎಂಬುದರ ಅಂದಾಜು ಮಾಡಿ ನಷ್ಟಗಳು ಕಂಡುಬಂದಲ್ಲಿ ಲಾಭದ ಕಡೆಗೆ ತಿದ್ದಿ ಸರಿಪಡಿಸಿಕೊಳ್ಳಬೇಕು. ನಡವಳಿಕೆಯ ಕಾರಣದಿಂದಾಗಿಯೇ ಗೆದ್ದವರು ಇದ್ದಾರೆ, ಬಿದ್ದವರೂ ಇದ್ದಾರೆ ಎಂದಿರುವಾಗ ಜೀವನದಲ್ಲಿ ಕೆಳಗೆ ಬೀಳದೆ ಮೇಲೇರಬೇಕೆನ್ನುವರು ತಮ್ಮ ನಡವಳಿಕೆ ಹೇಗಿರಬೇಕೆನ್ನುವುದನ್ನು ತಾವೇ ನಿರ್ಧರಿಸಿಕೊಳ್ಳಬೇಕು ಅಲ್ವೇ ಪ್ರಿಯ ಕೇಳುಗರೆ? ಮಾರ್ಟಿನ್ ಲೂಥರ್ ಹೇಳುವ ಹಾಗೆ, ಒಂದು ದೇಶದ ಸಂಪತ್ತು ಆ ದೇಶದ ಅಧಿಕ ವರಮಾನವಲ್ಲ, ಕಟ್ಟಡಗಳ ಸೌಂದರ್ಯವಲ್ಲ, ಬದಲಿಗೆ ಸುರಕ್ಷಿತ ಚಾರಿತ್ರ್ಯವಂತ ನಾಗರಿಕರು ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುವ
ಉತ್ತಮ ನಡವಳಿಕೆಗೆ ಸೋಲಬೇಕೆಂಬುದೇ ಇಲ್ಲ. ಏಕೆಂದರೆ ನಾವಂದುಕೊಂಡಿರೋಕ್ಕಿಂತ ಹೆಚ್ಚಿನ ಉಳಿತಾಯವನ್ನೇ ಮಾಡುವ ಉತ್ತಮ ನಡವಳಿಕೆ, ಉನ್ನತ ವ್ಯಕ್ತಿತ್ವವನ್ನು, ಉನ್ನತ ವ್ಯಕ್ತಿತ್ವವು ಇನ್ನಷ್ಟು ಉತ್ತಮ ಆಚಾರ ವಿಚಾರ ಆಲೋಚನೆಗಳನ್ನು ಹುಟ್ಟು ಹಾಕುತ್ತಲೇ ಇರುತ್ತದೆ. ಅಲ್ವಿ ಪ್ರಿಯ ಕೇಳುಗರೇ, ನೀವೇನಂತೀರಾ, ತಿಳಿಸ್ತೀರಲ್ಲ? ಇದುವರೆಗೆ ವ್ಯಕ್ತಿತ್ವದ ಕಿರೀಟ ಸಭ್ಯ ವರ್ತನೆ ಕಥೆ ಕೇಳಿದಿರಿ. ಸಂಕಲನ ಸವಿತಾ ದೇಶಮುಖ್, ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಣೆ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
0: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಕೇಳುಗರೆ, ಇಂದು ಬೆಳಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮ ಸರಣಿ ಪ್ರಸಾರವಾಗುವುದು.

ಇಂದು ಬೆಳಗ್ಗೆ 8:30 8ನೇ ಕೇಂದ್ರ ವೇತನ ಆಯೋಗದ ನಿರೀಕ್ಷೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಪುರಾಣವ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:45 ಜಜ್ಜಿರೊಟ್ಟಿ ಚವಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

0: ಸಮಯ ಬೆಳಗಿನ 7:30.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕೆಳಗುರೆ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಸಂಗೀತ ಕಲಾವಿದೆ ಡಾಕ್ಟರ್ ಆರ್.ಎನ್. ಶ್ರೀಲತಾ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ವಿಜಯ್ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. ಇನ್ನು 12:30 ಆರೋಗ್ಯ ಸಂಚಿಕೆಯಲ್ಲಿ ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ರಕ್ತಸ್ರಾವ, ಈ ವಿಷಯ ಕುರಿತಂತೆ KMCRI ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು.

ಇಂದು ಸಂಜೆ 5:30 ಆರೋಗ್ಯ ಕಾರ್ಯಕ್ರಮ, 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕಥೆ, 6:30 ಅವಲೋಕನ, ಸಂಜೆ 6:51 ಕಿಸಾನ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕುರಿತು ಡಾಕ್ಟರ್ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. 7:45 ಚಿತ್ರಗೀತೆ.

ರಾತ್ರಿ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ರಾತ್ರಿ 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ಬೆಳಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮ ಸರಣಿ ಪ್ರಸಾರವಾಗುವುದು.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ, ಮತದಾನ ಪ್ರಗತಿಯಲ್ಲಿ. ಕಾರ್ಲ್ ಡಿಸೆರೊತ್, ಪೀಟರ್ ಹೆಗ್ಮನ್, ಜಾರ್ಜ್ ನಾಗೆಲ್ಗೆ ಒಲಿದ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿ. ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್, ಭಾರತಕ್ಕೆ 4 ಚಿನ್ನ, 1 ಬೆಳ್ಳಿ ಪದಕ. ಜಪಾನ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಕಾರ್ಲೋಸ್ ಅಲ್ಕರಾಜ್, ಜಿರಿ ಲೆಹೆಕಾ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ನಡೆಯುತ್ತಿದೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ, ಪುದುಚೇರಿಯ ತಟ್ಟಂಚಾವಡಿ ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ ಮತ್ತು ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಗತಿಯಲ್ಲಿದೆ. ಮತ ಎಣಿಕೆ ಕಾರ್ಯ ಶುಕ್ರವಾರ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಹಿಮಾಚಲ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಬಿಲಾಸಪುರದ ಏಮ್ಸ್ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿರುವ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ. ಘಟಿಕೋತ್ಸವದ ಬಳಿಕ ರಾಷ್ಟಪತಿಯವರು ಮನಾಲಿಗೆ ತೆರಳಿ ಅಲ್ಲಿಯೇ ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಹಿಡಿಂಬಾ ದೇವಾಲಯ ಮತ್ತು ಅಟಲ್ ಸುರಂಗ ರೋಹ್ಟಾಂಗ್ಗೆ ಭೇಟಿ ನೀಡುವ ನಿರೀಕ್ಷೆಯಿದೆ. ರಾಷ್ಟಪತಿಯವರು ನಾಳಿದ್ದು ನವದೆಹಲಿಗೆ ಮರಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಸಂಸ್ಕೃತ ವಿಶ್ವವಿದ್ಯಾಲಯದ 2ನೇ ಘಟಿಕೋತ್ಸವದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ 3 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಪರಾಷ್ಟಪತಿಯವರು ಶಂಕರ್ ದಯಾಳ್ ಶರ್ಮಾ ಸ್ಮಾರಕ ಪದಕಗಳನ್ನು ಪ್ರದಾನ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ 240 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿಗಳನ್ನು ಹಾಗೂ 2024-25 ಮತ್ತು 26ನೇ ಸಾಲಿನ 60 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಮುರಳಿ ಮನೋಹರ್ ಪಾಠಕ್ ಮಾಹಿತಿ ನೀಡಿದ್ದಾರೆ. ಮೆದುಳಿನ ಅಧ್ಯಯನ ಕುರಿತಾದ ಸಂಶೋಧನೆಗಳಿಗಾಗಿ ಅಮೆರಿಕದ ಕಾರ್ಲ್ ಡಿಸೆರೊತ್, ಜರ್ಮನ್ನ ಪೀಟರ್ ಹೆಗ್ಮನ್ ಮತ್ತು ಜಾರ್ಜ್ ನಾಗೆಲ್ ಅವರು ಪ್ರತಿಷ್ಠಿತ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಳಕಿನ ಮೂಲಕ ನಿಯಂತ್ರಿಸಬಹುದಾದ ಅಯಾನ್ ಚಾನೆಲ್ಗಳು ಮತ್ತು ಮೆದುಳಿನ ಅಧ್ಯಯನದಲ್ಲಿ ಮಹತ್ವದ ಬದಲಾವಣೆ ತಂದ ಆಪ್ಟೋಜೆನೆಟಿಕ್ಸ್ ತಂತ್ರದ ಕುರಿತ ಸಂಶೋಧನೆಗಾಗಿ ಈ ಗೌರವ ಸಂದಿದೆ. ಆಪ್ಟೋಜೆನೆಟಿಕ್ಸ್ ಮೂಲಕ ಜೀವಂತ ಮೆದುಳಿನಲ್ಲಿರುವ ನಿರ್ದಿಷ್ಟ ನರಕೋಶಗಳ ಚಟುವಟಿಕೆಯನ್ನು ಬೆಳಕಿನ ಮೂಲಕ ನಿಯಂತ್ರಿಸಲು ಸಾಧ್ಯವಾಗಿದ್ದು ಮೆದುಳಿನ ನೆನಪು, ಭಾವನೆ ಮತ್ತು ನಡವಳಿಕೆಗಳ ಅಧ್ಯಯನಕ್ಕೆ ಹೊಸ ದಾರಿ ತೆರೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟನೆ ಹಾಗೂ ಫ್ಲೀಟ್ ಸಪೋರ್ಟ್ ಶಿಪ್ 5 ಕೀಲ್ ಅಳವಳಿಕೆಗೆ ಇಂದು ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಅವರು ನವೀಕರಿಸಲಾದ ಸ್ಲೀಪ್ವೇ 4 ಮತ್ತು 300 ಟನ್ ಸಾಮರ್ಥ್ಯದ ಗೊಲಿಯತ್ ಕ್ರೇನ್ ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಲಾಗುತ್ತಿರುವ 5 ಫ್ಲೀಟ್ ಸಪೋರ್ಟ್ ಶಿಪ್ಗಳಲ್ಲಿ ಮೊದಲನೆಯದಾದ ಎಫ್ಎಸ್ಎಸ್ 1 ಮುಂದಿನ 18 ತಿಂಗಳಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ನಿಯೋಜನೆಗೊಳ್ಳಲಿದೆ. 43,500 ಟನ್ ತೂಕದ ಈ ಹಡಗುಗಳು ಸಮುದ್ರದಲ್ಲಿರುವ ಯುದ್ದ ನೌಕೆಗಳಿಗೆ ಅಗತ್ಯ ಸಾಮಗ್ರಿ ಪೂರೈಸುವ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನೌಕಾಪಡೆಯ ಕಾರ್ಯಾಚರಣೆ ಸಾಮರ್ಥ್ಯ ಹೆಚ್ಚಿಸಲಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸ್ತ್ರದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಯಾವುದೇ ಸರ್ಕಾರವೂ ಆ ವಿಷಯ

0: ಗೋಜಿಗೆ ಹೋಗಲಿಲ್ಲ. ಅದಕ್ಕೆ ಕಾರಣ ಅವರು ಆ ವಿಧಿಯ ಪರವಾಗಿದ್ದರು ಎಂದಲ್ಲ, ಬದಲಿಗೆ ಅದನ್ನು ರದ್ದುಗೊಳಿಸುವುದರಿಂದ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಅವರಿಗಿದ್ದ ಭಯವೇ ಕಾರಣವಾಗಿತ್ತು. 2016ರಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಸುದೀರ್ಘ 51 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿತ್ತು. ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯ ಕಾರಣದಿಂದಾಗಿ ಅಲ್ಲಿನ ಶಾಲೆಗಳು 8 ತಿಂಗಳ ಕಾಲ ಮುಚ್ಚಲ್ಪಟ್ಟಿದ್ದವು. ಎಲ್ಲರೂ ಗೊಂದಲ ಅಥವಾ ಅಶಾಂತಿ ಉಂಟಾಗಬಹುದೆಂದು ನಿರೀಕ್ಷಿಸಿದ್ದರು. ಯಾವುದೇ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಲವಾದ ಯೋಜನೆಯನ್ನು ಸಿದ್ದಪಡಿಸಿತ್ತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. ಆ ಬೇಸಿಗೆಯು ಶಾಂತಿಯುತವಾಗಿ ಕಳೆಯಿತು. 370ನೇ ವಿಧಿಯು ಯಾವಾಗಲೂ ಒಂದು ತಾತ್ಕಾಲಿಕ ನಿಬಂಧನೆಯಾಗಿಯೇ ಇತ್ತು ಎಂದು ಅಭಿಪ್ರಾಯಪಟ್ಟ ಸುಪ್ರೀಂಕೋರ್ಟ್ 2023ರ ಡಿಸೆಂಬರ್ನಲ್ಲಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಎತ್ತಿಹಿಡಿಯಿತು. ನಂತರ 2024ರಲ್ಲಿ ವಿಧಾನಸಭೆ ಚುನಾವಣೆಗಳು ನಡೆದವು. ಇವು ಒಂದು ದಶಕದ ಅವಧಿಯಲ್ಲಿ ನಡೆದ ಮೊದಲ ಚುನಾವಣೆಗಳಾಗಿದ್ದವು. 1949ರಲ್ಲೇ ಈ ವಿಧಿಯನ್ನು ತಾತ್ಕಾಲಿಕ ಎಂದು ಕರೆಯಲಾಗಿತ್ತು. ಆದರೆ ಅದನ್ನು ಆ ರೀತಿಯಾಗಿ ಪರಿಗಣಿಸಲು 70 ವರ್ಷಗಳೇ ಬೇಕಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಯೆಟ್ನಾಂನ ಹನೋಯಿಯಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತ 4 ಚಿನ್ನ ಹಾಗೂ 1 ಬೆಳ್ಳಿ ಪದಕ ಗೆದ್ದಿದೆ. ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 5ರವರೆಗೆ ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ ರಾಷ್ಟೀಯ ತಂಡದ ಎಲ್ಲ 5 ಸದಸ್ಯರು ಪದಕ ಗಳಿಸಿದ್ದಾರೆ. ಹೈದರಾಬಾದ್ನ ಪ್ರಾಂಜಲ್ ದೀಕ್ಷಿತ್, ದೆಹಲಿಯ ಸುಮಂತ್ ಗುಪ್ತಾ, ಗುರುಗ್ರಾಮದ ಅಕ್ಷತ್ ಶ್ರೀವಾಸ್ತವ ಮತ್ತು ಫರೀದಾಬಾದ್ನ ಅರ್ನವ್ ಸೆಹರಾವತ್ ಚಿನ್ನದ ಪದಕ ಗೆದ್ದಿದ್ದಾರೆ. ವಡೋದರಾದ ಹರ್ಷಿಲ್ ಅಮಿತ್ ಕುಮಾರ್ ಪಟೇಲ್ ಬೆಳ್ಳಿ ಪದಕ ಗಳಿಸಿದ್ದಾರೆ. ಪದಕ ಪಟ್ಟಿಯಲ್ಲಿ ಭಾರತ ವಿಯೆಟ್ನಾಂನೊಂದಿಗೆ ಜಂಟಿಯಾಗಿ 3ನೇ ಸ್ಥಾನ ಪಡೆದಿದೆ. ತಲಾ 5 ಚಿನ್ನದ ಪದಕ ಗೆದ್ದ ಇರಾನ್ ಮತ್ತು ದಕ್ಷಿಣ ಕೊರಿಯಾ ಮೊದಲ ಸ್ಥಾನದಲ್ಲಿವೆ. 64 ದೇಶಗಳ 307 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಈವರೆಗಿನ ಅತಿ ಹೆಚ್ಚು ಭಾಗವಹಿಸುವಿಕೆಯಲ್ಲಿ ಒಲಿಂಪಿಯಾಡ್ ಇದಾಗಿದೆ. ವಿಶ್ವ ವೇದಿಕೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳ ಕಳವಳಗಳನ್ನು ಭಾರತ ಪ್ರತಿಪಾದಿಸಬೇಕೆಂದು ಜಾಗತಿಕ ದಕ್ಷಿಣ ನಿರೀಕ್ಷಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಆಹಾರ, ಇಂಧನ, ರಸಗೊಬ್ಬರ, ಹಣಕಾಸು ಸೇರಿದಂತೆ ಜಾಗತಿಕ ದಕ್ಷಿಣ ರಾಷ್ಟಗಳ ಪ್ರಮುಖ ಕಳವಳಗಳನ್ನು ಭಾರತ ವಿಶ್ವ ವೇದಿಕೆಯಲ್ಲಿ ಅನಾವರಣಗೊಳಿಸುತ್ತದೆ ಎಂದರು. ಅಸ್ಸಾಂನ ದಿಬ್ರುಗಢದಿಂದ ಬಾಂಗ್ಲಾದೇಶಕ್ಕೆ ಮೆಥನಾಲ್ ಸಾಗಿಸುವ ಮೊದಲ ಅಂತಾರಾಷ್ಟೀಯ ಸರಕು ಹಡಗಿಗೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನಿನ್ನೆ ಚಾಲನೆ ನೀಡಿದರು. ಇದರೊಂದಿಗೆ ಸುಮಾರು 80 ವರ್ಷಗಳ ಬಳಿಕ ಬ್ರಹ್ಮಪುತ್ರ ನದಿ ಜಾಗತಿಕ ವ್ಯಾಪಾರ ಮಾರ್ಗವಾಗಿ ಪುನಶ್ಚೇತನಗೊಂಡಿದೆ. ದಿಬ್ರುಗಢದ ಬೋಗಿಬೇಲ್ ಟರ್ಮಿನಲ್ನಿಂದ ಬಾಂಗ್ಲಾದೇಶದ ಢಾಕಾದ ಪಾಂಗಾವ್ ಬಂದರಿಗೆ ಮೆಥನಾಲ್ ಸಾಗಿಸಲಾಗುತ್ತಿದೆ. ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಜಪಾನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಶ್ವದ 3ನೇ ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕರಾಜ್ 19ನೇ ಶ್ರೇಯಾಂಕದ ಜಿರಿ ಲೆಹೆಕಾ ಅವರನ್ನು ಎದುರಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಅಮೆರಿಕದ ಆಸ್ಟಿನ್ ಕಜ್ರಿಚೆಕ್ ಮತ್ತು ಕ್ರೊಯೇಷಿಯಾದ ನಿಕೋಲಾ ಮೆಕ್ಟಿಕ್ ಜೋಡಿ ಫ್ರಾನ್ಸ್ನ ಥಿಯೋ ಅರಿಬಾಗೆ ಮತ್ತು ಆಲ್ಬನೋ ಒಲಿವೆಟ್ಟಿ ಜೋಡಿಯನ್ನು ಎದುರಿಸಲಿದೆ. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಕಾರ್ಲ್ ಡೆಸೋರೊತ್, ಪೀಟರ್ ಹೆಗ್ಮನ್, ಜಾರ್ಜ್ ನಾಗೆಲ್ಗೆ ಒಲಿದ 2026ರ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ. ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್, ಭಾರತಕ್ಕೆ 4 ಚಿನ್ನ, 1 ಬೆಳ್ಳಿ ಪದಕ.

0: ಜಪಾನ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಕಾರ್ಲೋಸ್ ಅಲ್ಕರಾಜ್ ಜಿರಿ ಲೆಹೆಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:45:10. ಚಿತ್ರಗೀತೆಗಳು ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗುಣನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ.

0: ನಾನು ಎಲ್ಐಸಿ ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
1: ಅದ್ರಲ್ಲಿ ಏನ್ ಸ್ಪೆಷಲ್
0: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
1: ವಾವ್, ನನಗೂ

0: ಎಲ್ಐಸಿ ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
2: ಕೊನೆಯದಾಗಿ ಜ್ವಾಲಾಮುಖಿ ಚಿತ್ರದ ಗೀತೆ

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಾಯಿಗೆ ತಕ್ಕ ಮಗ, ಗುಣನೋಡಿ ಹೆಣ್ಣು ಕೊಡು ಹಾಗೂ ಜ್ವಾಲಾಮುಖಿ ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 8 ಗಂಟೆಯಾಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್ ಸರಿಯಾಗಿ 8:15 ಮಾರ್ನಿಂಗ್ ನ್ಯೂಸ್ ಪ್ರಸಾರವಾಗುವುದು.

0: International of the five-match series with an Indian West Indies to be played in Lucknow today. And with that, we end the morning news. Have a nice day.
1: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ 8ನೇ ಕೇಂದ್ರ ವೇತನ ಆಯೋಗದ ನಿರೀಕ್ಷೆಯಲ್ಲಿ. ಈ ವಿಷಯವಾಗಿ ಕೇಂದ್ರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಪ್ರಸಾದ್ ಪುರಾಣಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
2: ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರಸಾದ್ ಪುರಾಣಂ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಇವತ್ತು ನಾವು 8ನೇ ವೇತನ ಆಯೋಗ ಕುರಿತಾಗಿ ಕೆಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅಂದರೆ ವೇತನ ಆಯೋಗ ಅಂತೂ ಇನ್ನೂವರೆಗೂ ಅದು ಜಾರಿಯಾಗಿಲ್ಲ, ಯಾಕಂದರೆ ಅದರ ಬಗ್ಗೆ ಅನೇಕ ಸಲಹೆಗಳು ಸೂಚನೆಗಳು ಅವೆಲ್ಲವನ್ನು ಕಲೆ ಹಾಕೋ ಕೆಲಸ ನಡೀತಾ ಇದೆ. ಈಗ ತಾವು ಅನೇಕ ಹಂತಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದೀರಿ. ಈ ವೇತನ ಆಯೋಗದ ಕುರಿತಾಗಿ ನಿಮ್ಮ ಆಸಕ್ತಿ ಹೇಗೆ ಹುಡ್ತು? ಈ ರೀತಿಯಾಗಿ ನಾವು ಸಲಹೆ ಸೂಚನೆಗಳನ್ನು ನಾವು ಕೂಡ ಕೊಡಬಹುದು ಅಂತ ಅನ್ನೋದು ಯಾವಾಗ ಶುರು ಆಯಿತು? ಯಾವಾಗಲಿಂದ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ?
3: ಸರ್, ಇದು ನಾನು 6ನೇ ವೇತನ ಆಯೋಗದಿಂದ ಶುರು ಮಾಡಿದ್ದೀನಿ ಸರ್.
2: ಅವಾಗ ಯಾವ ಡಿಪಾರ್ಟ್ಮೆಂಟಲ್ಲಿ?
3: ಸರ್, ನಾನು ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ನಾನು ಬಂದವರು ಪ್ರಧಾನಾಧಿಕಾರಿಗೆ, ನಾನು ಕಾನ್ಫೆಡರೇಷನ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ವರ್ಕರ್ಸ್ ಕರ್ನಾಟಕ ಸ್ಟೇಟ್ಗೆ ನಾನು ಸೆಕ್ರೆಟರಿ ಆಗಿದ್ದೆ, ಆಮೇಲೆ ಪ್ರೆಸಿಡೆಂಟ್ ಆಗಿದ್ದೀನಿ. ಸುಮಾರು 25 ವರ್ಷ ಇದ್ರ ಮೇಲೆ ಕೆಲಸ ಮಾಡಿದ್ದೀನಿ ಸರ್. ನನಗೆ ಏನು ಅಂದರೆ, ಒಂದು ಅಡ್ವಾಂಟೇಜ್ ಏನು ಅಂದರೆ, ಟೆಕ್ನಾಲಜಿ ಕೂಡ ನನಗೆ ಗೊತ್ತಿದೆ ಸರ್. ಏನೇನು ಡೇಟಾ ಬೇಕೋ ಇದೆಲ್ಲ ನಾನು ಟೆಕ್ನಾಲಜಿಯಲ್ಲಿ ಹುಡುಕ್ಬಿಡ್ತೀನಿ ಸರ್. ಆಲ್ ಓವರ್ ಇಂಡಿಯಾಗೆ ಇನ್ಪುಟ್ಸ್ ಎಲ್ಲ ಕೊಡ್ತೀನಿ ಸರ್.
2: ಅಂದರೆ ಈಗ ಒಂದು ವೇತನ ಆಯೋಗ ಜಾರಿ ಆಗ್ಬೇಕಂದ್ರೆ ಅದರ ಮುಂಚಿತವಾಗಿ ಅದು ಫಸ್ಟ್ ಸ್ಥಾಪನೆ ಆಗುತ್ತೆ.
3: ಹೌದು,
2: ವೇತನ ಆಯೋಗಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದಕ್ಕೆ ಒಂದು ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಇರ್ತಾರೆ ಅದರಲ್ಲಿ.
3: ಹೌದು,
2: ಒಂದು ಕಮಿಟಿ ಅಂತ ಫಾರ್ಮ್ ಆದಾಗ ದೇಶ ಮಟ್ಟದಲ್ಲಿ ಸಾಕಷ್ಟು ನೌಕರರ ಬೇಡಿಕೆಗಳ ಏನೇನಿವೆ ಅಂತ ಅನ್ನೋದನ್ನ ಅಧ್ಯಯನ ಮಾಡ್ತಾರೆ ಅವರು.
3: ಹೌದು,
2: ಈಗ ನಿಮಗೆ ಗೊತ್ತಿರೋ ಹಂಗೆ ಈ ಪೇ ಕಮಿಷನ್ ಅಂತ ಅನ್ನೋದು ಎಷ್ಟೆಷ್ಟು ವರ್ಷಕ್ಕೊಮ್ಮೆ ಫಾರ್ಮ್ ಆಗುತ್ತೆ? ಈಗ ರಾಜ್ಯ ಸರ್ಕಾರಕ್ಕೆ ಬೇರೆ ರೀತಿ ಇರುತ್ತೆ, ಕೇಂದ್ರ ಸರ್ಕಾರದವ್ರದ್ದು ಬೇರೆ. ಹೇಗೆ
3: ಸರ್? ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 7ನೇ ವೇತನ ಆಯೋಗ ಬಂದಿದೆ ಸರ್ ರೀಸೆಂಟ್ ಆಗಿ. ಇವಾಗ ನಮಗೆ 8th ಪೇ ಕಮಿಷನ್
2: ಕೇಂದ್ರ ಸರ್ಕಾರ ಬರುತ್ತೆ
3: 2026 ಇಂದ ಬರುತ್ತೆ ಸರ್. ಇದು ಇಂಪ್ಲಿಮೆಂಟೇಷನ್ ನೆಕ್ಸ್ಟ್ ಇಯರ್ 2027 ಅಲ್ಲಿ ಆಗುತ್ತೆ ಸರ್. ಸೊ ಅವ್ರ ರಿಪೋರ್ಟ್ ಬಂದ್ಬಿಟ್ಟಿದೆ 2027 ಏಪ್ರಿಲ್, ಆದ್ಮೇಲೆ ರಿಪೋರ್ಟ್ ಕೊಡ್ತಾರೆ. ಅದಾದ್ಮೇಲೆ ಕಮಿಟಿ ಸ್ಟಾರ್ಟ್ ಆಗುತ್ತೆ ಸರ್. ಫೈನಾನ್ಸ್ ಮಿನಿಸ್ಟ್ರಿ ಕೊಟ್ಟ ಮೇಲೆ ಅದೊಂದು ಕಮಿಟಿ ಫಾರ್ಮೇಷನ್ ಮಾಡ್ತಾರೆ. ಅದಾದ್ಮೇಲೆ ಕ್ಯಾಬಿನೆಟ್ ಸೆಕ್ರೆಟರಿ ಒಂದು ಅಪ್ರೂವಲ್ ತಗೊಂತಾರೆ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗ, ಇಷ್ಟು ಪ್ರೊಸೆಸ್ ಇದೆ ಇದರೊಳಗೆ.
2: ಇನ್ನು ಮುಂದೆ
3: ಮುಂದೆ ಇದೆ. ಇವಾಗ ಏನಾಗಿದೆ, ಇವಾಗ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ, ಪೇ ಕಮಿಷನ್ ನವೆಂಬರ್ 2025 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಗಿದೆ ಅಂಡರ್ ದಿ ಜಸ್ಟಿಸ್ ರಂಜನ ಪ್ರಕಾಶ್ ಅವರಿಂದ. ಆಮೇಲೆ ಪಂಕಜ್ ಜೈನ್ ಅನ್ನೋ ಸೆಕ್ರೆಟರಿ ಆಗಿದ್ದಾರೆ. ಅದಾದ್ಮೇಲೆ ಪಾಲಕ್ ಜೋಶ್ ಅಂತ ಒಬ್ಬರು ಇದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ಬರು ಇದ್ದಾರೆ, ಕಮಿಟಿ ಮೆಂಬರ್ಸ್ ನಮ್ಮ ಬೆಂಗಳೂರು ಅವರು ಇದ್ದಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಇದೆಲ್ಲ ಏನ್ ಮಾಡ್ತೀನಿ, ನಮ್ಗೆ ಏನು ಅಂದ್ರೆ, ನಮ್ಗೆ 4-5 ತರ ಇದೆ ಸರ್. ಮೊದಲನೇದಾಗಿ ಈ ಪೇ ಕಮಿಷನ್ ಅಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಆದ ಮೇಲಿಂದ ಅವರು ಒಂದು ರಿಪೋರ್ಟ್ ಕೇಳ್ತಾರೆ. ಫಸ್ಟ್ 18 ಕ್ವಶನ್ ಕೇಳಿದ್ರು ಸರ್ ನಮ್ಗೆ, ಯಾವಾಗ ಫೆಬ್ರವರಿಯಲ್ಲಿ ಕೇಳಿದ್ರು. 18 ಕ್ವಶನ್ ಯಾವ ತರ ಇರುತ್ತೆ ಅಂದ್ರೆ, ನೀವ್ ವೇತನ ಆಯೋಗದಿಂದ ನಮಗೇನಾದ್ರು ಗೌರ್ಮೆಂಟ್ಗೆ ಲಾಸ್ ಆಗತ್ತಾ, ಅವು ನಿಮ್ಗೇನ್ ನಿಮ್ ಬೇಡಿಕೆಗಳಿದೆ, ಯಾವ್ಯಾವ ತರ ಫೈನಾನ್ಷಿಯಲ್ ಇಶ್ಯೂಸ್ ಇದೆಯಾ ಇದ್ರ ಮೇಲೆ, ಪೆನ್ಷನ್ ಯಾಕೆ ರಿವೈಸ್ ಮಾಡಬೇಕು, ಎಲ್ಲ ಆ ತರ ಒಂದು 18 ಕ್ವಶನ್ ಕೇಳಿದ್ರು. ಅದಕ್ಕೆ ನಾವು ಕರ್ನಾಟಕ ಕಡೆಯಿಂದ ಡ್ರಾಫ್ಟ್ ರಿಪೋರ್ಟ್ ಕೊಟ್ಟಿದ್ಬಿಟ್ಟು ಅದನ್ನು ಸ್ಟಾಫ್ ಸೈಡ್ JCM ಅಂತ ಇರುತ್ತೆ, ಆ ಸ್ಟಾಫ್ ಸೈಡ್ JCM ಪ್ರೆಸೆಂಟ್ ಮಾಡಿದೆ. ಪ್ರತಿ ಒಂದು ಆರ್ಗನೈಸೇಷನ್ಸು 18 ಕ್ವಶನ್ ಮಾಡಿದೆ.
2: ಅಂದ್ರೆ ದೇಶದ ಎಲ್ಲಾ ಕಡೆನೂ ಕೂಡ ರಾಜ್ಯವಾರುಗಳು ಅಸೋಸಿಯೇಷನ್ಗಳಿಗೆ ಈ ರೀತಿಯಾದಂತ ಕ್ವಶನ್ಗಳನ್ನು ಕೇಳ್ತಾರೆ.
3: ಸೊ ಆ ತರ ಒಂದು ಕ್ವಶನ್ಗಳು ನೋಡ್ಬೇಕು. ಅದಾದ್ಮೇಲೆ ಪೇ ಕಮಿಷನ್ ಅವರು 9 ಮೇನ್ ಕ್ವಶನ್ಸ್ ಕೇಳಿದ್ದಾರೆ. ಅದರೊಳಗೆ ಒಂದು ಈ ಪೇ ಕಮಿಷನ್ಗೂ ಹಳೆ ಪೇ ಕಮಿಷನ್ಗೂ ಹೊಸ ಪೇ ಕಮಿಷನ್ಗೂ ಒಂದು ಡಿಫ್ರೆನ್ಸ್ ಇದೆ. ಈ ಪೇ ಕಮಿಷನ್ಗೆ ಎಲ್ಲರಿಗೂ ಎಲ್ಲ ಬಂದ್ಬಿಟ್ಟಿದ್ದು ನಟ್ಶೆಲ್ ಅಲ್ಲಿ ಬೇಕು. ಮೊದಲೇನಂದ್ರೆ ಹಳೆ ಪೇ ಕಮಿಷನಲ್ಲಿ 7th ಪೇ ಕಮಿಷನಲ್ಲಿ 100 ಪೇಜಸ್ಸು 200 ಪೇಜಸ್ಸು 300 ಪೇಜಸ್ ರಿಪೋರ್ಟ್ ಕೊಡ್ತಾ ಇದ್ವಿ. ಇವಾಗ ಹಂಗಾಗಲ್ಲ. ಅವ್ರೇನು ಆನ್ಸರ್ ಟು ದ ಪಾಯಿಂಟ್ ನಂಬರ್ 1
2: ಎಸ್ ಆರ್ ನೋ
3: ಇದು ಈ ಕ್ವಶನ್. ಆಮೇಲೆ ಇನ್ ನಟ್ಶೆಲ್ ಬರಬೇಕು. ಇದು ಈ ನಟ್ಶೆಲ್ ಏನಂದ್ರೆ, ಫಸ್ಟ್ 18 ಕ್ವಶನ್ ಅಲ್ಲಿ 200 ವರ್ಡ್ಸ್ ಅಲ್ಲಿ ಕೊಡ್ಬೇಕು ಅಂತ, 200 ವರ್ಡ್ಸ್ ಅಲ್ಲಿ ಕೊಡ್ಬೇಕು ಅಂತ
2: ಇವನ್ನೆಲ್ಲವನ್ನು ಕೂಡ ನೀವು ಕೊಟ್ಟಿದ್ದೀರಿ.
3: ಅದಾದ್ಮೇಲೆ

ಈ 9 ಚಾಪ್ಟರ್ ಮೆಮೊರಾಂಡಮ್ ಅಲ್ಲಿ ನಮಗೆ 500 ವರ್ಡ್ಸಲ್ಲಿ ಕೊಡಬೇಕು ಅಂತ ಕೊಟ್ರು. ಸೊ ಅದನ್ನು ಕೊಟ್ಟಿದ್ವಿ ನಾವು. ಈವಾಗ ಏನಂದ್ರೆ ಸ್ಟೇಜ್ 1 ಆಗಿದೆ ಸರ್. ಸ್ಟೇಜ್ 2 ಏನಂದ್ರೆ, ಸ್ಟೇಜ್ 2 ಬಂದ್ಬಿಟ್ಟಿದೆ, ಪೇ ಕಮಿಷನ್ ಬಂದ್ಬಿಟ್ಟಿದೆ, ಎಲ್ಲ ಜಿಲ್ಲೆ ಸ್ಟೇಟ್ಸ್ಗೂ ಹೋಗ್ತಾರೆ, ಇಂಟರಾಕ್ಷನ್ ವಿತ್ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ. ಈ ಇದು ಬಂದ್ಬಿಟ್ಟಿದೆ ಬೆಂಗಳೂರಿಗೆ 7-8 ಅಕ್ಟೋಬರ್ ಬರ್ತಾರೆ. ನೆಕ್ಸ್ಟ್ ಅದ ಮುಂಬೈಗೆ ಹೋಗ್ತಾರೆ, ಆಮೇಲೆ ಡೆಲ್ಲಿಗೆ ಹೋಗ್ತಾರೆ. ಇವಾಗ ಚೆನ್ನೈಗೆ ಹೋದ್ರು, ಪಾಂಡಿಚೇರಿಗೆ ಹೋದ್ರು, ಚಂಡೀಗಢಗೆ ಹೋದ್ರು, ಜಮ್ಮುಗೆ ಹೋದ್ರು, ಗೌಹಾಟಿಗೆ ಹೋದ್ರು, ಕಲ್ಕಟ್ಟಾಗೆ ಹೋದ್ರು. ಸೊ ಈ ತರ

0: ನೆಕ್ಸ್ಟ್ ಅದ ಮುಂಬೈಗೆ ಹೋಗ್ತಾರೆ, ಆಮೇಲೆ ಡೆಲ್ಲಿಗೆ ಹೋಗ್ತಾರೆ. ಇವಾಗ ಚೆನ್ನೈಗೆ ಹೋದ್ರು, ಪಾಂಡಿಚೇರಿಗೆ ಹೋದ್ರು, ಚಂಡೀಗಢ್ಗೆ ಹೋದ್ರು, ಜಮ್ಮುಗೆ ಹೋದ್ರು, ಗೌಹಾಟಿಗೆ ಹೋದ್ರು, ಕಲ್ಕಟ್ಟಾಗ ಹೋದ್ರು. ಸೊ ಈ ತರ ಈ ಟೂರ್ ಏನ್ ಮಾಡ್ತಾರೆ, ನಮಗೆ ಡಿಸೆಂಬರ್ ಒಳಗೆ ಮುಗ್ದೋಗುತ್ತೆ ಇದು ಸ್ಟೇಕ್ ಹೋಲ್ಡರ್ಸ್ ಅಲ್ಲಿ.
1: ಈಗ ಪ್ರಸಾದ್ ಅವರೇ, ಈಗ ನನಗೆ ಬೇಕಾಗಿರೋದು, ಈಗ ಪೇ ಕಮಿಷನ್ ಒಂದು ಬರ್ತಾ ಇದೆ ಬೆಂಗಳೂರಿಗೆ ಅನ್ಕೋಣ, ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ, ಬೆಂಗಳೂರಿಗೆ ಅಷ್ಟೇ ಬರ್ತಾ ಅಥವಾ ಬೇರೆ ಕಡೆ ಹೋಗುತ್ತಾ?
0: ಸರ್ ಬೇರೆ ಕಡೆಗೆ ಹೋಗುತ್ತೆ ಸರ್.
1: ಈಗ ಬೆಂಗಳೂರಿಗೆ ಬಂದಾಗ ಹಿಂಗ್ ಬರ್ತಾ ಇದಾರೆ ಅಂತ ಅನ್ನೋದು ಮಾಹಿತಿ ಹೆಂಗ್ ಸಿಗುತ್ತೆ, ಮತ್ತೆ ಯಾರು ಹೋಗಿ ನಮ್ಮ ಬೇಡಿಕೆಗಳನ್ನ ಹೇಗೆ ಸಲ್ಲಿಸಬೇಕು ಅವರಿಗೆ?
0: ಸರ್ ಇವಾಗ ಏನಂದ್ರೆ ಸುಲಭವಾಗಿ ಏನಂದ್ರೆ ನಾವು ಮೆಮೊರಾಂಡಮ್ ಕೊಟ್ಟಿರ್ತೀವಿ, ಮೆಮೊರಾಂಡಮ್ ಕೊಟ್ಟಾಗ ಅವ್ರ ವೆಬ್ಸೈಟ್ ಅಲ್ಲಿ ಅವರು ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ಗೆ ನಾವು ಫಾರಂ ಇರುತ್ತೆ, ಆ ಫಾರಂನ ಫಿಲಪ್ ಮಾಡ್ತೀವಿ. ನಮ್ಗೇನು ಎಕ್ಸಾಂಪಲ್, ಬೆಂಗಳೂರಲ್ಲಿ 70-80 ಆರ್ಗನೈಸೇಷನ್ಸ್ ಬರ್ತವೆ, ಅಪ್ಲೈ ಮಾಡಿದ್ದಾರೆ, ಮೆಮೊರಾಂಡಮ್ ಕೊಟ್ಟಿದ್ದಾರೆ, ಅದರೊಳಗೆ ಒಂದು 10 ಜನ ಸರ್ವಿಂಗ್ ಎಂಪ್ಲಾಯೀಸ್ ಕೊಟ್ಟಿದ್ದಾರೆ, ಒಂದು 40 ಜನ ಪೆನ್ಷನರ್ ಅಸೋಸಿಯೇಷನ್ ಕೊಟ್ಟಿದ್ದಾರೆ, ಮನೆ ಇಂಡಿವಿಜುವಲ್ಸ್ ಕೊಟ್ಟಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ, ಅದರೊಳಗೆ 30 ಜನಕ್ಕೆ ಮಾತ್ರ ಅವ್ರಿಗೆ ಅವಕಾಶ
1: ಕೊಡೋದು. ನೀವು ಇಂಥ ದಿನ ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ
0: ಬನ್ನಿ, ಈ ಟೈಮಿಗೆ ನಮಗೆ ಸ್ಲಾಟ್ ಕೊಡ್ತಾರೆ. ಇವಾಗ 1 ತಾರೀಕಿಗೆ ನಮಗೆ ಬರುತ್ತೆ, ಇಂಥರ ಹೋಟ್ಲಲ್ಲಿ ಈ ಥರ ಜಾಗದಲ್ಲಿ ನೀವು ಬಂದು ಭೇಟಿಯಾಗಿ ಈ ಟೈಮಲ್ಲಿ
1: ಗೊತ್ತಾಯ್ತು. ಈ ರೀತಿ ಸಂಘ ಸಂಸ್ಥೆಯರಾಗಿರ್ಬೋದು, ಸರ್ಕಾರಿ ನೌಕರಿನಲ್ಲಿ ಇದ್ದವರು ಕೂಡ ತಮ್ಮ ಒಂದು ಅಹವಾಲು ಏನಾದ್ರು ಇದ್ರೆ ಅದ್ರಲ್ಲಿ ಹೋಗಿ ಮೌಖಿಕವಾಗಿ ಹೇಳ್ಬೋದು. ಅಂದ್ರೆ ಮೊದಲು ಲೆಟರ್ ಕೊಟ್ಟಿರ್ತಾರೆ, ಅವ್ರು ನಿಮ್ಮನ್ನು ಖುದ್ದಾಗಿ ಭೇಟಿ ಆಗ್ತಾರೆ. ನೀವೇ ಕೊಟ್ಟಿದ್ದ?
0: ಹೌದು, ನಾವೇ ಕೊಟ್ಟಿದ್ದ. ಒಂದು PPT ಪ್ರೆಸೆಂಟ್ ಮೆನ್ಷನ್ ಮಾಡಿ PPT ನ ನಾವು ಮಾಡ್ತೀವಿ
1: ಸರ್. ಪ್ರಸಾದ್ ಪುರಾಣಮ್ ಅವರೇ, ಈಗ ಈ ಪೇ ಕಮಿಷನ್ ಅಂತ ಅನ್ನೋದು ಬಹುಶಃ ಎಲ್ರಿಗೂ ಗೊತ್ತಿರೋದು ಏನಂದ್ರೆ 10 ವರ್ಷಕ್ಕೊಮ್ಮೆ ಆಗತ್ತೆ. ನಿಮ್ಗೆ ಗೊತ್ತಿರೋ ಹಂಗೆ ಈ ಕುರಿತಾಗಿ ಏನ್ ಹೇಳ ಬಯಸಬಹುದು ತಾವು?
0: ಸರ್, ಈ ಪೇ ಕಮಿಷನ್ಗೂ ಹಳೆ ಪೇ ಕಮಿಷನ್ಗೂ ತುಂಬ ಡಿಫ್ರೆನ್ಸ್ ಇದೆ.
1: ಯಾವಾಗಿಂದ
0: ಸರ್? 1946 ಅಲ್ಲಿ ಫಸ್ಟ್ ಪೇ ಕಮಿಷನ್ ಸ್ಟಾರ್ಟ್ ಆಗಿದೆ ಸರ್. ಅದಾದ್ಮೇಲೆ 4th ಪೇ ಕಮಿಷನ್ 1986 ಆಗಿದೆ. ಅದಾದ್ಮೇಲೆ 10 ವರ್ಷ ಕರೆಕ್ಟ್ ಆಗಿ ಬರ್ತಿದೆ. ಸೊ ಇವಾಗ 2026 7th ಪೇ ಕಮಿಷನ್ ಮುಗ್ದು ಬರುತ್ತೆ. ಇದು ಬರುತ್ತೆ,
1: ಒಂದು ವೇತನ ಆಯೋಗ ಬಂದ್ಮೇಲೆ 10 ವರ್ಷ ಲಾಗು ಇರುತ್ತೆ.
0: ಇನ್ನೊಂದು ವಿಷಯ ನಿಮ್ಗೆ ತಿಳಿಸ್ಬೇಕಂದ್ರೆ, ಇನ್ನ 2 ವಿಷಯ ಇದ್ರೊಳಗೆ. ಆ 2 ವಿಷಯ ಏನು ಅಂದ್ರೆ, ನಮ್ಮ ಸ್ಟಾಫ್ ಸೈಡ್ JCM ಅಂತ ಒಂದಿದೆ, ಅದು ಫೋರಮ್, ಅದು ನ್ಯಾಷನಲ್ ಕೌನ್ಸಿಲ್ JCM ಅದು, ಅದು ಬಂದ್ಬಿಟ್ಟಿದೆ ಪೇ ಕಮಿಷನ್ಗೆ ಭೇಟಿ ಆಗುತ್ತೆ. ಯಾವಾಗ ಭೇಟಿ ಆಗುತ್ತೆ? ಒಂದು ರೌಂಡ್ ಆಫ್ ಡಿಸ್ಕಷನ್ಸ್ ಆಗಿದೆ, ಇಂಟ್ರಡಕ್ಷನರಿ ಮೀಟಿಂಗ್ ಆಗಿದೆ ಮೇಲೆ, ಅದಾದ್ಮೇಲೆ ಸ್ಟೇಕ್ ಹೋಲ್ಡರ್ಸ್ ಜೊತೆ ಎಲ್ಲ ಆದ್ಮೇಲೆ ಈ ಸ್ಟಾಫ್ ಸೈಡ್ JCM ಜೊತೆಗೆ ಮೇನ್ ಆಗಿ ಕೂತ್ಕೊಂತಾರೆ. ಯಾವಾಗ? ಡಿಸೆಂಬರ್ ಮತ್ತು ಜನವರಿಲಿ ಕೂತ್ಕೊಂತಾರೆ ಮಾತ್ರ. ಅವಾಗ ಏನಾಗುತ್ತೆ, ಅಕ್ರಾಸ್ ದ ಟೇಬಲ್ ಪ್ರತಿ ಒಂದು ಪಾಯಿಂಟು ಡಿಸ್ಕಷನ್ ಆಗುತ್ತೆ, ದಟ್ ಇಸ್ ದ ಮೇನ್. ಇವಾಗ ಏನಾಗ್ತದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪೋಹಗಳು ಜಾಸ್ತಿ ಆಗಿದೆ. 8,000 ನಮಗೆ 40,000 ಬರುತ್ತಂತೆ, 50,000 ಬರುತ್ತಂತೆ, 10,000 ಬರುತ್ತೆ, ಇದೆಲ್ಲ ಊಹಾಪೋಹಗಳು ಜಾಸ್ತಿ. ಅವರು ದುಡ್ಡು ಮಾಡ್ಕೊಂತಾರೆ ವಿನಃ, ಓ ಯೂಟ್ಯೂಬ್ ಚಾನೆಲ್ಗಳೆಲ್ಲ ಅವರು ದುಡ್ಡು ಮಾಡ್ಕೊಂತಾರೆ ವಿನಃ, ಯಾಕಂದ್ರೆ ಒಂದು ಲೈಕ್ ಬಟನ್ ಕ್ಲಿಕ್ ಆದ್ರೆ ಅವನಿಗೆ ದುಡ್ಡು ಬಂತು. ಸೊ ಆಕ್ಚುಲಾಗಿ ಏನಂದ್ರೆ, ಡಿಸ್ಕಷನ್ ಆಗಿಲ್ಲ. ಡಿಸೆಂಬರ್ ಜನವರಿಲಿ ಡಿಸ್ಕಷನ್ ಆಗುತ್ತೆ. ಡಿಸ್ಕಷನ್ ಆದಮೇಲೆ ಅವರ ಮೂಡ್ ಆಫ್ ದ ಪೇ ಕಮಿಷನ್ ಗೊತ್ತಾಗತ್ತೆ. ಈ ಪೇ ಕಮಿಷನಲ್ಲಿ ಏನಾಗುತ್ತೆ ಅಂದರೆ, ಇವಾಗ ನಾವೊಂದು ಮೆಮೊರಾಂಡಮ್ ಕೊಟ್ಟಿರ್ತೀವಿ ಸರ್, ಈ ಮೆಮೊರಾಂಡಮ್ ಕೊಟ್ಟ ಮೇಲೆ ನಾನು ಒಂದು ಎಕ್ಸಾಂಪಲ್, ಒಂದು ಅಕ್ಕಿ ಬೆಲೆ 80 ರೂಪಾಯಿ, 75 ರೂಪಾಯಿ ನಾನು ಕೊಟ್ಟಿರ್ತೀನಿ, ಅದನ್ನ ಕ್ರಾಸ್ ವೆರಿಫೈ ಯಾರು ಮಾಡ್ತಾರೆ? ಪೇ ಕಮಿಷನ್ ಗೌರ್ಮೆಂಟ್ ಜೊತೆಗೆ ಮಾಡ್ತಾರೆ. ಇದನ್ನ ಗೌರ್ಮೆಂಟ್ ಡೇಟಾನ ತಗೊಂತಾರೆ. ಪೇ ಕಮಿಷನ್ ಗೌರ್ಮೆಂಟ್ನ ಕೇಳುತ್ತೆ, ಪ್ರತಿ ಒಂದು ಡಿಪಾರ್ಟ್ಮೆಂಟ್ಗೂ ಕೇಳಿದೆ, ನಿಮ್ಮ ಎಕ್ಸ್ಪೆನ್ಸಸ್ ಏನು, ಪೆನ್ಷನ್ ಮೇಲೆ ಎಷ್ಟು ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಮೇಲೆ ಎಕ್ಸ್ಪೆನ್ಸಸ್, ಇದನ್ನ ಕೋರಿಲೇಟ್ ಮಾಡ್ತಾರೆ. ಇದು ಪೇ ಕಮಿಷನ್ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜಿನೇ ಅಪಾಯಿಂಟ್ ಮಾಡಿರ್ತಾರೆ ಅದಕ್ಕೆ. ಸೊ ಏನಂದ್ರೆ, ನಾವೊಂದು ಕಡೆ ವಾದ ಮಾಡ್ತೀವಿ, ಅವ್ರೊಂದು ಕಡೆ ವಾದ ಮಾಡ್ತಾರೆ, ಗೌರ್ಮೆಂಟ್ ಡಿಸೈಡ್ ಮಾಡೋದು ಪೇ ಕಮಿಷನ್. ಇವಾಗ ನಮ್ಮ ವಾದ ನಾವು ಮಾಡ್ತಾ ಇದ್ವಿ, ಅದೇ ಥರ ಗೌರ್ಮೆಂಟ್ಗೆ ಫಿಗರ್ಸ್ ಕೇಳಿದ್ದಾರೆ, ಆ ಫಿಗರ್ಸ್ನ ಕೋರಿಲೇಟ್ ಮಾಡಿದ ಮೇಲೆ ಪೇ ಕಮಿಷನ್ ವಿಲ್ ಕಮ್ ಟು ದಿ ಕನ್ಕ್ಲೂಷನ್,
1: ಅರ್ಥ ಆಗುತ್ತೆ ಯಾವುದು ಇವರು ಹೇಳಿದ್ದು ಸರಿ ಇದೆ, ನಾವು ಇವರ ಬೇಡಿಕೆ ತಕ್ಕಂಗೆ ಸ್ಯಾಲರಿಗಳನ್ನ ಫಿಕ್ಸ್ ಮಾಡಬೇಕು.
0: ಸರ್, ಈ ಪೇ ಕಮಿಷನ್ ಅಲ್ಲಿ ನಾವು ಒಂದು ಏನು ಹೇಳ್ತೀನಿ ಅಂದ್ರೆ, ಈ ಫಸ್ಟ್ ಪೇ ಕಮಿಷನ್ಗೂ ಇವಾಗ್ಲೋ ಏನು ಅಂದ್ರೆ, ಡಾಕ್ಟರ್ ಆರ್ಕಾರ್ಡ್ ಫಾರ್ಮುಲಾ ಅಂತ ಇದೆ, 1957 57 ಅಂದ್ರೆ 70 ವರ್ಷ ಆಗೋಯ್ತು. 70 ವರ್ಷದ ಫಾರ್ಮುಲಾನೇ ಎಲ್ಲ ಪೇ ಕಮಿಷನ್ ಫಾಲೋ ಮಾಡ್ತಾ ಇದೆ. ಅದರೊಳಗೆ ಏನು ಮುಖ್ಯವಾದ ಏನು ಅಂದ್ರೆ, 3 ಯೂನಿಟ್ಸ್ ಅಂತ. ನಾವು ಈ ಸತಿ ಪೇ ಕಮಿಷನ್ ಅಲ್ಲಿ ಏನು ಕೇಳ್ತಾ ಇದ್ದೀವಿ ಅಂದರೆ, 5 ಯೂನಿಟ್ಸ್ ಕೊಡಿ ಅಂತ. ಯಾಕಂದ್ರೆ ಜೆಂಡರ್ ಬಯಾಸ್ ಇರಕೂಡ್ದು. ಇವಾಗ ನಾನು ಎಷ್ಟು ಊಟ ಮಾಡ್ತೀನೋ ನಮ್ಮ ಫ್ಯಾಮಿಲಿಯವರು ಅಷ್ಟೇ ಊಟ ಮಾಡ್ತಾರೆ. ಇವತ್ತಿನ ದಿವಸ ಚಿಲ್ಡ್ರನ್ ಎಜುಕೇಷನ್ನು ತುಂಬ ಕಾಸ್ಟ್ಲಿ ಆಗಿದೆ, ಎಕ್ಸ್ಪೆನ್ಸಸ್ ಆನ್ ದಿ ಚಿಲ್ಡ್ರನ್ ಜಾಸ್ತಿ ಆಗಿದೆ, ಸ್ಕೂಲ್
1: ಒಟ್ಟಾರೆ ಈ ಖರ್ಚು ವೆಚ್ಚ.
0: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಇಂಪಾರ್ಟೆಂಟ್

0: ಏನಂದ್ರೆ ಈ ಪೇ ಕಮಿಷನ್ ಅಲ್ಲಿ ನಾವು ಕೇಳ್ತಾ ಇರೋದು ಅಪ್ಪ ಅಮ್ಮನ ನೋಡ್ಕೊಡೋ ಜವಾಬ್ದಾರಿ ಮಕ್ಕಳದು ಅಂಡರ್ ದಿ ಮೇಂಟೆನೆನ್ಸ್ ಆಫ್ ಆಕ್ಟ್. 2021 ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಮೇಂಟೆನೆನ್ಸ್ ಆಕ್ಟ್ ಅಂತ ಒಂದು ಮಾಡಿದ್ದಾರೆ ಸರ್. ಅಪ್ಪ ಅಮ್ಮ ನೋಡ್ಕೊಂಡಿಲ್ಲ ಅಂದ್ರೆ ಯು ವಿಲ್ ಬಿ ಪುಟ್ ಬಿಹೈಂಡ್ ದ ಬಾರ್ಸ್. ಸೊ ಇದು ಒಂದು
1: ಕಾನೂನು ಇದೆ,
0: ಕಾನೂನು ಇದೆ. ಆ ಕಾನೂನು ಪ್ರಕಾರ ಗೌರ್ಮೆಂಟ್ ಹ್ಯಾಸ್ ಟು ಗೌರ್ಮೆಂಟ್ ಸರ್ವೆಂಟು ಅಪ್ಪ ಅಮ್ಮ ನೋಡ್ಕೊಳ್ಬೇಕು ಅಂದ್ರೆ ಅವರಿಗೆ ಒಂದು ಪ್ರಾವಿಷನ್ ಮಾಡಬೇಕು.
1: ಇದು ಪೇ ಕಮಿಷನ್ ಅಲ್ಲಿ ಹೆಂಗೆ ಬರುತ್ತೆ
0: ಸರ್? ಇದು ಪೇ ಕಮಿಷನ್ ಅಲ್ಲಿ ಅದನ್ನೇ ಡಿಸೈಡ್ ಮಾಡಬೇಕು. ಪೇ ಕಮಿಷನ್ ಹ್ಯಾಸ್ ಟು ಡಿಸೈಡ್ ನಂಬರ್ ಆಫ್ ಯೂನಿಟ್ಸ್. ಈ ಸತಿ ಏನು ನೋಡಿದ್ರೆ 3 ಯೂನಿಟ್ಸ್ ಬದಲು 5 ಯೂನಿಟ್ಸ್ಗೆ ನಮ್ಮ ಮಾಡಿ ಅಂತ ನಾವು ಹೇಳಿದ್ವಿ.
1: ಸರಿ, ಬೇಡಿಕೆಗಳನ್ನು ನಾವು ಸಲ್ಲಿಸ್ತೀವಿ. ನೀವು ಹೇಳಿದಂಗೆ ಅವರು ಒಂದು ನಿರ್ಧಾರಕ್ಕೆ ಬರ್ಬೇಕಂದ್ರೆ ಎಲ್ಲವೂ ಕೂಡ ಅವ್ರ ಕೈಯಲ್ಲಿದೆ.
0: ಹೌದು,
1: ಏನು ನಿರ್ಧಾರ ಮಾಡ್ತಾರೆ ಅಂತ ಅನ್ನೋದು ಅಲ್ಲಿ ಆಗತ್ತೆ. ಇನ್ನು ಈಗ ಈ ಪೆನ್ಷನರ್ಸಿಗೂ ಕೂಡ ಸಾಕಷ್ಟು ಬೆನಿಫಿಟ್ ಆಗ್ತಾ ಇರಬೇಕಾಗತ್ತೆ ಅಂತ ಅನ್ನೋಂಥ ಕೂಗು ಯಾವತ್ತಿಂದ ಇದೆ, ಆಗ್ತಾನೂ ಇದೆ. ಈ ವಿಷಯದಲ್ಲಿ ಪೆನ್ಷನರ್ ಪರವಾಗಿ ಏನೇನು ಬೇಡಿಕೆಗಳು ಸಹಜವಾಗಿರ್ತವೆ ಅದು ಒಂದು ಹೇಳಿ
0: ಸರ್. ಪೆನ್ಷನರ್ಸ್ಗೆ ನಂಬರ್ ಒಂದು 3-4 ಇಂಪಾರ್ಟೆಂಟ್ ಇಶ್ಯೂಸ್ ಇದೆ ಸರ್ ಪೆನ್ಷನರ್ಸಲ್ಲಿ. ಒಂದು ಬಂದುಬಿಟ್ಟಿದೆ, ಅವ್ರ ಪೆನ್ಷನ್ನ ಜಾಸ್ತಿ ಆಗಬೇಕು. ಯಾಕಂದರೆ ಅವರಿಗೆ ಬರೋ ಪೆನ್ಷನ್ನು ಆ್ಯಾವ್ರೇಜ್ ಪೆನ್ಷನ್ನು 30,000 ರೂಪಾಯಿ ಬರ್ತಾಯಿದೆ. ಯಾಕೆ ಇವತ್ತಿನ ದಿವಸ ಒಂದೇನು ಅಂದರೆ 86% ಪೆನ್ಷನರ್ಸು ಆರ್ ಗ್ರೂಪ್ ಸಿ ಪೆನ್ಷನರ್ಸ್. 86% ಯಾರೋ ಒಬ್ರು ಹೇಳ್ಬೋದು ನಂಗೆ ಜಾಸ್ತಿ ಬರ್ತಾ ಇದೆ ಅಂತ, ಅವರು ಬಂದುಬಿಟ್ಟಿದೆ ದೇ ಕಮ್ಸ್ ಅಂಡರ್ 14% ಕ್ಯಾಟಗರಿ. ಇವತ್ತಿನ ದಿವಸ 9,000 ರೂಪಾಯಿ ಮಿನಿಮಮ್ ಪೆನ್ಷನ್ಸ್ ಫಿಕ್ಸ್ ಮಾಡಿರೋದು. ಡಿ ಎಲ್ ಆ ಸೇರಿ 15,000 ರೂಪಾಯಿ ಬರುತ್ತೆ. 15,000 ರೂಪಾಯಿಲಿ ಅವರಿಗೆ ಜೀವನ ಮಾಡೋಕ್ಕಾಗಲ್ಲ
1: ಅಂತ ನೀವು ಈಗ ಜಾಸ್ತಿ ಮಾಡಿ
0: ಜಾಸ್ತಿ ಮಾಡಿದ್ದು ಕೇಳಿದೆ. ನಂಬರ್ ಒನ್ ಇಶ್ಯೂ. ಇನ್ನೊಂದು ಬಂದುಬಿಟ್ಟಿದೆ ರೆಸ್ಟೋರೇಷನ್ ಆಫ್ ಕಂಪ್ಯೂಟೇಷನ್ ಆಫ್ ಪೆನ್ಷನ್ ಅಂತಿದೆ. ಅದು 1986 40 ವರ್ಷ ಹಿಂದಗಡೆ ಫಿಕ್ಸ್ ಮಾಡಿರೋಂಥ ಕಾನೂನು ಇದು. ಈ ಕಾನೂನು ಇವತ್ತಿನ ದಿವಸ ಏನಾಗಿದೆ, ಆ ಕಾನೂನಿಗೂ ಈ ಇವಾಗ ಇರೋ ಪರಿಸ್ಥಿತಿಗೂ ಚೇಂಜ್ ಆಗಿದೆ. ಯಾಕಂದರೆ ದ ಲೈಫ್ ರಿಸ್ಕ್ ಇದೆಯಲ್ಲ ಅದು ಕಡಿಮೆ ಆಗಿದೆ. ಎಲ್ಲರೂ 70 ವರ್ಷ ಬದುಕುವಂಥ ಚಾನ್ಸ್ ಜಾಸ್ತಿ ಇದೆ. ಅದರಿಂದ ಮತ್ತು ಇಂಟ್ರೆಸ್ಟ್ ರೇಟ್ಸು ಕಡಿಮೆ ಆಗಿದೆ. ಅವಾಗ 12% ಇಂಟ್ರೆಸ್ಟ್ ಇತ್ತು 1986. ಇವತ್ತಿನ ದಿವಸ 7% 8% ಬಂದಿದೆ. ಆಮೇಲೆ ಈ ರೇಷ್ಯೋ ಇದೆಲ್ಲ 8.194 ಇದೆ, ಅವಾಗ 10.46 ಇತ್ತು. ಸೊ ಫ್ಯಾಕ್ಟ್ರು ಅದರಿಂದ ಏನಾಗುತ್ತೆ, ನಮಗೆ 11 ವರ್ಷದಲ್ಲಿ ನಮಗೆ ಎಲ್ಲ ರಿಕವರಿ ಆಗ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಮೇನ್ ಇಶ್ಯೂ ಒಬ್ಬೊಬ್ಬರಿಗೂ ಒಂದೊಂದು ಪೆನ್ಷನ್ವರೆಗೂ 6 ಲಕ್ಷ 7 ಲಕ್ಷ ತನಕ ನಮಗೆ ಎಕ್ಸ್ಟ್ರಾ ದುಡ್ಡು ಅಮೌಂಟ್ ಕೊಡ್ತಾ ಇದ್ವಿ. ನೆಕ್ಸ್ಟ್ ಬಂದ್ಬಿಟ್ಟಿದೆ ಹೆಲ್ತ್. ಪೆನ್ಷನರ್ಗೆ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಇವತ್ತು ನಾವು CGHS ಫೆಸಿಲಿಟೀಸು ಬೆಂಗಳೂರಲ್ಲಿದೆ. ಈ ಹಳ್ಳಿ ಕಡೆ ಹೋದರೆ CGHS ಫೆಸಿಲಿಟಿ ಇಲ್ಲ, ಮೆಡಿಕಲ್ ಫೆಸಿಲಿಟಿ ಇನ್ ಡಿಸ್ಟ್ರಿಕ್ಟ್ಸ್. ಒಂದು ಸ್ಕೀಮ್ ಮಾಡಿ ಅಂತ ನಾವು ಈ ಸತಿ ಕೇಳಿದ್ವಿ.
1: ಏನು ಸ್ಕೀಮ್ ಅದು?
0: ಸ್ಕೀಮ್ ಮಾಡಬೇಕು ಅಂದರೆ ಅವ್ರಿಗೆ ಅಲ್ಲಿ ಒಂದು ಹಾಸ್ಪಿಟಲ್ ಜೊತೆ ಟೈ ಅಪ್ ಮಾಡಿಬಿಟ್ಟು
1: ಅಷ್ಟೇ.
0: ಇನ್ನೊಂದು ಏನಂದ್ರೆ ಫೋರ್ತ್ ಇಶ್ಯೂ ಬಂದ್ಬಿಟ್ಟಿದೆ ಪ್ಯಾಲಿಟಿ ಇನ್ ಪೆನ್ಷನ್ ಅಂತ.
1: ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಿರ್ತವೆ, ಬೇರೆ ಬೇರೆ ಬೇಡಿಕೆಗಳು ಕೊಟ್ಟಿರ್ತಾರೆ. ಆ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಒಂದೇ ಇದಾವೆ ಅಂತಂದೇಳಿ ನೀವು ಎಲ್ಲ ಸಂಘದ ಪದಾಧಿಕಾರಿಗಳು ಹೇಗೆ ಅದನ್ನ ತಿಳ್ಕೊಂಡಿರ್ತೀರಿ
0: ಸರ್? ಇವಾಗ ಏನಾಗಿದೆ ಅಂದ್ರೆ
1: ಎಲ್ಲ ಕಡೆ ಓಡಾಡ್ತೀರಾ ನೀವು ಕೂಡ?
0: ಇಲ್ಲ ಸರ್, ಇವಾಗ ಏನು ಓಡಾಡ್ಬೇಕಲ್ಲ, ಎಲ್ಲ ಮೊಬೈಲ್. ಇವತ್ತು ಏನಂದ್ರೆ ಇವಾಗ ಏನಾಗಿದೆ, ಸ್ಟಾಫ್ ಸೈಡ್ JCM ಅಂತ ಹೇಳಿದ್ವಲ್ಲ, ನ್ಯಾಷನಲ್ ಸ್ಟಾಫ್ ಸೈಡ್ JCM ಒಂದು ತೀರ್ಮಾನ ಬಂದಿದೆ. ಆ ತೀರ್ಮಾನದ ಏನು ಡ್ರಾಫ್ಟ್ ಕೊಟ್ಟಿರ್ತಾರೋ ಎಲ್ಲರೂ ಅದೇ ಡ್ರಾಫ್ಟನ್ನ ಕೊಡಬೇಕು. 95% ಅದೇ ಡ್ರಾಫ್ಟ್ ಕೊಡಬೇಕು. 5% 5% ಮಾತ್ರ ಚೇಂಜ್ ಮಾಡಬಹುದು
1: ಅಷ್ಟೇ. ಅಷ್ಟೇ, ಓಕೆ,
0: ಅದು ಮಾತ್ರ ಚೇಂಜ್ ಮಾಡ್ಕೋಬಹುದು ಅಷ್ಟೇ. ಅವರ ಲೋಕಲ್ ಇವಾಗ ಡಿಫೆನ್ಸ್
1: ಏನೇನೋ ಕೇಳೋಂಗಿಲ್ಲ,
0: ಏನೇನೋ ಕೇಳೋಂಗಿಲ್ಲ, ಎಲ್ಲರೂ ಒಂದೇ. ಇವತ್ತು ಏನಾಗಿದೆ, ಒಂದೇ ಇವತ್ತು ಎಲ್ಲ ಪೆನ್ಷನ್ ಅಸೋಸಿಯೇಷನ್ ಆಗಿರ್ಬೋದು, ಎಲ್ಲ ಸ್ಟಾಫ್ ಅಸೋಸಿಯೇಷನ್ ಆಗಿರ್ಬೋದು, ಏನೇನು ಡಿಮ್ಯಾಂಡ್ ಇಟ್ಟು ಅಷ್ಟಕ್ಕೆ ಮಾಡಬೇಕು ಸರ್.
1: ಪ್ರಸಾದ ಪುರಾಣಮ್ಮವರೇ, ಬಹುಶಃ ಈ ಪೇ ಕಮಿಷನ್ ಕುರಿತಾಗಿ ನಾವು ಏನೇ ಮಾತಾಡಿದ್ರು ಎಲ್ಲ ಊಹಾಪೋಹಗಳು ಇದ್ದಂಗಿರ್ತವೆ.
0: ಹೌದು,
1: ಆದರೂ ನಿಮ್ಮ ನಿಮ್ಮ ಪ್ರಯತ್ನಗಳು ನೀವು ಮಾಡ್ತಾನೆ ಇದ್ದೀರಿ, ನೌಕರರ ಪರವಾಗಿ, ಪೆನ್ಷನರ್ಸ್ ಪರವಾಗಿ, ಏನೇನು ನಮಗೆ ಸೌಲಭ್ಯಗಳು ಬೇಕು ಅಂತ ಅನ್ನೋದನ್ನು ನೀವು ಆಯಾ ಕಾಲಗಳಲ್ಲಿ ಕೊಡ್ತಾ ಬಂದಿದ್ದೀರಿ. ಪೇ ಕಮಿಷನ್ ಬಂದಾಗ ಅವ್ರನ್ನ ಭೇಟಿಯಾಗ್ತೀರಿ, ಎಲ್ಲವನ್ನೂ ಮಾಡ್ತಾ ಬಂದಿದ್ದೀರಿ. ಸಹಜವಾಗಿ ಅವರು ಕೂಡ ಈ ರೀತಿ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಭೇಟಿಯಾಗಲಿಕ್ಕೆ ಬಂದಿರ್ತಾರೆ. ಎಲ್ಲ ದೃಷ್ಟಿಯಿಂದನೂ ಒಟ್ಟಾರೆ ನೌಕರರಿಗೆ ಆಯಾ ಪರಿಸ್ಥಿತಿ ಅನುಗುಣವಾಗಿ, ಬೆಲೆ ಅನುಗುಣವಾಗಿ ಒಂದು ಉತ್ತಮವಾದಂತಹ ವೇತನ ಸಿಗಬೇಕು ಅಂತ ನಿರೀಕ್ಷೆಯನ್ನು ನಾವು ಇಟ್ಕೋಬೋದು. ತಾವು ಆಕಾಶವಾಣಿಗೆ ಬಂದು ಇಷ್ಟು ವಿವರವಾಗಿ ಒಂದು ನಿರೀಕ್ಷೆಗಳು ಹೇಗಿರ್ತವೆ, ಯಾವ ರೀತಿ ಪೇ ಕಮಿಷನ್ ಇರುತ್ತೆ ಅಂತ ಅನ್ನೋದನ್ನು ಹೇಳಿದಿರಿ. ಎಲ್ಲ ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್.

0: ಇದುವರೆಗೆ 8ನೇ ಕೇಂದ್ರ ವೇತನ ಆಯೋಗದ ನಿರೀಕ್ಷೆಯಲ್ಲಿ ಈ ವಿಷಯವಾಗಿ ಕೇಂದ್ರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಪ್ರಸಾದ್ ಪುರಾಣಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 8:45:40. ಇನ್ನು ಮುಂದೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ.
2: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
3: ಸಾವಕ್ಕ, ಏ ಸಾವಕ್ಕ.
4: ಯಾರ ಶಿವಮ್ಮನು? ಹ್ಞೂ, ಬಾರ ಇವ್ವಾ ಬಾ.
3: ಅಯ್ಯೋ, ನಿನ್ನ ಕುರುಪಿ ಗಿರ್ಪಿ ತೊಂದಿಲ್ಲ, ಬರೇ ಬಾಬಾ ಅಂತ ನೋಡಲ್ಲಿ ರೊಟ್ಟಿ ಬುಟ್ಟಿ ಅಟ್ಟೆ ಕಾಣಕತ್ತೈತಿ, ಕುರುಪಿನ ಕಾಣವಲ್ದಲ್ಲ.
4: ಏ, ಕುರುಪಿ ಅಲ್ಲಿ ಎಲ್ಲ ಇಟ್ಟಿನ ನಿನ್ನಿ
3: ಅಲ್ಲೇ ಹೊರದಾಗ ಬಿಟ್ಟು ಬಂದ ದೌಡ್ರು ಅಲ್ದಾಗ.
4: ಏ, ಇಲ್ಲ ಇಲ್ಲ, ತಗೊಂಬಂದಿನ ಮನೆಗೆ ಇಲ್ಲೆಲ್ಲ ಒಗದಿನಿ, ತಗೋತೀನಿ ಹೇಳ.
3: ನಡಿವಾ ನಡಿ, ದೌಡ್ ನಡಿ. ಮಳಿ ಮಾರ ದಿನ ಐತಿ, ದೌಡ್ ದೌಡ್ ತಕೊಂಡ್ ಬರೋಣ. ಕಸ
4: ಆಯ್ತು ನಿಂದ್ರ, ಒಂಜರ ಸಾರ್ ಕಟ್ಕೋತೀನಿ, ಹೋಗ್ಬಿಡುನತ್ತ. ನೀ ಏನ್ ಪಲ್ಲೆ ಮಾಡ್ಕೊಂಬಂದಿಯ?
3: ಹೋಗಯ್ಯವ್ವಾ, ಅದ ಗೊತ್ತಿ, ದಿನ ಹೊತ್ ಹೊಂಟ್ರ ಏನ್ ಮಾಡೋಣ ಅನ್ನೋದ ತಿಪ್ಲ ನನಗ. ಹಾ, ಇವತ್ತ ಅಳಕ್ ಜುಣಕ ಮಾಡ್ಕೊಂಡ್ ಕಟ್ಕೊಂಬಂದಿನಿ. ವಾರೆ
4: ಭಾರಿ ಮಡಿಯಲ್ಲ ಬಿಡು ಅಂದ್ರೆ.
3: ನಮ್ಮ ಹಿರಿಯಾಗು ಅದನ್ನೇ ಕಟ್ಟಿನ ಒಂದ್ ನಾಕ್ ರೊಟ್ಟಿ, ಅದನ್ನ ನಾನು ಅದನ್ನ ಕಟ್ಕೊಂಬಂದಿನಿ. ಒಂದೆರಡು ಉಳ್ಳಾಗಡ್ಡಿ ತಂದಿನಿ. ಹಂಗ ನಡಿ
4: ತಗದಿಗಿ
3: ಹೋಗ್ಯಾನಿವ. ಮುಂಜಾನೆ ನಾನು ಬಾಳ ಗೊತ್ತಿ ಹತ್ತೈತಿ ವಾ ಕೆಲಸ. ಅದು ನೀ ಹಂಗ ಮಾಡ್ತೀನ, ಪಟಪಟ ಮಾಡ್ತಿಲ್ಲ ನೀನು ಕೆಲ್ಸ.
4: ಏ, ಎಲ್ಲ ಹತ್ತದ್ ಬಿಡ, ಎಲ್ಲ ಸುಮ್ ಹಂಗೆ ಮಾಡುದುವ. ನಡಿ, ಗೌಡ್ರು ಬೈತಾರ, ನಡಿ ಜಲ್ದಿ
3: ನಡಿ ನಡಿ. ಇವ ಗೌಡ್ರು ನೋಡ್ಕೊತ ಕೂತಾರ ಇವ ಅವಳೆ, ಎರಡು ಹೊಡೆ ಹೇಳ್ತಾರ ನೋಡುವ ಗೌಡ್ರು.
4: ಹ್ಮ್, ಅವ್ರದೇನ್ ಕೆಲ್ಸ ಇರ್ತದ ಹೇಳನ? ಗೌಡ್ ಎಲ್ಲ ಮಾಡಿರ್ತಾಳ, ಎಲ್ಲ ಚಾ ಕುಡಿದು ನಾಷ್ಟ ಮಾಡುದು ಎಲ್ಲ ಮಾಡಿ ತಯಾರಾಗಿ ಬಂದ್ ಬಿಡ್ತಾರ. ನಾವೆಲ್ಲ ಮಾಡ್ಬೇಕಲ್ವ ಅಡಿಗೆ ಅಂಬಲಿ.
3: ಇವತ್ತ ಬಾಳ ಕಸ ಐತಿ, ಯಾಕಟ್ ಉಳ್ಳಾಗಡ್ಡಿಯಾಗಿಂದು ತೆಗಿಯಂದಾರ. ನಮಸ್ಕಾರ ರೀ ಗೌಡ್ರ.
5: ಹಾ ನಮಸ್ಕಾರ. ಬರಿ ಬರಿ ಎಟ್ ಹೊತ್ ಮಾಡಿದ್ರಿ, ಏನ್ ಸುದ್ದಿ?
3: ಏನು ಹತ್ತು ಬಿಡ್ರಿ,
4: ತಡಾನೇ ಆಗ್ಬಿಡ್ತದ್ರಿ.
5: ಈಗ ಮೆಕ್ಕೆಜೋಳದಂದು ಇದು ಕಸ ತೆಗಿರಿ, ಇಲ್ಲಿಯಿಂದ ಆ ದಂಡಿತನ ಪೂರ್ತಿ ಆಗ್ಬೇಕು ನೋಡಿ. ಇವತ್ತೊಂದಿನದಾಗ
3: ಇಟ್ಟೆಲ್ಲ ಒಂದ ದಿನ ರೀ.
5: ಹೌದು, ಮತ್ತ ನಾಲ್ಕೆಂಟು ದಿನ ಇದ್ರಾಗೆ ಮಾಡ್ಕೋತ ಕೂತ್ರ ಮೊದಲೇ ಮಳಿ ಇಲ್ಲ, ಬರೇ ಪಗಾರ ಕೊಟ್ಟೆ ಸಾಯ್ಬೇಕಾಗ್ತದ. ನಾವು
4: ನಾಲ್ಕು ದಿನದ ಕಸ ಒಂದೇ ದಿನ ತೆಗಿಯಂದ್ರೆ ಹೆಂಗ್ರಿ ಗೌಡ್ರ?
5: ಎಲ್ಲ ಆಗೇ ಆಗ್ತದ, ನಾನು ನೋಡೇ ಹೇಳಿರ್ತೀನಿ. ಕೆಲಸ ಎಟ್ಟ ಆಗಿರ್ತದ ಎಲ್ಲಿ ಎಟ್ ಇಲ್ಲ ನನ್ಗೆ ಗೊತ್ತಾಗ್ತದ. ಎಲ್ಲ ಸುಮ್ ತೆಗೀರಿ ನೀವು.
3: ಆಯ್ತಡ್ರಿ ಆಯ್ತಡ್ರಿ. ಹ್ಞೂ,
4: ಆಯ್ತು ಗೌಡ್ರ.
3: ಅಲ್ಲೋ, ಎರಡು ಕೈ ಬಿಡ್ಲಾರಿ, ಒಂದೇ ಸೌನ ತೆಗಿತೀವಿ, ಮತ್ತೆ ದೌಡ್ ದೌಡ್ ತೆಗಿ ದೌಡ್ ದೌಡ್ ತೆಗಿ. ನಮ್ಮ ಕೈಯಾಗಿನ ಮಷಿನ್ ಅದಾವ
4: ನೋಡು, ಹೆಂಗ ದುಡಿಸ್ಕೊಳ್ಳೋದಂದ್ರೆ ತೀರಾ ಮಾಡ್ತಾರವ ಇವರು.
5: ಮಾತ್ ಹೇಳ್ಕೋತ ಕೂಡ್ಬೇಡ್ರಿ, ಸುಮ್ ತೆಗಿರಿ ಮೂಗ್ಲೇ.
3: ಇಲ್ರಿ, ತೆಗಿಲ್ವಾ? ತೆಗಿ,
4: ನಡಿವಾ ಬಡ ಬಡ.
3: ಅಲ್ಲೋ, ನಿನಗೆ ಇನ್ನೊಂದು ವಿಷಯ ಗೊತ್ತೇನ? ಸಾಮಕ, ಅಲ್ಲ ಮೊನ್ನೆ ಮಗಳ ಮನಿ ಶಿವೆ ಅದಾನಲ್ಲ,
4: ಮಗ ಆ ಕಮಲನ ಮಗ ಏನ?
3: ಹ್ಞೂ, ಅದು ಶಿವ ಏನ ನಾಲ್ಕನೇತೆ ಏನ ಏನ ಒಂದ್ಸರಿ ಫೇಲ್ ಆಗೇನತ್ತಲ್ಲ.
4: ಅಯ್ಯೋ, ಅದೇನ್ ಸಾಲಿ ಕಲಿತದ ಬಿಡ.
3: ಅಲ್ಲೋ, ನಾಲ್ಕನೇತೆ ಏನ್ ಬಾ ದೊಡ್ಡದೇನ?
4: ಹ್ಞೂ, ಅವ ಸಾಲಿಗೆ ಹೋಗಂಗಿಲ್ಲಲ್ಲ ಮೊದಲ. ಸಾಲಿಗೆ ಹೇಳಿ ಅಲ್ಲಿ ಎಲ್ಲೋ ಹಿಂದ್ ಹೋಗಿ ಕುಂದಿರ್ತದ ಸಾಲಿ ಹಿಂದ.
3: ಮತ್ತ ಒಂದ್ ಅಕ್ಷರ ಓದಾಕ್ ಕೊಟ್ರ ಒಂದು ಅಕ್ಷರ ಕೊಡಿ.
4: ಮನ್ನಿ ಒಂದು ಪತ್ರ ಬಂದಿತ್ತ ನಮ್ಮನಿಗೆ, ಬಾರ ಒಂಜಾರ ಓದ್ ತೋರ್ಸೋ ಅಂದ್ರ ಓದಕ್ಕೆ ಬರ್ಲಿಲ್ಲ ಅದ ಹುಡುಗ.
3: ಹೌದ್ ಬಿಡುವ, ಕಂಡೋರು ಸಪ್ರಿ ನಮ್ಗೆ ಯಾಕೆ ಬಿಡೋ? ನೀ ಆ ಸಾಲ ತೆಗಿ, ನಾ ಈ ಸಾಲ ತೆಗಿತೀನಿ.
4: ನಡಿ
3: ಅಯ್ಯ, ಗಪ್ಪಗಾರ ಕುಂತಿಯಲ್ಲ. ಇನ್ನೊಂದು ವಿಷಯ ಗೊತ್ತೆ ನಿನಗ?
4: ಯಾವ್ದು?
3: ಮೊನ್ನೆ ಆಕಿ ಸುವರ್ಣ ಇಲ್ಲ, ಸುವರ್ಣನ ಮಗಳು ಶಾಂತವ್ವ, ಆಕಿ ಗಂಡು ಮನಿಗೆ ಹೋಗಿದ್ದತ್ತ ಮತ್ತ ಒಳ ಬಂದಾಳ ನಾಲ್ಕು ದಿನಕ್ಕ.
4: ಅಯ್ಯೋ, ಆ ಮನ್ ಲಗ್ನ ಆಯ್ತಲ್ಲ ಬ್ಯಾಸಿಗ್ಯಾಗ ಆಕಿ.
3: ನೀನು ಎಷ್ಟ 8 ತಿಂಗಳಾಯ್ತು
4: ಹೊಟ್ಟೆ ಆಗ್ಯದ, ಏನ್ ಜಗಳ ಬಂದಾಳತ್ತ? ಏನ ತಕ್ಕಿದ ಕತಿ?
3: ಏನವ ನನಗರು ತಿಳಿಲಾರ್ದಂಗ ಆಗಿತ್ತು. ಹೋಗೋ ನಿನ್ನ ಒಯ್ದು ಏನ್ ನೋಡ್ತೀನಿ ನೋಡು, ಬರೇ ಓಣ್ಯಾಗ ಇಂತಾವ ಸುದ್ದಿ.
4: ಹೌದುವ, ಈಗಿನ ಹುಡುಗಿಯರು ಗಂಡನ ಮನೆ ನಡೆಯಂಗಿಲ್ಲ ಅಂತಾರ ಹೊಟ್ಟೆ, ಬರೀ ತವ್ರ ಮನೇನೆ ಚಂದ ಕಣ್ಣದವ್ರಿಗೆ.
3: ಕೇಳ್ತೀನೋ ಯುವ, ನಮ್ಮ ಏನ್ ಹುಡುಗರ ಹೋಗ್ಲಿ ಬಿಡುವ, ನಮ್ಗೇನ್ ಮಾಡುತ್ತು?
4: ಮಂದಿ ಸಹ ಬಿಡ್ತೊಂದ್ ಏನ್ ಮಾಡೋದು ಬಿಡ, ಗೌಡ್ರು ಬೈತಾರ ಮತ್ತೆ ಬಡಬಡ ಕಸ ತೆಗಿ.
3: ಈಗ ಈ ಕಡೆ ಬಂದ್ರ ನೋಡು, ತೆಗಿ ಮೊದಲ.
5: ನಡಿ, ಹಾ ಬರೇ ಕೂತ್ ಮಾತ್ ಹೇಳ್ಬೇಡ್ರಿ, ಪಟ ಪಟ ತೆಗಿರಿ.
4: ಇಲ್ಲಿ ತೆಗಿಲಕತ್ತೇವ್ರಿ.
3: ವಾ, ಈ ಕಡೆ ಐತಿ ವಾರೇ ಅವ್ರ ಲಕ್ಷ.
4: ಆ ನಮ್ಮ ಹಿಂದಿನ ಮನಿ ಕಲ್ಲಪ್ಪ ಅದನ್ಲ, ಕಲ್ಲಪ್ಪನ ಮಗ ಶಂಕರಿ ಆದ್ ನೋಡು.
3: ಹೌದೌದ, ಶಂಕರಿ ಬರೀ ಉಡಾಗತ್ಲೆ
4: ಅಟ್ಟಾಡ್ತಿ, ಉಡಾಳ ಬರೀ ಜಗಳ ತೆಗಿತದ ಓಣ್ಯಾಗ. ದಿನ್ನ ದಾರು ಕುಡಿಯೋದು, ಅದು ಬಿಡಿ ಸೇತನತ್ ಯಾವದ ಉದ್ದನು ಬರ್ತಾ ನೋಡ. ಅವು ಏನು ಇವ, ಅವು ಅವು ಸೇತನತ್ತ
3: ಇವ. ನಾವು ಹೊಲಿವ ಇವ, ಮತ್ ಯಾರು ಏನು ಅನ್ನಂಗಿಲ್ಲ ಇವ.
4: ಎಲ್ಲ ಹೇಳತ್ತಾರ ದಿನ್ನ ಹೊಡೆದಾಟ ಬಡದಾಟೆ ಅವ್ರ ಮನ್ಯಾಗ. ಒಟ್ಟ ಮಾತೇ ಕೇಳಂಗಿಲ್ಲ ಹುಡುಗ, ಬರೀ ಅವ್ರದ್ದು ರಾತ್ರಿ ಬೆಳತಾನ ಜಗಳ ನೋಡ್ ನಮ್ಮ ಮನ್ಯಾಗ ಕೇಳಿಸ್ತದ. ನಿದ್ದಿನೇ ಆಗಂಗಿಲ್ಲ ನಮಗ.
3: ಅದಕ್ಕೆ ಮುಂಜಾನೆ ಅದು ಕಸ ತೆಗಿಯಕ ಇಟ್ಟು ತಡ ಮಾಡ್ತೀನಿ ನೀನು.
4: ಹ್ಞೂ, ಮತ್ತೆ ನಿದ್ದಿನೇ ಆಗಂಗಿಲ್ಲ, ಹೇಳುದೇ ಆಗಂಗಿಲ್ಲ ಮುಂಜಾನೆ.
3: ಅವ್ರು ಅವನು ಬಂದ

0: ಮಗ್ಗಲು ಹೊಲ್ದಾಗ ಕಸ ತೆಗಿಯಕ್ಕೆ ಎಲ್ಲಿ ಕೇಳಿಸ್ಕೊಂಡ್ ಬಿಟ್ಟಾಳೆ, ವಾ ಬಿಡು
1: ತಗೊಂಡ್ ನಾವೇನ್ ಮಾಡೋದ ನಡಿ.
0: ಅಲ್ಲ ಮೊನ್ನೆ ಏನಾಯ್ತು ಗೊತ್ತೇನು, ಯಾರೋ ಬೀರವ್ವ, ಆ ಬೀರವ್ವ ಮೊನ್ನೆ ಜಗಳ ತೆಗ್ದಿಲ್ಲ ನಳದ ಮ್ಯಾಗ, ಮತ್ತ ನಿನ್ನೆ ಆ ಇಕ್ಕಿಂದು ಕೊಡ ಹೊಡೆದಾಳ ತಿವಾರಿ, ಪ್ಲಾಸ್ಟಿಕ್ ಕೊಡಗಳು ನೀರಿಗೆ ಹಚ್ಚಿ ಕೇಶಿಂದ
1: ಬಾಯ್ ಬೊಂಬೈ ಆಗ್ಯದ ನೋಡು.
0: ಅಲ್ಲ ಕೊಡ ಹೊಡೆದ್ರ ಆಕಿ ಕೊಡ ಕೊಡುತ್ತಾನ ಬಿಡ್ಲಿಲ್ಲ, ಆಕಿ ಹೊಸ ಕೊಡ ಇಸದ್ ಕೊಡು ಒಂದು ರೊಕ್ಕ ಕೊಡು ಒಂದು ನಾಳಾನೆ ಬಂದ್ ಮಾಡ್ಕೊಂಡ್ ನಿಂತು ಬಿಟ್ಲು. ಇಂತ ಜಗಳ ಗಂಟ್ಯಾರ ಅದಾರ ನಮ್ಮ ಹಿರಿಯ ಅಂತರು ಒಟ್ಟಾರ ಕಡೆ ಕಳ್ಸೋದೇ ಇಲ್ಲ, ನೀರಿಗೆ ತಾನ ತರ್ತಾನ
1: ಗಂಟ್ರ ಜೋಡಿ ಬಾಳ್ ಬಿರಿ ಅದ.
0: ಹೌದು
1: ಮತ್ತ ನೀರಿಗೆ ಅದ ಹೆಂಗ್ ಎಲ್ಲ ಯಾಕಡೆ ಹೋಗ್ತೀನಿ
0: ನಾನು, ಆ ಕಡೆ ಹೋಗಿರ್ತೀನಿ ಎಲ್ಲಾರು ಮಕ್ಕೊಂಡಿರ್ತಾರ ನಶಿಕ್ನಾಗ ಅದ ನಾ ಕೊಡ ತರ್ತೀನಿ ವಾರೆ. ಆಮೇಲೆ ಹೊತ್ತು ಅಂತಂದ್ರ ನಿಮ್ಮ ಮಾಮ ತರ್ತಾನ ನೀರ
1: ಹೆಂಗ
0: ಹೋಗ್ಲಿ ಬಿಡು ಅಲ್ಲ ನಾವ್ ಇಲ್ಲೇ ಇಟ್ಟಿದ್ದೆಲ್ಲ ಬುತ್ತಿ ಕಾಣೋಲಾಗ್ಯಾವ.
1: ಅಯ್ಯೋ ಯಾಕಡೆ ಬಂದೇವು ನಾವು, ಕಸ ತಕೋತ ಮಾತು ಹೇಳ್ಕೋತ ಮತ್ತೊಂದ್ ಹೊಲಕ್ ಬಂದೇವು.
0: ಈಗ ಇಲ್ಲ ಇದು ಯಾರು ಅವ್ರ ಕಾಡಿಯವ್ರಲ್ಲಿನ
1: ಕಾಡಿಯವ್ರ ಹೊಲ ಇದು.
0: ಅಲ್ಲೋ
1: ರಮೇಶ್ ಕಾಡಿಯವ್ರ ಹೊಲ ಅದ ಇದು. ಅಲ್ಲ ರಮೇಶ್ ಕಾಡಿಯವ್ರ ಅವ್ವ ಕಾಣಿಸಕತ್ತಾರ ನೋಡ್ ಅವ್ರು,
0: ಶಿವಮ್ಮ ಹಂಗ ಕಾಣಾಕ್ತಾರ ನೋಡಿ
1: ನೋಡಿ ಅವ್ರೇ ಅದಾರ ಅವ್ರೇ ಅದಾರ ಶಿವಮ್ಮ ನೋಡಲ್ಲಿ.
0: ಹೌದು ಹೌದು ನೋಡ ಅವ್ರ ಮಗ
1: ಅಲ್ಲ ಬಿಟ್ಟು ಕಾಡಿಯವ್ರ ಹೊಲಕ್ ಬಂದೇವು ಕಸ ತಗೋತ
0: ಗಲ್ ಗಲ್ ಗಲ್ ಬಡ್ಕೋತಿನ
1: ಹಣೆ ಬರ ನೋಡವ ಏನ್ ಮಾಡ್ತಿ
0: ಕತ್ತಿಯೋ ಇದು ನಮ್ ಎಲ್ಲದಾರ ನೀನು ಅವ್ರು ಬಲಕ್ ಬಂದವ್ರು
1: ಅವ್ವ. ಎಲ್ಲಿ ಹೋದ್ರು ಇವ್ರು, ಇಲ್ಲೇ ಕಸ ತೆಗಿತೀನಿ ಅಂದಿದ್ರು ಎಲ್ಲಿ ಹೋದ್ರು? ಏ ಅಲ್ಲೇ ಕೊಗಿರಿ ಅದು ಆಟ ದೂರ, ಯಾರು ಹೊಲ್ದಾಗ ತೆಗಿಲಾಗತ್ತೀರಿ ಏನ್ ಸುದ್ದಿ? ನಮ್ದು ಇಲ್ಲೇ ಎಕ್ಕಿ ಕೊನೆಗೆ ಹೊಲ ಮುಗಿತ್ತು, ನಮ್ ಹೊಲ ದಾಟಿ ಮತ್ತೊಂದ್ ಹೊಲ ದಾಟಿ ಈಗ ಅವ್ರು ಮತ್ ಕಡೆಯವ್ರ ಹೊಲಕ್ ಹೋಗಿರಿ.
0: ಏನ್ ಹೇಳ್ತೀರಿ ಈಗ ಅವ್ರು ಎಂತ ಒಂದ್ ಮಾತು ಹೇಳ್ತಾರೆ? ನಿಮ್ ಹೊಲ
1: ಎಲ್ಲರೂ ಮೆಕ್ಕೆಜೋಳ ಹಾಕಿದೀವ ನನ್ನ, ಎಲ್ಲಿ ಹೊಲ ಮುಗಿತದ ಏನು ನೋಡೋದಿಲ್ಲ, ಸುಮ್ ತೆಗೆದು ಏನ್ ಮಾತು ಹೇಳಕತ್ತೀರಿ ಅಂತದ್ದು?
0: ಏ ನಾವೇನ್ ಮಾತಾಡಿಲ್ರಿ.
1: ಇಲ್ರಿ ಗೌಡ್ರ ನಿಮ್ ಹೊಲನೇ ನೋಡ್ರಿ ಇದು. ಇಲ್ಲ ಒಳ್ಳೆ ಚಲೋ ನೋಡಿದು ನಿಮ್ದು, ನಾ ಪಗಾರ ನಾ ಕೊಡವ ಮಂದಿ ಹೊಲ್ದಾಗ ಕಸ ತೆಗಿಯೋದು. ಹ ಏನಿದು ನೀವು ಮಾಡೋದು, ಏನ್ ಮಾತಾಡ್ಲಕತ್ತೀರಿ ಅಂತದ್ದು?
0: ಹಂಗಂದ್ರ ಸಾವಕ್ಕ ಏಟ್ ಹಾರ್ದಾರಿ ಬಂದಿವ ನಾವು ಗೌಡ್ರ, ಎಲ್ಲಿದಿಂದ ಎಲ್ಲಿ ಬಂದೀವ್ರಿ ಎಟ್ ಹಾರ್ದಾರಿ?
1: ಈಗ ಅಲ್ಲಿ ಒಂದ್ ಏನ್ ಎಕ್ಕಿ ಕೊನಿ ಕಾಣ್ತದಲ್ಲ ಅಲ್ಲಿ ತನೇ ನಮ್ ಹೊಲ, ಆ ಹೊಲ ಬಿಟ್ಟು ಒಂದ್ ಹೊಲ ಮುಗಿಸಿ ಮತ್ತೊಂದ್ ಹೊಲದಾಗ ಬಂದಿರ್ ನೀವು.
2: ನೋಡುವ ಕರ್ಮ ಮಂದಿ ಹೊಲ ಎಲ್ಲ ಕಸ ತೆಗ್ದೇವು ಶಿವಮ್ಮ, ಏನ್ ಮಾಡೋದು
0: ಇದಕ್ಕೆಲ್ಲ ನಾವು ಮಾತಾಡಿದ್ದು. ಇದು ನೀವೇ
1: ಏನಾರಿ ಮಾತಾಡ್ಲಕತ್ತಿದ್ರಿ ಅಂತದ್ದು? ಇಟ್ಟು ಅರು ಹಾರಿ ಹೊಲನೆ ಮುಗಿದಿದ್ದು ಗೊತ್ತಲ್ಲರೇ, ಮತ್ತೊಬ್ರು ಹೊಲದಾಗ ಹೋಗಿ ತೆಗೆಯಂತದ್ ಏನ್ ಮಾತಾಡ್ಲಕತ್ತಿದ್ರಿ?
2: ಕಷ್ಟ ಸುಖ ಹಂಚ್ಕೋತೇವ್ರಿ, ನಾವೇನ್ ಮಾತಾಡೋದು, ನಾವೇನ್ ಮಾತಾಡೋಣ್ರಿ ಗೌಡ್ರ? ಅದೇ ನಮ್ ಹಿಂದಿನ ಮನಿ ಮುಂದಿನ ಮನಿ ಮಗ್ಗಲ್ ಮನಿದವ್ರದ್ರಿ, ಹುಡುಗರು ಸಾಲಿ ಅದ ತಪ್ಪಿಸ್ತಾವಲ್ರಿ, ಅವೇ ಮಾತಾಡ್ಲಿಕ್ಕತ್ತಿದ್ರಿ.
1: ಅವೆಲ್ಲ ಮಾತಾಡಬಾರದು, ಬೇರೆ ಅವ್ರ ವಿಷಯ ಮಾತಾಡೋದ್ರಿಂದ ಒಂದು ನಿಮ್ದು ಸಮಯ ಹಾಳ, ಕೆಲ್ಸನೂ ಹಾಳ, ಮತ್ ಅದ್ರ ಜೊತೆಗೆ ಬೇರೆದವ್ರಿಗೆ ಅವ್ರಿಗೆ ಅಸಮಾಧಾನ ಆಗ್ತೈತಿ. ಮತ್ ಅವ್ರವ್ರ ಕಷ್ಟ ಏನೇನು ಇರ್ತಾವ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತ, ಆನಿ ಬಾರ ಆನಿಗೆ ಇರುವಿ ಬಾರಿ ಇರುವಿಗೆ ಎತ್ತಿರ್ತಾವ. ನೀವು ಮಾತಾಡ್ತಿರಲ್ಲ ಬೇರೆದವ್ರಿಗೆ ನೋವು ಆಗ್ತೈತಿ, ಅದಕ್ಕ ನೀವು ಅವೆಲ್ಲ ಮಾತಾಡೋದು ಬಿಟ್ಟು ಏನ್ ಕೆಲ್ಸ ಕೊಡಂತದ್ದು ಫಾಯ್ದೆ ಇರೋಂತದ್ದು ಏನಾರೇ ಮಾತಾಡ್ರಿ, ಕೆಲ್ಸಕ್ ಆಗಂತದ್ ಮಾತಾಡ್ರಿ ಬಿಟ್ಟು ಬರೇ ಏನದ ಮಂದಿದು ಉಸಾಬರಿ ಮಾತಾಡ್ಕೋತ ನೋಡ್ರಿ. ಈಗ ಬೇರೆದವ್ರು ಹೊಲ್ದಾಗ ಬಂದ್ ಕಸ ತೆಗಿಲಕತ್ತೀರಿ, ಇಂಥವೆಲ್ಲ ಕೆಲ್ಸನೂ ಕಟ್ತಾವ, ಅದಕ್ಕ ನೀವು ನಿಮ್ ಕೆಲ್ಸದ ಮ್ಯಾಗ ಧ್ಯಾನ ಕೊಡ್ರಿ, ಮತ್ತ ಒಳ್ಳೇದು ಮಾತಾಡ್ರಿ. ಯಾರ ಬಗ್ಗೆದಾಗೂ ನಾಲ್ಕ್ ಮಂದಿದು ನಾಲ್ಕು ಸುಮ್ನೆ ಏನದ ಅಂತದ್ ಇಂಥದ್ ಮಾತಾಡಿ ಬೇರೆದವ್ರಿಗೆ ಯಾಕೆ ನೀವು ಕಷ್ಟ ಕೊಡ್ಲಕ್ ಹೋಗ್ತೀರಿ? ಅಲ್ಲ ಮಂದಿದು ಬರೇ ಚಾಡಿ ಮಾತು ಮಾತಾಡೋದ್ರಾಗೆ ಹೊತ್ ಹೋಯ್ತು ನಿಮ್ದು, ಹೊತ್ತೆ ಮುಣುಗ್ಲಕ್ ಬತ್ತು, ಇನ್ನ ಇಲ್ಲಿ ಕೆಲ್ಸನೂ ಆಗ್ಲಿಲ್ಲ, ನಾ ಇದು ಪೂರ್ತಿ ಹೊಲ ಮುಗಿಸ್ರೆ ತಿಳಿದ ಅದನ್ನು ಆಗ್ಲಿಲ್ಲ, ಇನ್ನು ಹೊತ್ತಾಗಿ ಹೋಗಿ ನಿಮ್ ಮನ್ಯಾಗ ಏನ್ ಕೆಲ್ಸ ಮಾಡ್ತೀರಿ ನೀವು?
0: ಆಯ್ತ್ರಿ ಗೌಡ್ರಿ,
2: ಇನ್ನೊಂದ್ಸರಿ ಹೊಟ್ಟೆ ಮಾತಾಡಂಗಿಲ್ರಿ, ನಮ್ ಕೆಲ್ಸ ಆಯ್ತು ನಾವಾಯ್ತು, ನಮ್ ಧ್ಯಾನದಾಗ ನಾವ್ ಇರ್ತೇವ್ರಿ ಗೌಡ್ರ.
0: ನೋಡ್ರಿ ಈಗ ಕೇಳಿ ಇವತ್ತಿನ ಪಗಾರ
2: ಗೌಡ್ರ ಪಗಾರ್ರಿ?
1: ಇನ್ನ ನಂದು ಹೊಲನೇ ಮುಗಿದಿಲ್ಲ, ಈಗೆಲ್ಲಿ ಪಗಾರ ಕೊಡುದು? ಮೊದಲು ಹೊಲ ಮುಗಿಸ್ರಿ ಆಮೇಲೆ ಪಗಾರ ಕೊಡೋನಂತ. ಮೊದಲ ನಿಮ್ದು ಒಳ್ಳೇದು ಮಾತಾಡ್ರಿ, ನಾಲ್ಕು ಮಂದಿದು ಚಾಡ ಮಾತಾಡೋದು ಬಿಟ್ಟು ಬಿಡ್ರಿ, ನಿಮ್ ಮ್ಯಾಗ ಶಿಸ್ತಾಗಿರ್ರಿ.
2: ಪಗಾರ ಹೋಯ್ತು ನೋಡು ಶಿವಮ್ಮ, ಕಾರ್ಮ ಇರ್ಬೇಕು ನಮ್ದು. ನಡಿಯುವ ಇನ್ನೊ ಮೊಟ್ಟೆ ಯಾರ್ದು ಮಾತಾಡೋದು ಬೇಡ, ನಮ್ ಕೆಲ್ಸ ಮಾಡ್ಕೊಂಡಿರು ನಡಿ.
0: ನಡಿವ ನಡಿ, ತಗೋ ತಗೋ ಬುತ್ತಿ ಏರ್ಬಿ ತಗೋ ಪಡ್ಕಿ ತಗೋ ನಡಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭಾರತಿ ಸುಣಗಾರ್, ಶೈಲಾ ಯರ್ನಾಳ್ ಹಾಗೂ ರೇವಣಸಿದ್ಧ ಚಾಂದಕವಠೆ.
4: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ.
5: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಒಂದು ಜನಪದ ಗೀತೆಯನ್ನು ಸದಾಶಿವ ಶಿವಲಿಂಗಪ್ಪ ಕುಂಬಾರ್ ಹಾಗೂ ತಂಡದವರಿಂದ ಭಜನೆ ಪದ.

0: ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 9:10 ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬಂತು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 9:45. ಚಿತ್ರಗೀತೆಗಳು ಆರಂಭದಲ್ಲಿ ಜಾಜಿಮಲ್ಲಿಗೆ ಚಿತ್ರದ ಗೀತೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.

ಇದುವರೆಗೆ ರಾಜೇಶ್ ಹಾಗೂ ಸ್ವರ್ಣಲತಾ ಅವರ ಧ್ವನಿಯಲ್ಲಿ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಪುನೀತ್ ರಾಜ್ಕುಮಾರ್ ಹಾಗೂ ಕಾಜಲ್ ಅಗರ್ವಾಲ್ ಅವರ ಧ್ವನಿಯಲ್ಲಿ ಚಕ್ರವ್ಯೂಹ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 10:00 ಗಂಟೆಯಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಇಂದು ಇಂಟರ್ನ್ಯಾಷನಲ್ ಜಿಯೋಡೈವರ್ಸಿಟಿ ಡೇ, ಅಂದರೆ ಅಂತಾರಾಷ್ಟ್ರೀಯ ಭೂ ವೈವಿಧ್ಯ ದಿನ. ನಾವು ಪ್ರಕೃತಿ ಅಂದಾಗ ಹಸಿರು, ಕಾಡು, ಹೂ, ಹಕ್ಕಿ, ಪ್ರಾಣಿ ಇವುಗಳನ್ನು ಮಾತ್ರ ನೆನಪಿಸಿಕೊಳ್ತೇವೆ. ಆದರೆ ಆ ಜೀವ ಜಗತ್ತಿಗೆ ಆಧಾರವಾಗಿ ನಿಂತಿರುವಂಥ ಮಣ್ಣು, ಕಲ್ಲು, ಬೆಟ್ಟ, ಗುಡ್ಡ, ನದಿ, ಗುಹೆ, ಖನಿಜ ಜೊತೆಗೆ ಪರ್ವತಗಳ ವೈವಿಧ್ಯವೂ ಕೂಡ ಪ್ರಕೃತಿಯ ಅಮೂಲ್ಯ ಸಂಪತ್ತೇ ಆಗಿದೆ. ಅದೇ ಭೂ ವೈವಿಧ್ಯ. ನಮ್ಮ ಕಾಲಡಿಯ ಮಣ್ಣು ಕೇವಲ ಮಣ್ಣಲ್ಲ, ಅದು ನಮ್ಮ ಆಹಾರದ ಮೂಲ. ನಮ್ಮ ಸುತ್ತಮುತ್ತಲೇ ಇರುವಂತಹ ಕಲ್ಲು, ಬೆಟ್ಟ, ಗುಡ್ಡ, ನದಿ, ನೀರು, ಜೀವ ಜಗತ್ತು ಇವೆಲ್ಲವೂ ಸಹ ನಾಗರಿಕತೆಯ ನಿರ್ಮಾಣದ ಆಧಾರ ಸ್ತಂಭವಾಗಿವೆ. ಜೊತೆಗೆ ಜೀವ ಜಗತ್ತು ಮತ್ತು ಪರಿಸರದ ರಕ್ಷಣೆಯ ಕವಚ ಕೂಡ ಆಗಿವೆ. ಏನೋ ಒಂಥರ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

ಜಿಯೋಡೈವರ್ಸಿಟಿ ಡೇ 2026 ಈ ದಿನದ ಧ್ಯೇಯ ನಮ್ಮ ಸುತ್ತಮುತ್ತಲೇ ಇರುವ ಭೂವೈವಿಧ್ಯವನ್ನು ಗಮನಿಸಿ ಅರಿತು ಸಂರಕ್ಷಿಸೋಣ ಎಂಬ ಸುಂದರ ಸಂದೇಶವನ್ನು ಸಾರುವಂಥದ್ದು. ಜಿಯೋಡೈವರ್ಸಿಟಿ ಆನ್ ಅವರ್ ಡೋರ್ ಸ್ಟೆಪ್. ಭೂಮಿಯ ಸಂಪತ್ತು ನಮ್ಮ ಸ್ವತ್ತು ಮಾತ್ರವಲ್ಲ, ಅದು ಮುಂದಿನ ಪೀಳಿಗೆಗೆ

ನಾವು ಜೋಪಾನವಾಗಿ ಹಸ್ತಾಂತರಿಸಬಹುದಾದ ಅಮೂಲ್ಯವಾದ ಪರಂಪರೆ. ಭೂಮಿಯನ್ನು ಅರಿಯೋಣ, ಭೂ ವೈವಿಧ್ಯವನ್ನು ಗೌರವಿಸೋಣ, ಪ್ರಕೃತಿಯ ಸಂಪತ್ತನ್ನು ಸಂರಕ್ಷಿಸೋಣ. ಯುನೆಸ್ಕೋ ಕೂಡ ಭೂ ವೈವಿಧ್ಯದ ಅರಿವು, ಸಂಪನ್ಮೂಲಗಳ ಸುಸ್ಥಿರ ಬಳಕೆ, ಹವಾಮಾನ ಬದಲಾವಣೆ, ವಿಪತ್ತು ಅಪಾಯ ಕಡಿತ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆ ಮೊದಲಾದ ಹಲವು ವಿಷಯಗಳನ್ನು ಮುಖ್ಯವೆಂದು ಒತ್ತಿ ಒತ್ತಿ ಹೇಳುತ್ತಿದೆ. ಜೊತೆಗಾರ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಮತ್ತು ಕುನಾಲ್ ಗಾಂಜವಾಲ ಹಾಡಿರುವ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸುಜಿತ್ ಶೆಟ್ಟಿಯವರಿಂದ ರಾಗ ಸಂಯೋಜನೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇಂದು ನ್ಯಾಷನಲ್ ಕೋಚಸ್ ಡೇ. ಪ್ರತಿ ವರ್ಷ ಅಕ್ಟೋಬರ್ 6ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಮುಖ್ಯವಾಗಿ ಕ್ರೀಡಾ ತರಬೇತುದಾರರು ನೀಡುವ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಕೊಡುಗೆಯನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ. ಕೋಚ್ ಎಂದರೆ ಕೇವಲ ಒಬ್ಬ ತರಬೇತುದಾರನಲ್ಲ, ಒಬ್ಬ ಕೋಚ್ ಕ್ರೀಡಾಪಟುಗೆ ಕೇವಲ ಆಟದ ತಂತ್ರಗಳನ್ನು ಆತ ಕಲಿಸುವುದಿಲ್ಲ, ಬದಲಾಗಿ ಶಿಸ್ತನ್ನು ಕಲಿಸುತ್ತಾರೆ. ತಂಡದ ಮನೋಭಾವ ಮತ್ತು ಸಹಕಾರವನ್ನು ಬೆಳೆಸುತ್ತಾರೆ ಕೋಚ್ಗಳು. ಸೋಲನ್ನು ಸ್ವೀಕರಿಸಿ ಮತ್ತೆ ಪ್ರಯತ್ನಿಸುವ ಮನೋಬಲವನ್ನು ನೀಡುತ್ತಾರೆ. ಗೆಲುವಿನಲ್ಲಿ ವಿನಯ, ಸೋಲಿನಲ್ಲಿ ಧೈರ್ಯವನ್ನು ಕಲಿಸುತ್ತಾರೆ ಕೋಚ್ಗಳು. ಕ್ರೀಡಾಪಟುವಿನ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುವವರೇ ಕೋಚ್ಗಳು. ಜಸ್ಟ್ ಮಾತ್ ಮತ್ತಲ್ಲೇ ಚಿತ್ರಕ್ಕಾಗಿ ರಘು ದೀಕ್ಷಿತ್ ಮತ್ತು ಲಕ್ಷ್ಮೀ ಮನ್ಮೋಹನ್ ಹಾಡಿರುವ ಗೀತೆ. ನಂದೀಶ್ ಚಂದ್ರ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಘು ದೀಕ್ಷಿತ್.
1: ನೀವು ಹಾಡಬೇಕು. ಓಕೆ, ಇಸ್ ಎವ್ರಿವನ್ ವಿತ್ ಮೀ? ಗುಡ್, ಕಮ್ ಆನ್, ಲೆಟ್ಸ್ ಸಿಂಗ್ ದಿಸ್ ಒನ್ ಟುಗೆದರ್. ಓಕೆ.

0: Magdalene. Thank you. Good night. Thank you.
1: ಕ್ರೀಡಾಂಗಣದಲ್ಲಿ ಆಟಗಾರನ ಗೆಲುವಿನ ಹಿಂದೆ ಕಾಣದ ಕೈಯೊಂದು ಸದಾ ಇರುತ್ತದೆ. ಅದು ಕೋಚ್ನ ಮಾರ್ಗದರ್ಶನದ ಕೈ. ಆಟದ ತಂತ್ರವನ್ನು ಕಲಿಸುವುದಷ್ಟೇ ಅಲ್ಲ, ಶಿಸ್ತು, ಪರಿಶ್ರಮ, ಸಮಯ ಪಾಲನೆ, ತಂಡದ ಮನೋಭಾವ, ಸೋಲನ್ನು ಸ್ವೀಕರಿಸುವ ಧೈರ್ಯ ಮತ್ತು ಗೆಲುವನ್ನು ವಿನಯದಿಂದ ಸ್ವೀಕರಿಸುವ ಗುಣಗಳನ್ನು ಕಲಿಸುತ್ತಾನೆ ಕೋಚ್. ಆಟಗಾರನ ಕೈಯಲ್ಲಿ ಪದಕ ಸಿಕ್ಕಾಗ ಅದರ ಹಿಂದೆ ಕೋಚ್ನ ಬೆವರು, ಪ್ರೋತ್ಸಾಹ ಮತ್ತು ನಂಬಿಕೆ ಇರುತ್ತದೆ. ಆಟಗಾರನ ಗೆಲುವು ಕೋಚ್ನ ಹೆಮ್ಮೆ. ಆಟಗಾರನ ಬೆಳವಣಿಗೆಯೇ ಕೋಚ್ನ ನಿಜವಾದ ಬಹುಮಾನ, ಜೊತೆಗೆ ಜಾಣತನ ಕೂಡ. ಆದ್ದರಿಂದ ಇಂದು ನಮ್ಮನ್ನು ಓಡಲು ಕಲಿಸಿದ, ಬೀಳುವಾಗ ಎದ್ದು ನಿಲ್ಲಲು ಕಲಿಸಿದ, ಸೋಲಿನಲ್ಲೂ ಗೆಲುವಿನ ಪಾಠ ಕಲಿಸಿದ ಪ್ರತಿಯೊಬ್ಬ ಕೋಚ್ಗೂ ಹೃದಯಪೂರ್ವಕ ಗೌರವ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಕೋಚ್ ಆಟವನ್ನು ಗೆಲ್ಲಿಸುವ ವ್ಯಕ್ತಿ ಮಾತ್ರವಲ್ಲ, ಬದುಕನ್ನು ಗೆಲ್ಲುವ ಮನೋಭಾವವನ್ನು ಬೆಳೆಸುವ ಮಾರ್ಗದರ್ಶಿ ಕೂಡ ಆಗಿದ್ದಾರೆ.

0: ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.
1: ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4888 2237 4 9 9 STD code 0 8 0. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
0: ಸಮಯ ಸರಿಯಾಗಿ 10:30, ಆಕಾಶವಾಣಿ ಬೆಂಗಳೂರು. ಸುನೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಇಂದಿನ ಸುನೇರೆ ಪಲ್ನಲ್ಲಿ ಮೊದಲಿಗೆ ಕೇಳಿ ಮೇರೆ ಜೀವನ್ ಸಾಥಿ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆ.

0: ದೀವಾರ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ ಹಾಡಿರುವ ಗೀತೆ. ಸಾಹಿರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್.
1: ದಿಲ್ ಮೇ ಮೇರೆ ಆಜ್ ಕ್ಯಾ ಹೈ
2: ಕ್ಯಾ ಹೈ

ಶೋರ್ ಚಿತ್ರಕ್ಕಾಗಿ ಸಂತೋಷ್ ಆನಂದ್ ಗೀತೆಯನ್ನು ಬರೆದು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸ್ವರ ಕಲ್ಪನೆ ಮಾಡಿರುವ ಗೀತೆ. ಗಾಯಕರು ಲತಾ ಮಂಗೇಶ್ಕರ್, ಮುಕೇಶ್ ಹಾಗೂ ಸಂಗಡಿಗರು.

ಚೋರ್ ಮಚಾಯೇ ಶೋರ್ ಚಿತ್ರಕ್ಕಾಗಿ ರಫಿ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ರವೀಂದ್ರ ಜೈನ್.

ಸಮಯ ಸರಿಯಾಗಿ 11 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. 6-3-9 ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್, ಪಿ ಸುಶೀಲಾ ಹಾಡಿರುವ ಗೀತೆ. ಚಿವದೇಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಎಸ್ ಜಾನಕಿ ಮತ್ತು ಬಿ ಕೆ ಸುಮಿತ್ರ ಹಾಡಿದಂಥ ಅಪರಾಜಿತೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ತಾರಾಸು ಅವರ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ನಾಗೇಂದ್ರ ಅವರು. ಇನ್ನು ಮುಂದೆ ಕೇಳಿ ಅರಿಶಿನ ಕುಂಕುಮ ಚಿತ್ರದ ಗೀತೆ, ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಗೀತೆ ಗಾಯಕರು ಪಿ ಸುಶೀಲಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಭಲೆ ಕಿಲಾಡಿ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸತ್ಯ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಸಿಐಡಿ ರಾಜಣ್ಣ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಮತ್ತು ವಸಂತ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸತ್ಯಂ.

ಗೆಜ್ಜೆ ಪೂಜೆ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಆರೆನ್ ಜಯಗೋಪಾಲ್ ಗೀತೆಯನ್ನು ಬರೆದು ವಿಜಯಭಾಸ್ಕರ್ ರಾಗ ಸಂಯೋಜನೆ ಮಾಡಿರುವ ಸೀತಾ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಶ್ರೀಕೃಷ್ಣದೇವರಾಯ ಚಿತ್ರಕ್ಕಾಗಿ ಸುಮಂಗಲಂ ರಾಜಲಕ್ಷ್ಮಿ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ವಿಜಯಭಾಸ್ಕರ್ ಅವರ ಸಾಹಿತ್ಯ ಸ್ವರಕಲ್ಪನೆ ಟಿ ಜಿ ಲಿಂಗಪ್ಪ.

ವಾಗ್ದಾನ ಚಿತ್ರದ ಗೀತೆ ಗಾಯಕರು ಎಪಿ ಕೋಮಲ, ವಸಂತಾಬಿ ಹಾಗೂ ಜಯದೇವ್ ಮತ್ತು ಸಂಗಡಿಗರು. ವಿಜಯ ನರಸಿಂಹ ಅವರ ಸಾಹಿತ್ಯ, ವೇಲು ಕೃಷ್ಣಮೂರ್ತಿಯವರ ಸಂಗೀತ ನಿರ್ದೇಶನ.

0: ಪರೋಪಕಾರಿ ಚಿತ್ರಕ್ಕಾಗಿ ಎಲ್ ಆರ್ ಈಶ್ವರಿ ಅವರು ಹಾಡಿದ್ದ ಗೀತೆಯನ್ನು ಕೇಳಿದ್ರಿ. ಆರ್ ಎನ್ ಜೋಗಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಂ ವೈದ್ಯನಾಥನ್. ಇನ್ನು ಮುಂದೆ ಕೇಳಿ ಸಿಐಡಿ ರಾಜಣ್ಣ ಚಿತ್ರದ ಮತ್ತೊಂದು ಗೀತೆ.
1: ಸ್ವಾಗತ ಸುಸ್ವಾಗತ.

ಮೋಸ ವಂಚನೆ ಇಲ್ಲಿಲ್ಲ, ಕಪಟಿಯಾದರೆ ಸ್ಥಳವಿಲ್ಲ, ಮೋಸ

ದೇವರ ಮಕ್ಕಳು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್. ದೇವರು ಮಕ್ಕಳು ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದ್ರೆ, ಇನ್ನು ಮುಂದೆ ಕೇಳಿ ಯಾವ ಜನ್ಮದ ಮೈತ್ರಿ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಡಿರುವ ಗೀತೆ.

ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆ. ಗಾಯಕರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 100 ದಿನಗಳ ಕಾರ್ಯ ನೇಮಕಾತಿ ಹಾಗೂ ಆದ್ಯತೆ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಬೆಂಗಳೂರಿನಲ್ಲಿ ನಡೆಸಿದರು. ರೈತ ಚೈತನ್ಯ ಅಗ್ರಿಟೆಕ್ ಮಿಷನ್ ಯೋಜನೆ ಅಡಿ ರಾಜ್ಯದ ರೈತರಿಗೆ 25 ಲಕ್ಷ ಎಸ್ಎಂಎಸ್ ಕಳುಹಿಸಲಾಗಿದ್ದು, ರೈತರಿಗೆ ಸುಲಭವಾಗಿ ಅರ್ಥವಾಗುವಂತೆ ವಿಡಿಯೋ ಸಂದೇಶ ಸಹ ಕಳುಹಿಸಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಚಾಟ್ಬಾಟ್ ಸಂಯೋಜನೆ ಪ್ರಗತಿಯಲ್ಲಿದ್ದು, ಡ್ರೋನ್ ಹಾಗೂ ಉಪಗ್ರಹ ಆಧಾರಿತ ಬೆಳೆ ಅಂದಾಜು ಸಮೀಕ್ಷೆ ಮತ್ತು ಡಿಜಿಟಲ್ ಬೆಳೆ ಸಮೀಕ್ಷೆ ಟೆಂಡರ್ ಸಿದ್ಧತೆ ನಡೆದಿದ್ದು, ನೇಗಿಲ ಯೋಗಿ ಯೋಜನೆ ಅಡಿ ಕೃಷಿ ಯಾಂತ್ರೀಕರಣ ಉತ್ತೇಜಿಸಲಾಗುತ್ತಿದೆ. ಜೈಫಾರ್ಮ್ ಆಪ್ ಸಿದ್ಧವಾಗಿದೆ, ನವೆಂಬರ್ 1 ಸೇವೆ ಪ್ರಾರಂಭವಾಗಲಿದೆ ಎಂದರು. ಮಾರ್ಚ್ 2027 ಅಂತ್ಯದೊಳಗೆ 2,000 ರೈತರಿಗೆ ರಫ್ತುದಾರರಾಗಲು ತರಬೇತಿ, ಪ್ರಮಾಣೀಕರಣದ ಬಗ್ಗೆ ಮಾರ್ಗದರ್ಶನ ನೀಡಿ ಸಿದ್ಧಗೊಳಿಸುವ ಗುರಿ ಹೊಂದಲಾಗಿದೆ. ಸಮೂಹ ಕೃಷಿ ಕೈಗೊಳ್ಳಲು ರೈತರನ್ನು ಉತ್ತೇಜಿಸಬೇಕು ಹಾಗೂ ವೈಜ್ಞಾನಿಕ ಸಂಸ್ಕರಣೆ ಮತ್ತು ಸಂಗ್ರಹಣೆ ಮಾರ್ಗದರ್ಶನ ನೀಡಬೇಕು. ಪುಷ್ಪೋದ್ಯಮಕ್ಕೆ ಉತ್ತೇಜನ ನೀಡಲು ಮಾರುಕಟ್ಟೆಗೆ ಕನಿಷ್ಠ 5 ಎಕರೆ ಸ್ಥಳ ಗುರುತಿಸಲು ಮುಖ್ಯಮಂತ್ರಿಯವರು ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ರಾಜ್ಯ ಸರ್ಕಾರದ ಮಹಿಳಾ ನೌಕರರಿಗೆ ಪ್ರತಿ ತಿಂಗಳು ನೀಡಲಾಗುವ 1 ದಿನದ ಮುಟ್ಟಿನ ರಜೆಯನ್ನು ಯಾವುದೇ ತಡೆಯಿಲ್ಲದೆ ಕರ್ತವ್ಯ ಆಪ್ ಮೂಲಕ ಸ್ವಯಂ ಚಾಲಿತವಾಗಿ ಮಂಜೂರು ಮಾಡಲು ಸರ್ಕಾರ ಮಹತ್ವದ ಸುತ್ತೋಲೆ ಹೊರಡಿಸಿದೆ. ಮಂಜೂರಾತಿ ಪ್ರಾಧಿಕಾರಗಳಿಗೆ ಈ ಅರ್ಜಿಗಳನ್ನು ತಿರಸ್ಕರಿಸುವ ವಿವೇಚನಾಧಿಕಾರವಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಭಯೋತ್ಪಾದನೆಯ ವಿರುದ್ಧ ಕೇವಲ ಸಾಕ್ಷ್ಯ ಸಂಗ್ರಹವಲ್ಲ, ಸೂಕ್ತ ಪ್ರತಿಕ್ರಿಯೆ ನೀಡಬಲ್ಲ ಭಾರತದ ಸಾಮರ್ಥ್ಯದ ಕುರಿತು ಒಂದು ನೋಟ. ಸೆಪ್ಟೆಂಬರ್ 2016 ಭಾರತೀಯ ಸೇನೆ ನಿಯಂತ್ರಣ ರೇಖೆ ದಾಟಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಸಂದೇಶ ಸ್ಪಷ್ಟವಾಗಿತ್ತು: ಗಡಿಯಾಚೆಯಿಂದ ಬರುವ ಭಯೋತ್ಪಾದನೆಗೆ ಗಡಿಯಾಚೆಯೇ ಉತ್ತರ ನೀಡುವುದು.

0: 2019 ಬಾಲಾಕೋಟ್ ದಾಳಿ, 2025 ಆಪರೇಷನ್ ಸಿಂಧೂರ್ ಭಯೋತ್ಪಾದನೆ ವಿರುದ್ಧ ಭಾರತದ ಸ್ಪಷ್ಟ ನಿಲುವಿನ ಸಾಕ್ಷಿಗಳು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಶ್ರಾಂತ ವಾಯುಸೇನೆ ಸೇನಾನಿ ಏರ್ ಕಮಡೋರ್ ಸಿಎಸ್ ಹವಾಲ್ದಾರ್.
1: ಭಯೋತ್ಪಾದನೆ ಒಂದು ವಿಕೃತ ಮನಸ್ಸಿನ ಹೇಯಕೃತ್ಯ, ಮನುಕುಲಕ್ಕೆ ಅಪಾಯಕಾರಿ. ಭಾರತ 1989 ಪಾಕಿಸ್ತಾನದಿಂದ ಬರ್ತಕ್ಕಂತ ಭಯೋತ್ಪಾದಕ ದಾಳಿಗಳನ್ನ ಹೊಡೆದಾಡ್ತಾ ಬಂದಿದೆ. ಈಗ ಸರ್ಜಿಕಲ್ ಸ್ಟ್ರೈಕ್ ನಿಂದ ಹಿಡಿದು ಆಪರೇಷನ್ ಸಿಂಧೂರ್ವರೆಗೂ ನಾವು ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಧ್ವಂಸ ಮಾಡ್ತೀವಿ ಅಂತ ಹೇಳಿ ಒಂದು ಜಗತ್ತಿಗೆ ಮೆಸೇಜ್ ಅನ್ನ ನಾವು ಕಳಿಸಿದೀವಿ. ಭಾರತ ಯುಎನ್ ನಲ್ಲಿ, ಬ್ರಿಕ್ಸ್ ಸಮಿಟ್ ಅಲ್ಲಿ, SCO ನಲ್ಲಿ ಅಥವಾ G20 ನಲ್ಲಿ ಎಲ್ಲಿ ಹೇಳಿದರೂ ಕೇಳದೇ ಇದ್ದಾಗ ಈಗ ಅದರ ಅರಿವು ಮೂಡುತ್ತೆ ಅಂತ ತಿಳಿತೀನಿ. ಮನುಕುಲ ವಿರೋಧಿ ಕೃತ್ಯ ಏನಿದೆ ಅಲ್ಲ, ಅಥವಾ ಇದನ್ನ ಸಪೋರ್ಟ್ ಮಾಡೋರನ್ನ ಬುಡದಿಂದ ಕಿತ್ ಹಾಕಿ ತೆಗಿಬೇಕು ಅಂದಾಗ ಮಾತ್ರ ಜಗತ್ತು ಉಳಿಯುತ್ತೆ, ಮನುಕುಲ ಉಳಿಯುತ್ತೆ.
0: ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿ ಸವಾಯಿ ಗಂಧರ್ವರ 74ನೇ ಪುಣ್ಯತಿಥಿ ಅಂಗವಾಗಿ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮದಲ್ಲಿ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಕೈವಲ್ಯಕುಮಾರ್ ಗುರವ್ ಅವರಿಗೆ ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಸವಾಯಿ ಗಂಧರ್ವ ರಾಷ್ಟ್ರೀಯ ಸಂಗೀತ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ಗುಡುಗು ಸಿಡಿಲಿನ ರಭಸದ ಮಳೆಗೆ ಸವಣೂರು ತಾಲೂಕು ಚಿಕ್ಕಮರಳಿಹಳ್ಳಿ ಗ್ರಾಮದ 60 ವರ್ಷದ ರೈತ ನಿಂಗಪ್ಪ ರಿತ್ತಿ ಬಲಿಯಾಗಿದ್ದಾರೆ. ಹಿರೇಮುಗದೂರಿನಲ್ಲಿ ಬೈಲಹೊಂಗಲ ತಾಲೂಕು ಹೊನ್ನೂರು ಗ್ರಾಮದ ಲಕ್ಷ್ಮಣ್ ಕಟ್ಟೇಕಾರ್ ಅವರ ಮೇಕೆಗಳು ಮೃತಪಟ್ಟಿವೆ. ಉಡುಪಿಯ ಸ್ತುತಿ ಪಿ ಶೆಟ್ಟಿ ಅವರು ರಾಜ್ಯ ಜೂನಿಯರ್ ಅಥ್ಲೆಟಿಕ್ಸ್ ಕೂಟದ ಮೊದಲ ದಿನವಾದ ಸೋಮವಾರ 20 ವರ್ಷದೊಳಗಿನ ಬಾಲಕಿಯರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ರಾಜ್ಯ ದಾಖಲೆಯೊಡನೆ ಚಿನ್ನ ಗೆದ್ದರು. ಅವರು 11:04.0 ಮೈಕ್ರೋಸೆಕೆಂಡ್ಗಳಲ್ಲಿ ದೂರ ಕ್ರಮಿಸಿದರು. ಮೆರಿಲ್ಬೋನ್ ಕ್ರಿಕೆಟ್ ಕ್ಲಬ್ MCC ಕ್ರಿಕೆಟ್ ನಿಯಮಗಳ ಕನ್ನಡ ಆಪ್ ಬೆಂಗಳೂರಿನಲ್ಲಿ ಬಿಡುಗಡೆಗೊಳಿಸಿತು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಸಭಾಭವನದಲ್ಲಿ ಎಂಸಿಸಿ ಮತ್ತು ಕರ್ನಾಟಕ ಅಂಪೈರ್ಸ್ ಸಂಸ್ಥೆ ಈ ಕಾರ್ಯಕ್ರಮ ಆಯೋಜಿಸಿದ್ದವು. ಹಿರಿಯ ಅಂಪೈರ್ ವಿನಾಯಕ ಕುಲಕರ್ಣಿ ಕೆಲವು ವರ್ಷಗಳ ಹಿಂದೆ ಎಂಸಿಸಿ ನಿಯಮಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸೀಗಿ ಹುಣ್ಣಿಮೆ ದಿನವಾದ ಅಕ್ಟೋಬರ್ 26ರಂದು ಸೋಮವಾರ ಆಚರಿಸಲು ನಿರ್ಧರಿಸಿ ಅಂದು ಸಾರ್ವತ್ರಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಶ್ರೀ ಹಾಸನಾಂಬ ಜಾತ್ರೋತ್ಸವದ ನಿಮಿತ್ತ ವಿಶೇಷ ಉತ್ಸವಗಳನ್ನು, ಭಿತ್ತಿಚಿತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲಿ ಬಿಡುಗಡೆ ಮಾಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದೆ ಡಾ R.N. ಶ್ರೀಲತಾ ಅವರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ವನಿತಾ ವಿಹಾರ.
3: ಕೇಳುಗರಿಗೆ ನಮಸ್ಕಾರ. ಸಂಗೀತಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರುವಂತಹ ಒಂದು ಆಕಾಶವಾಣಿ, ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು, ಸಾಹಿತಿಗಳು, ಕವಿಗಳು ಇರುವಂತಹ ಮೈಸೂರು ಜಿಲ್ಲೆಯಲ್ಲಿ ಸಂಗೀತದ ಒಬ್ಬರನ್ನು ನಾವು ಸಂದರ್ಶನ ಮಾಡಬೇಕಾದಾಗ ನಮಗೆ ಹೊಳೆದಿದ್ದೇ ಅಪರೂಪದ ವ್ಯಕ್ತಿ. ಅವರೇ ನಮ್ಮ ಡಾಕ್ಟರ್ R.N. ಶ್ರೀಲತಾ ಅವರು. ಸುಮಾರು 6 ದಶಕಗಳ ಕಾಲ ಸಂಗೀತದಲ್ಲಿ ತೊಡಗಿಸಿಕೊಂಡಿರುವಂತಹ ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದಂತಹ ಪ್ರಥಮ ಮಹಿಳೆ ಕೂಡ ಹೌದು. ಬಹಳ ಸಂತೋಷ ಆಗ್ತಿದೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ. ಕಾರ್ಯಕ್ರಮ ಸ್ವಾಗತ.
4: ನಮಸ್ಕಾರ.
3: ಮೇಡಮ್, ತಾವು 6 ದಶಕಗಳ ಕಾಲ ಸಂಗೀತದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಮೇಡಮ್, ಮೂಲತಃ ತಾವು ಮೈಸೂರವರೇನಾ?
4: ಮೂಲತಃ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು, ಆದ್ರೆ ನಮ್ಮ ತಂದೆಯವರೆಲ್ಲ ಇದ್ದಿದ್ದು ಅರಕಲ್ಗುಡ ತಾಲೂಕಿನ ರುದ್ರಪಟ್ಟಣಂ ಗ್ರಾಮದಲ್ಲಿ.
3: ಓಕೆ. ರುದ್ರಪಟ್ಟಣಂ ಸಹೋದರರು ಅಂತ ಹೇಳಿ ಫೇಮಸ್ ಇದ್ದಾರೆ.
4: ಅವರು ನಮ್ಮ ಅಣ್ಣಂದಿರೇನಾ?
3: ನೀವು ಕೂಡ ಅಂದ್ರೆ ಆಕ್ಚುಲಿ ಶುರು ಮಾಡಿದ ನೀವು ಮೊದಲು? ಅವ್ರ ಮೊದಲ?
4: ಅವ್ರ ಮೊದಲು. ಯಾಕಂದ್ರೆ ಅವರು 9ನೇ ವರ್ಷ ವಯಸ್ಸಿನಲ್ಲೇ ಕಚೇರಿ ಮಾಡ್ತಾ ಇದ್ರು, ಹಾಗಾಗಿ ಅವರು ಶುರು ಮಾಡಿದ ಅವ್ರ ಮೊದಲು.
3: ಹಾಗಾದ್ರೆ ಮನೆಯ ವಾತಾವರಣ ಕೂಡ ಸಂಗೀತದ ಒಂದು ಪರಿಚಯ ಇತ್ತು, ಸಂಗೀತದ ಬಗ್ಗೆ ಜ್ಞಾನ ಇತ್ತು, ಸಂಗೀತ ಕೇಳ್ತಾ ಇದ್ದಿದ್ದರಿಂದ ನಿಮಗೆ ಈ ಆಸಕ್ತಿ ಬಂತು ಅಂತ ಹೇಳ್ಬೋದಾ?
4: ಸಂಗೀತ ಕೇಳ್ತಾ ಇದ್ದರಿಂದ ಆಸೆ ಇತ್ತು, ಆದರೆ ನಾನು ಸಂಗೀತನೇ ತಗೊಳ್ಬೇಕು

0: ಆಡಬೇಕು ಅನ್ನೋದು ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಆದರೆ ನಮ್ಮ ತಾಯಿಯವರ ತುಂಬ ಅವ್ರಿಗೆ ಭಾರಿ ಆಸೆ ಅವರಿಗೆ ಸಂಗೀತ, ನೀನು ನಾನು ಕಲೀಲಿಲ್ಲ ನೀನು ಕಲಿಯಬೇಕು ಅಂತ ಅವ್ರು ಬಲವಂತ ಮಾಡಿ ಮಾಡಿ ನನಗೆ ಸಂಗೀತಕ್ಕೆ ಪ್ರೇರೇಪಣೆ ಮಾಡಿದ್ರು.
1: ಓಕೆ, ಸಂಗೀತದ ಬಗ್ಗೆ ತಾಯಿಗೆ ಆಸಕ್ತಿ ಹೆಚ್ಚಾಗಿತ್ತು?
0: ಹೌದು, ತುಂಬ ಇತ್ತು.
1: ನೀವು ಕೂಡ ಏನು ಸಂಗೀತದಲ್ಲಿ ಪಿಎಚ್ಡಿಯನ್ನು ಮಾಡ್ಕೊಂಡ್ರಿ, ಪ್ರಥಮ ಮಹಿಳೆ ಅಂತ?
0: ಪ್ರಥಮ ಮಹಿಳೆ, ಅದು ನಾನು ಸಂಗೀತ ಸೈನ್ಸ್ ತೊಗೊಂಡಿದ್ದು ಪಿ ಯು ಸಿನಲ್ಲಿ. ಆದರೆ ನಮ್ಮ ತಾಯಿ ನಮ್ಮ ದೊಡ್ಡಮ್ಮನವರ ಬಲವಂತದಿಂದ ನಾನು ಮ್ಯೂಸಿಕ್ ಆಪ್ಷನ್ ಆದಾಗ ಎಸ್ ಎಲ್ ಸಿಲೆಲ್ಲ ಮ್ಯೂಸಿಕ್ಗೆ ಚೇಂಜ್ ಮಾಡಿಸ್ಬಿಟ್ರು. ಆವಾಗ ನಮ್ಮ ತಂದೆ ಹೆಣ್ಮಗಳು ತಾನೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರು, ಇಲ್ಲಾಂದ್ರೆ ಅವರು ಇಷ್ಟ ಇರಲಿಲ್ಲ.
1: ಓಕೆ,
0: ಹೆಣ್ಮಗಳು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರು.
1: ಅದೇ ಕೂಡ ನಿಮಗೆ
0: ಮುಂದೆ ಅದೇ ನನಗೆ ಒಂದು ವರ ಆಯ್ತು.
1: ವರ ಆಯ್ತು, ಐಡೆಂಟಿಟಿನ ಕೊಡ್ಕೊಳ್ಳಿಕ್ಕೆ ಸಾಧ್ಯ ಕೂಡ ಆಯ್ತಲ್ವಾ. ಆಮೇಲೆ ನೀವು ಮ್ಯೂಸಿಕ್ ನಲ್ಲಿ ಕೂಡ
0: ಎಂ ಮ್ಯೂಸಿಕ್
1: ಮಾಡ್ಕೊಂಡು
0: ಬಿಎನ್ಎಲ್ಲೂ ಮ್ಯೂಸಿಕ್ ಮೇಜರ್.
1: ಓಕೆ,
0: ಎಂ ಮ್ಯೂಸಿಕ್ ಆಟೋಮೆಟಿಕ್.
1: ಆಗಿನ ಕಾಲದಲ್ಲಿ ಈ ಎಂ ಮ್ಯೂಸಿಕ್ ಗೆ ಎಷ್ಟು ಬೆಲೆ ಇತ್ತು ಮೇಡಮ್? ಯಾಕೆಂತ ಹೇಳಿದ್ರೆ
0: ತುಂಬಾ ಇತ್ತು.
1: ಯಾಕೆಂತ ಹೇಳಿದ್ರೆ ಓದ್ಲಿಕ್ಕೆ ಹೆಚ್ಚಿನ ಆಸಕ್ತಿ ಅಂದ್ರೆ ಓದ್ಬೇಕು, ಮೊದಲು ಓದಿ ಏನಾದ್ರೂ ಒಂದು ಕೆಲಸ ತಗೋಬೇಕು ಅನ್ನುವ ಎಲ್ಲ ಮನೆಗಳಲ್ಲೂ ಕೂಡ ಇರುತ್ತೆ. ಈ ಮ್ಯೂಸಿಕ್ ಹಾಬಿ ಆಗಿ ಹೊರತು ಅದನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅನ್ನೋದು ತುಂಬಾ ಕಡಿಮೆ.
0: ಖಂಡಿತ ಕಡಿಮೆ ಇತ್ತು. ಆದರೆ ನಮ್ಮ ತಂದೆಯವರಿಗೆ ಅವಾಗ ಒಬ್ಬಳೆ ಹೆಣ್ಮಗಳು ಅವಳು ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಐಡಿಯಾ ಅವ್ರಿಗೇನು ಇರಲಿಲ್ಲ.
1: ಮನೆಯಲ್ಲಿರೋ
0: ಮ್ಯೂಸಿಕ್ ಮಾಡಲಿ,
1: ಹೆಣ್ಮಕ್ಳಿಗೆ ಸ್ವಲ್ಪ ಕೆಲಸಕ್ಕೆ ಕಳಿಸೋದು ಕಷ್ಟ
0: ಅವಾಗಿನ ಕಾಲದಲ್ಲಿ ಕಳಿಸ್ತಿರ್ಲಿಲ್ಲ. ಹಾಗಾಗಿ ಇನ್ನೇನು ಮ್ಯೂಸಿಕ್ ಮಾಡುವಾಗ ವರ ನೋಡ್ತಾ ಇರೋದು, ಮದುವೆ ಆಗ್ಬಿಟ್ರೆ ಕಳಿಸ್ಬಿಡೋದು ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಇದ್ದಿದ್ದು. ಆದರೆ ಮ್ಯೂಸಿಕ್ ಆದಮೇಲೆ ನಮಗೆ ಏನಾಯ್ತು ಅಂದರೆ, ಅವಾಗ ಪ್ರೊಫೆಸರ್ ದೇ ಜವರೇಗೌಡರು ವೈಸ್ ಚಾನ್ಸಲರ್ ಆಗಿದ್ರು. ನಮ್ಮ ಕ್ಲಾಸವರೆಲ್ಲ ಹೋಗಿ ಕೇಳಿದ್ವಿ, ಮ್ಯೂಸಿಕ್ ಪಿ ಎಚ್ ಡಿ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಮಾಡೋಕ್ಕೆ ನಮಗೂ ಆಸಕ್ತಿ ಇದೆ ಅಂತ ಹೇಳಿದ್ವಿ. ಅವಾಗ ಅವರು ಈ ಸಲ ನಾನೇ ಶುರು ಮಾಡಬೇಕಾಗಿರೋದ್ರಿಂದ ಒಬ್ಬ ಕ್ಯಾಂಡಿಡೇಟ್ ನಾನು ಕೊಡ್ತೀನಿ ಆಕಾಶ ಅಂತ ಹೇಳಿದ್ರು. ನನಗೆ ಮತ್ತೆ ವಾಗೀಶ್ ಅಂತ ಆಕಾಶವಾಣಿಲೇ ಇದ್ರು, ಅವರು ನಮ್ಮಿಬ್ಬರಿಗೆ ಹೈಯೆಸ್ಟ್ ಇದ್ದಿದ್ದು. ವಾಗೀಶ್ ಅವರು ಇಲ್ಲ ನಾನು ಪಿ ಎಚ್ ಡಿಗೆ ಬರೋದಿಲ್ಲ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ರು. ಉಳಿದಿದ್ದು ನನಗೆ ಇದ್ದಿದ್ದ ಅವಕಾಶ, ಸರಿ ನನಗೆ ಆ ಅವಕಾಶ ಸಿಕ್ತು. ಫೆಲೋಶಿಪ್ಪು 250 ರೂಪಾಯಿ ಅವಾಗ ಕೊಡ್ತಾ ಇದ್ರು ಯೂನಿವರ್ಸಿಟಿಯಿಂದ, ಅದನ್ನು ತೊಗೊಂಡು ನಾನು ಶುರು ಮಾಡಿದೆ. ನನಗೆ ಗೈಡ್ ಆಗಿ ಪ್ರೊಫೆಸರ್ ವಿ ರಾಮರತ್ನ ಅವರು ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು, ಅವರೇ ಗೈಡ್ ಆದರು. ಹಾಗಾಗಿ ಅವರು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟಲ್ಲಿ ನೀನು ಪಿ ಎಚ್ ಡಿ ಮಾಡಬೇಕು, ಥಿಯರಿಟಿಕಲ್ ಬೇಡ ಅಂತ ಅವರು ಗಲಾಟೆ ಮಾಡಿ ಕರ್ನಾಟಕ ಸಂಗೀತದಲ್ಲಿ ಮನೋಧರ್ಮ ಸಂಗೀತ ಅನ್ನೋ ಒಂದು ಟಾಪಿಕ್ ಅನ್ನ ಕೊಟ್ಟರು. ಆದರೂ ಸ್ವಲ್ಪ ಅದು ತುಂಬಾನೇ ಕಷ್ಟ ಇತ್ತು.
1: ಯಾಕೆ ಅಂತ ಹೇಳಿದ್ರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಪಿ ಎಚ್ ಡಿ ಮಾಡುವಂಥದ್ದು ಬಹಳ ಸಾಮಾನ್ಯವಾಗಿತ್ತು,
0: ಸುಲಭ ಇದೆ.
1: ಆಮೇಲೆ ನೀವು ಪ್ರಥಮ ಬಾರಿಗೆ ಸಂಗೀತದಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂದ್ರೆ ನಿಮಗೆ ರಿಸೋರ್ಸ್ ತುಂಬಾ ಕಡಿಮೆ ಆಗಿತ್ತು.
0: ತುಂಬಾ ಕಡಿಮೆ ಇತ್ತು, ರಿಸೋರ್ಸ್ ಕಡಿಮೆ ಇತ್ತು. ಮತ್ತೆ ನಮ್ಮ ಗೈಡ್ಗೂ ಹೇಗೆ ಅದು ಮೆಥಡಾಲಜಿ ಏನು ಏನು ಗೊತ್ತಿರಲಿಲ್ಲ. ನಂದು ಇವತ್ತಿಗೂ ಥೀಸಿಸ್ ಬುಕ್ ಫಾರ್ಮೆಟ್ ಅಲ್ಲಿ ಇದೆ.
1: ಓಕೆ,
0: ಈಗಿನ ಈ ಆಧುನಿಕ ಮೆಥಡಾಲಜಿ ಟೀಮ್ ಎಲ್ಲ ಆಗಿರಲಿಲ್ಲ.
1: ಹೌದು,
0: ಸೊ ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಸೊ ಅವಾಗ ನನಗೆ ವೈವಾಗೆ ಪಿ ಎಚ್ ಡಿ ಮುಗಿಸಿದಾಗ ವೈವಾಗೆ ಮದ್ರಾಸಿಂದ ಸಂಧ್ಯಾವಂದನಂ ಶ್ರೀನಿವಾಸರಾಮನ್ ಅವರು ಬಂದಿದ್ರು. ಅವರು ಥೀಸಿಸ್ ಎಲ್ಲ ಚೆನ್ನಾಗಿದೆ, ಪ್ರಾಕ್ಟಿಕಲ್ ಬೇಕು ನನಗೆ ಅಂದ್ಬಿಟ್ಟು ಅವರು ವೈವಾಲಿ ಹಾಡಿಸಿ ಅವ್ರು ಏನೇನು ಕೇಳಿದ್ರು ಅದನ್ನೆಲ್ಲ ಹಾಡಿದೆ, ಖುಷಿಯಾಗಿ ಅವಾರ್ಡ್ ಆಯಿತು.
1: ಓಕೆ, ಈಗ ಸಂಗೀತಗಾರನ ನಾನು ಬರೀ ಮಾತಾಡಿಸ್ತಾ ಇದ್ರೆ ಚೆನ್ನಾಗಿರಲ್ಲ, ಕೇಳುಗರಿಗೂ ಬರೀ ಇವ್ರು ಸಂಗೀತಗಾರರು ಅಷ್ಟು ಇಷ್ಟು ಅಂತ ಹೇಳ್ತಿದ್ದೀರಿ, ಏನಾದ್ರು ಒಂದು ಹಾಡು ಹಾಡಿಸಿ ಅನ್ನುವಂತಹ ಮಾತು ಕೂಡ ಹೇಳ್ತಾ ಇರ್ತಾರೆ. ಆ ಉದ್ದೇಶಕ್ಕಾಗಿ ತಾವು ಯಾವ್ದಾದ್ರು ಒಂದು ಹಾಡ್ಬೋದ ಈಗ?
0: ಖಂಡಿತ.

0: ಮೇಡಮ್, ಬಹಳ ಅದ್ಭುತವಾದ ಒಂದು ಗೀತೆ ಹಾಡಿದ್ರಿ, ಬಹಳ ಸಂತೋಷ ಆಯಿತು.
1: ಧನ್ಯವಾದ.
0: ಯಾಕೆಂದ್ರೆ ನಿಮ್ಮಂತ ಹಿರಿಯರು ಮಾರ್ಗದರ್ಶನ ಸಂಗೀತಕ್ಕೆ ಬಹಳ ಮುಖ್ಯ. ಯಾಕೆಂದ್ರೆ ಈಗ ಇರುವಂತದ್ದು ಏನಂತ ಹೇಳಿದ್ರೆ, ಯಂಗ್ ಜನರೇಷನ್ ನಾವೇನು ಹೇಳ್ತೀವಿ, ಪ್ರೊಫೆಷನ್ಗಿಂತ ಫ್ಯಾಷನ್ ಜಾಸ್ತಿ. ಹೌದಾ?
1: ಹೌದು.
0: ಯಾಕೆಂದ್ರೆ
1: ಫ್ಯಾಷನ್ ಗಿಮಿಕ್ಸ್.
0: ಯಾಕೆ ಅಂತ ಹೇಳಿದ್ರೆ, ನೀವು ಆರಂಭ ಮಾಡಿದಾಗ ಇದ್ದಂತಹ ಆ ಸಂಗೀತದ ಬದ್ಧತೆ, ಸಂಗೀತಕ್ಕಿದ್ದಂತಹ ವ್ಯಾಲ್ಯೂ ಈಗ ಸ್ವಲ್ಪ ಕುಸಿತಾ ಇದೆ ಅಂತ ಅನ್ಸುತ್ತಲ್ವಾ? ಯಾಕೆಂತ ಹೇಳಿದ್ರೆ
1: ಸಂಗೀತ ಮೌಲ್ಯ ಕುಸಿತಿಲ್ಲ, ಆದ್ರೆ ಪ್ರಸ್ತುತಿ ಕುಸಿತ ಇದೆ.
0: ಎಷ್ಟು ಸರಿ ಅಂತೀರಿ. ಯಾಕೆ ಅಂತ ಹೇಳಿದ್ರೆ 60 ವರ್ಷಗಳ ಕಾಲ ಈ ಒಂದು ವೃತ್ತಿಯಲ್ಲಿ ಇದ್ದೀರಿ ನೀವು ಅಲ್ವಾ? ಯಾಕೆಂದ್ರೆ ಬಹಳ ಹಿರಿಯರಿದ್ದೀರಿ, ಮತ್ತೆ ಸಂಗೀತದ ಬಗ್ಗೆ ಅಗಾಧ ಜ್ಞಾನ ಹೊಡೆದಿದ್ದೀರಿ, PhD ಕೂಡ ಮಾಡಿದಿರಿ. ಯಾರೂ ಮಾಡಿದಂತಹ ಒಂದು PhD ಆಗ ಆರಂಭದಲ್ಲಿ ಮಾಡಿದಿರಿ, ಈಗ ಹೆಚ್ಚಿಗೆ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ.
1: ಈಗ ತುಂಬಾ ಇದೆ,
0: ತುಂಬಾ ಜನ
1: ಮಾಡಿದ್ದಾರೆ, ಟಾಪಿಕ್ಸ್ ಇಲ್ಲ, ಅಷ್ಟು ಆಗ್ಬಿಟ್ಟಿದೆ.
0: ಓಕೆ ಮೇಡಮ್.
1: ಅಂದ್ರೆ ಈಗ ಅದು ಎಷ್ಟು ಸಮಂಜಸ ಅನ್ನೋದನ್ನ ಹೇಳೋಕೆ ಕಷ್ಟ. ಯಾಕೆಂದ್ರೆ ಆಧುನಿಕ ಕಾಲದ ಟ್ರೆಂಡ್ ಆಗಿದೆ, ಅವರಿಗೆ ಹೊಸದ್ ಬೇಕು, ಸಂಪ್ರದಾಯ ಬೇಡ. ಸಂಪ್ರದಾಯದಲ್ಲಿ ನಾವು ಇಟ್ಕೊಂಡಿದೀವಿ, ನಾವು ಬಿಟ್ಟಿದೀವ ಅಂತ ಒಂಥರ ಕ್ವಶನ್ ಮಾಡಿದಾಗ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಈಗಿನ ಇದಕ್ಕೂ ನಾವು ಸೇರಿಸ್ಕೋತೀವಿ ಅಂದ್ಬಿಟ್ಟು ಒಂದು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಹಾಡ್ತಾ ಇದ್ದಾರೆ. ಅದು ತಪ್ಪು ಅಂತಲೂ ನಾನು ಹೇಳಲ್ಲ, ಸರಿ ಅಂತಲೂ ಹೇಳಲ್ಲ, ಅದು ಅವರವರ ಇಚ್ಛೆ ಅಷ್ಟೇ.
0: ಹಾಗೆ ಆಕಾಶವಾಣಿಯ ಏ ಟಾಪ್ ಕಲಾವಿದೆ ಕೂಡ.
1: ಹೌದು.
0: ಹೌದಾ?
1: ಹೌದು.
0: ಯಾವಾಗ ಆಕಾಶವಾಣಿ ಕಲಾವಿದೆ ಆಗ್ಬೇಕು ಅಂತ?
1: ನಾನು ಆಕಾಶವಾಣಿನ PhD ಮಾಡುವಾಗ್ಲೇ ಅನ್ನಿಸ್ತಿತ್ತು. ನಮ್ಮ ಅಣ್ಣವರು ಇಲ್ಲೇ ಇದ್ರು ಅವಾಗ ಫಿಕ್ಸ್ ಆಗಿ. ಅವಾಗ ಹೇಳಿದೆ ನಾನು ಆಡಿಷನ್
0: ಕೂತ್ಕೊಂಡಿದ್ದೆ. ಹೆಸರು
1: ಅಣ್ಣವರು RN ತ್ಯಾಗರಾಜನ್ ಅಂತ.
0: ಓಕೆ.
1: ಅವರು ಸುಮಾರು ಒಂದು 30 ವರ್ಷ ಸರ್ವಿಸ್ ಮಾಡಿದ್ದಾರೆ.
0: ಓಕೆ.
1: ಅವರು ದೂರದರ್ಶನದಲ್ಲೇ ಡೈರೆಕ್ಟರ್ ಆಗಿ ರಿಟೈರ್ ಆಗಿದ್ದು. ಅವರು ಸಂಗೀತ ಚೆನ್ನಾಗಿ ರೂಢಿಸ್ಕೊಂಡಿದ್ದಾರೆ. ಅವ್ರಿಗೆ ಪದ್ಮಶ್ರೀ ಅವಾರ್ಡಿನೂ ಆಗಿದ್ದಾರೆ ಅವರು.
0: ಓಕೆ.
1: ಅವರು ನಾನು ಕೂತ್ಕೋತೀನಿ, ನನಗೆ ನೀ ಆಡಿಷನ್ ಕೂತ್ಕೊಂಡು ನನ್ನ ಹೆಸರು ಮಾತ್ರ ಎಲ್ಲೂ ಹೇಳ್ಬೇಡ ಅಂತ.
0: ಅವಾಗ ಅವ್ರು ಕೆಲಸದಲ್ಲಿ ಇದ್ರು.
1: ಕೆಲಸದಲ್ಲಿ ಇದ್ರು. ಅದಕ್ಕೆ ನೀನ್ ಫ್ರೆಂಡ್ಸ್ ಹೇಳಿ ನೀವು ಬಂದಿದ್ಯಾ ಅಂತ ಅನ್ಬಿಡ್ತಾರೆ. ನೀ ಅದನ್ನ ಏನು ಮಾಡಬಾರ್ದು, ನಿನ್ನ ಒಂದು ಪ್ರತಿಭೆಲೆ ನೀ ಬರ್ಬೇಕು, ನಾನಂತೂ ಅಲ್ಲಿ ಎಂಟರ್ ಆಗಲ್ಲ ಅಂತ ಹೇಳಿದ್ರು. ಆಯ್ತು.
0: ಮೈಸೂರೇನಾ?
1: ಮೈಸೂರಲ್ಲಿ ಇದ್ರು.
0: ಓಕೆ. ಯಾವ ವರ್ಷ ನೆನಪಿದ್ಯಾ?
1: 1971 ಅಲ್ಲಿ ತಗೊಂಡಿದ್ದು. 72 ನಂಗೆ ಲೆಟರ್ ಬಂದಿದ್ದು ಗ್ರೇಡ್ ಆಗಿದೆ ಅಂತ ಹೇಳಿ. ಅವಾಗ ಹೇಳಿದೆ ನೋಡು ನಿನ್ನ ಹೆಸರಿದೆ ತಗೊಂಡಿದ್ದೀನಿ.

0: ಮತ್ತೆ ಮೂರನೇ ಇಸ್ವಿಯಿಂದಂತೂ ಕಂಟಿನ್ಯೂಸ್ ಬರ್ತಾ ಇದ್ದೆ.
1: ಈಗ ತಾವು ಪಿ ಎಚ್ ಡಿ ಮಾಡ್ಕೋತೀರಿ,
0: ಆಮೇಲೆ ನನಗೆ ಪಿ ಎಚ್ ಡಿ ಆದ ಅವಾರ್ಡ್ ಆದ ವರ್ಷನೇ.
1: ಯಾವ ವರ್ಷ ಮೇಡಮ್?
0: 81ನೇ ಇಸ್ವಿಲಿ ಅವಾರ್ಡ್ ಆಯ್ತು. ಅವಾಗ ನಮ್ಮ ಕಾಲೇಜಲ್ಲಿ ಒಂದು ಪೋಸ್ಟ್ ಖಾಲಿ ಇತ್ತು. ಒಬ್ಬ ಮೇಡಮ್ ಅವ್ರಿಗೇನೋ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಅನಾರೋಗ್ಯದಿಂದ ಅವ್ರು ಹೋಗ್ಬಿಟ್ಟಿದ್ರು. ಆ ಪೋಸ್ಟ್ ಕತೆ ಅವಾಗ ರೆಕ್ರೂಟ್ ಮಾಡ್ತಾ ಇದ್ರು, ಪರ್ಮನೆಂಟ್ ಪೋಸ್ಟ್ ಎಲ್ಲ ರೆಕ್ರೂಟ್ ಆಗ್ತಾ ಇತ್ತು. ಅವಾಗ ನನ್ನ ಫುಲ್ ಟೈಮ್ ಜಾಬ್ ಅಂತ ಹೇಳ್ಬಿಟ್ಟು ನಮ್ಮ ಪ್ರಿನ್ಸಿಪಾಲ್ ಇದ್ರು ಸಿಂಧೋಳಿ ಅನ್ನದ ಮೂರ್ತಿ ಅವರು, ಅವರು ನೀವು ಬರ್ತೀರಾ ಕೆಲ್ಸಕ್ಕೆ ಅಂತ ಕೇಳಿ. ಯಾಕೆಂದ್ರೆ ಅವ್ರಿಗೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಗೊತ್ತಿತ್ತು, ಈ ಥರದವ್ರು ಬಂದರೆ ಕಾಲೇಜ್ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಅವರ ಉದ್ದೇಶದಿಂದ ಕರೆದ್ರು. ನಾನು ಹೋಗಿ ಜಾಯ್ನ್ ಆದೆ. ಸೊ ಆಗ ಏನಾಗಿತ್ತು ಅಂದರೆ ಕಾಲೇಜಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಹುಡುಗರ ಹತ್ರನೂ, ಸ್ಟೂಡೆಂಟ್ಸ್ ತುಂಬ ಇದ್ರು. ಇವ್ರನ್ನೇ ಜಾಸ್ತಿ ಕ್ಲಾಸ್ ಹಾಕ್ಕೊಡಿ ಅಂತೆಲ್ಲ ಕೇಳ್ತಾ ಇದ್ರು. ಅವರು ಸುಮಾರು ಬ್ಲೈಸ್ ಮಾಡಿ ಎಲ್ಲ ಮಾಡ್ತಾ ಇದ್ರು. ತುಂಬ ಅಲ್ಲೂ ಸುಮಾರು ಪ್ರೋಗ್ರಾಮ್ ಎಲ್ಲ ಕಾಲೇಜಲ್ಲೂ ಮಾಡಿಸ್ತಾ ಇದ್ದೆ, ಹುಡುಗರ ಕೈಲಿ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ 2 ವರ್ಷ ಆದ್ಮೇಲೆ ನನಗೆ ಅದು ಕರ್ಮ ಆಯ್ತು, ಅಂದ್ರೆ ಪರ್ಮನೆಂಟ್ ಆಗಿ ನಾನು ಅಲ್ಲೇ ಉಳ್ಕೊಂಡೆ. ಅಷ್ಟೊತ್ತಿಗೆ ನನಗೆ ಮದುವೆ ಸೆಟ್ಲ್ ಆಗಿತ್ತು. ಅದು ನಮ್ಮ ಮನೇಲಿ ಒಂದೇ ಒಂದು ಇದು ಅಂದ್ರೆ ಸಂಗೀತ ಎನ್ಕರೇಜ್ ಮಾಡೋರು ಬೇಕು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಮದುವೆ ಆಗಿದ್ದು. ಆದ್ರೂ ಇವರು ಅವತ್ತಿಂದಲೂ, ನನ್ನ ಪತಿ ಎಂ ಕೆ ಸೀತಾರಾಮ್ ಅಂತ, ಅವತ್ತಿಂದಲೂ ನಂಗೆ ಯಾವ ಅಡ್ಡಿ ಆತಂಕಗಳದೆ ಎಲ್ಲ ಕಡೆಗೂ ಕರ್ಕೊಂಡ್ರೆ ಕರ್ಕೊಂಡು ಬರ್ತಾರೆ. ಎನ್ಕರೇಜ್ಮೆಂಟ್ ತುಂಬಾ ಚೆನ್ನಾಗಿದೆ.
1: ಅವ್ರು ಏನ್ ಮಾಡ್ತಾರೆ?
0: ಅವರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಲ್ಲಿ ಇಂಜಿನಿಯರ್ ಆಗಿದ್ರು. ಮೊದಲು ಅವ್ರು ಬೆಂಗಳೂರಲ್ಲಿ ಕೆಲಸ ಹೇಳಿದ್ರು, ಮದುವೆ ಸೆಟ್ಲ್ ಆದ್ಮೇಲೆ ಮೈಸೂರಿಗೆ ಬಂದ್ರು. ನಾನು ಕೆಲಸ ಬಿಡಬಾರ್ದು ಉದ್ದೇಶದಿಂದ ಅವ್ರಿಗೆ.
1: ಅವರು ಸಂಗೀತಗಾರ,
0: ಅವ್ರ ಅಕ್ಕ ತಂಗಿರು, ಅವ್ರ ತಂದೆ ಎಲ್ಲ ಸಂಗೀತ ಹಾಡ್ತಿದ್ರು. ಇವ್ರು ಕೇಳಿ ಆಸಕ್ತಿ ಇತ್ತು, ಹಾಗಾಗಿ ಎನ್ಕರೇಜ್ ಮಾಡ್ತೀನಿ ಅಂತ ಹೇಳಿ.
1: ಓಕೆ, ಹಾಗಾದ್ರೆ ನಿಮ್ಗೆ ಯಾವುದೇ ರೀತಿ ಮದುವೆ ಆದ್ಮೇಲೆ ಕೂಡ ಸಂಗೀತದ ಬಗ್ಗೆ ಅಡೆತಡೆ ಉಂಟಾಗಿಲ್ಲ?
0: ಯಾವ ತಡೆನೂ ಆಗಲಿಲ್ಲ, ಯಾವಾಗ್ಲೂ ಆಗಲಿಲ್ಲ.
1: ಈಗಿನ ತನಕನೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ?
0: ಹೌದಾ? ಮಕ್ಕಳು ಹಾಗೆ ಮಾಡ್ತಿದ್ದಾರೆ.
1: ಮಕ್ಕಳು ಎಷ್ಟು ಜನ?
0: ಮಕ್ಕಳು ಇಬ್ಬರು ಗಂಡು ಮಕ್ಕಳು. ದೊಡ್ಡವನು ಸುಘೋಷ್ ಅಂತ, ಅವನು ವೋಕಲ್ ಕಲಿತು ವೈಲಿನ್ ಕಲಿತ. ಅವನು ವೈಲಿನ್ ಮುಂದುವರ್ಸ್ಕೊಂಡಿದ್ದಾನೆ, ಅವನು ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಅವನ ಮಗ ಇವಾಗ ಕಲಿತಾ ಇದ್ದಾನೆ, ಅಜ್ಜಿ ಕೈಲ ಕಲಿಬೇಕು ಅಂತ ನನ್ನ ಹತ್ರನೇ ಕಲಿತಾ ಇದ್ದಾನೆ. ಇನ್ನೊಬ್ಬ ಸುಮಂತ್ ಅಂತ, ಅವನು ಮೃದಂಗ ಅಭ್ಯಾಸ ಮಾಡ್ದ. ಅವನು ವೋಕಲ್ ಜೂನಿಯರ್ ಅವ್ರಿಗೂ ಕಲಿತು ಆಮೇಲೆ ಮೃದಂಗ ಮುಂದುವರ್ಸ್ದ. ಈಗ ಸೈಂಟಿಸ್ಟ್ ಆಗಿ ಅಮೆರಿಕಲ್ಲಿ ಕೆಲಸ ಮಾಡ್ತಾನೆ, ನ್ಯೂಯಾರ್ಕಲ್ಲಿ.
1: ಮನೆ ಮಂದಿ ಎಲ್ಲ ಕೂಡ ಸಂಗೀತಗಾರರು,
0: ಎಲ್ಲರೂ ಸಂಗೀತ ಕಲ್ತಿರೋರು.
1: ಓಕೆ, ನಿಮ್ಮ ಸಂಸಾರದಲ್ಲಿ ನಿಮಗೆ ಯಾವುದೇ ರೀತಿಯಾದ ಸಂಗೀತದ ಬಗ್ಗೆ ಅಡತಣೆ ಅಂತೂ ಉಂಟಾಗಲಿಲ್ಲ?
0: ಖಂಡಿತ ಇಲ್ಲ.
1: ಯಾಕಂದ್ರೆ ಸಪೋರ್ಟಿವ್ ಆಗಿದ್ರು.
0: ನಾನು ಒಂದ್ಸಲಿ ಅಮೆರಿಕಾಗೆ ಟ್ರ್ಯಾಕ್ ಕೋರ್ಸ್ ಮಾಡೋಕೆ ಹೋಗಿದ್ದೆ ಸಮ್ಮರಲ್ಲಿ ಪಿಟ್ಸ್ಬರ್ಗ್ಗೆ, ನಮ್ಮ ಅತ್ತೆಯವರು ಬಂದು ಇಲ್ಲಿ ನಮ್ಮ ಮಕ್ಕಳನ್ನೆಲ್ಲ ಸಂಭಾಳಿಸ್ಕೊಂಡು ಇದ್ರು ಅವರು. ಇನ್ನೊಂದ್ಮೇ ನಮ್ಮ ಇವರ ಅಕ್ಕ, ನಮ್ಮ ಅತ್ತಿಗೆಯವರು, ನನ್ನ ಆದ್ಯವ್ರು ಬಂದು ಅವರಿದ್ರು. ಹೀಗೆ ನಮ್ಗೆ ಆ ಥರ ಯಾವ ತೊಂದರೆನು ಆಗಲಿಲ್ಲ.
1: ಓಕೆ, ಈಗ ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದೀರಿ ಅಲ್ವಾ ಮೇಡಮ್? ನೀವು ಕರ್ನಾಟಕ ಕಲಾಶ್ರೀ, ಸಂಗೀತ ಭಾರತೀಯ, ಧರ್ಮ ಸಮ್ಮೇಳನ ಸಂಗೀತ ರತ್ನ, ಲಲಿತ ಕಲಾ ಅಕಾಡೆಮಿಯ ಲಲಿತ ಕಲಾ ರತ್ನ, ಬಹಳಷ್ಟು ಅವಾರ್ಡ್ಗಳನ್ನ ತಗೊಂಡಿದ್ದೀರಿ. ಈ ಸಂಗೀತದ ಬಗ್ಗೆ ಇರುವಂತಹ ಪ್ರೀತಿಯಿಂದ ಈ ಅವಾರ್ಡ್ಗಳೆಲ್ಲ ಬಂದಿದೆ ಅಲ್ವಾ? ಅಂದ್ರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ನಿಮಗೆ ಆಸಕ್ತಿ, ಪ್ರೀತಿ, ಶ್ರದ್ಧೆ ಇರಬೇಕು
0: ಅಲ್ವಾ?
1: ನಾವು ಬರೀ ಸಂಗೀತದ ಬಗ್ಗೆ ಅಂತ ಮಾತಾಡ್ತಿಲ್ಲ, ಈಗ ನೀವು ಸಂಗೀತಗಾರರಾಗಿದ್ದೀರಿ ಆ ಬಗ್ಗೆ
0: ಮಾತಾಡ್ತೀವಿ.
1: ಬೇರೆ ಕ್ಷೇತ್ರದಲ್ಲಿದ್ರೂ ಕೂಡ ಆ ಒಂದು ಕ್ಷೇತ್ರದ ಬಗ್ಗೆ ಪ್ರೀತಿ ಖಂಡಿತ ಬೇಕು. ಏನ್ ಹೇಳ್ತೀರಿ ನೀವು? ಯಾಕಂದ್ರೆ ಈಗಿನ ನಮ್ಮ ಜನರೇಷನ್ ಗೆ ಸ್ವಲ್ಪ ಫೋಕಸ್ ಮಾಡೋದ್ ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಹೇಳ್ತಾ ಇರ್ತೀವಿ. ಯಾಕೆಂತಂದ್ರೆ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಓದ್ಲು ಓದ್ಬೇಕು, ಇದು ಮಾಡ್ಬೇಕು, ನಾವ್ ಎರಡು ಬ್ಯಾಲೆನ್ಸ್ ಮಾಡ್ಬೇಕು. ಅದು ಕಷ್ಟ.
0: ಅದು ಅವ್ರ ಮನೆಯಲ್ಲಿ ದೊಡ್ಡವರು ಅವ್ರಿಗೆ ಗೈಡ್ ಮಾಡಬೇಕು, ಮಾರ್ಗದರ್ಶನ ನೀಡಬೇಕು. ನೋಡು, ಇದು ಈ ಟೈಮಲ್ಲಿ ಇದು ಮಾಡು, ಈ ಟೈಮಲ್ಲಿ ಇದು ಮಾಡು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಮಾಡಿದ್ವಿ ಆ ಥರ. ಅವ್ರು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ರು. ಅದು ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರದ್ದೇ ಒಂದು ಮೆಂಟ್ಯಾಲಿಟಿ ಜೊತೆ ಆದ್ಮೇಲೆ ಅವ್ರದ್ದು ಬೇರೆ ಥರ ಮಾಡಿಕೊಂಡ್ರು. ಪ್ರಾರಂಭದಲ್ಲಿ ಮನೆಯಲ್ಲಿ ನಾವು ಏನು ಅವ್ರಿಗೆ ಮಾರ್ಗದರ್ಶನ ನೀಡ್ತೀವೋ ಅದ್ರ ಮೇಲೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಮಕ್ಕಳು. ಆಮೇಲೆ ದೊಡ್ಡವ್ರ ಮೇಲೆ ಯಾವ್ದು ಹೋಗ್ಬೇಕು, ಯಾವ್ದು ಬಿಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತಲ್ಲ. ಅದರಿಂದ ನಾನು ಹೇಳೋದೇನೆಂದರೆ, ಫಸ್ಟು ತಾಯಿ ತಂದೆಯರು ಅದನ್ನು ಬೆಂಬಲಿಸ್ಬೇಕು. ನೀ ಇದನ್ನು ಮಾಡು, ಇದು ಜೊತೆಗೆ ಅದನ್ನು ಮಾಡಿದ್ರೆ ನಿನ್ಗೆ ಯಾವ್ದಕ್ಕೆ ಬೇಕಾದ್ರೂ ನಿಮ್ಮ ಮುಂದೆ ಆಯ್ಕೆ ಮಾಡ್ಕೋಬಹುದು ಅನ್ನೋದು ಒಂದಿರುತ್ತೆ, ಆ ಥರ ಮಾಡು ಅಂತ ಹೇಳಬೇಕು ಅನ್ನೋದು ನನ್ನ ಉದ್ದೇಶ.
1: ಈಗ ನೀವು ಸಂಗೀತವನ್ನ ಕಲಿತಾ ಇದ್ರಿ, ಕಲಿಸ್ಲಿಕ್ಕೂ ಶುರು ಮಾಡಿದ್ರಿ?
0: ಹೌದು, ನಾನು 10ನೇ ವಯಸ್ಸಿನಲ್ಲಿ ಶುರು ಮಾಡಿದ್ರೆ.
1: ಮೊದಲೇ ಶುರು ಮಾಡಿದ್ರಿ ಏನ್ ಕಾಣುತ್ತೆ ಅಲ್ವಾ? ನಾನು ಕಚೇರಿ ಕೊಡ್ಲಿಕ್ಕೆ ಮುಂಚೆನೆ ಶುರು ಮಾಡ್ಬಿಟ್ಟು?
0: ಖಂಡಿತ, ಕಚೇರಿ ಮುಂಚೆನೆ ನಾನು ಪಾಠ ಶುರು ಮಾಡಿದ್ದೆ.
1: ಅಂದ್ರೆ ಈಗ ಕಲೀಲಿಕ್ಕೂ ಕಲಿಸ್ಲಿಕ್ಕೂ ಬಹಳ ವ್ಯತ್ಯಾಸ ಆಯ್ತು,
0: ತುಂಬಾ ಇದೆ.
1: ಏನು ಡಿಫ್ರೆನ್ಸ್ ನೋಡ್ತೀರಿ ನೀವು? ತಾವು
0: ಕಲಿಯಲ್ಲಿ ಕಲಿಯೋದು ಅಂದ್ರೆ ನಾವೇ ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ, ಏನೇನ್ ಮಾಡ್ಬೇಕು ಅನ್ನೋದು. ಕಲಿಸೋವಾಗ ಅವರು ಇದನ್ನ ನೋಡ್ಬೇಕು, ನಾವು ಅವರು ಈ ರೀತಿನಲ್ಲಿ ಕಲಿಯೋಕ್ ಮುಂದೆ ಬರೀತಾರ ಇಲ್ಲ, ನಾವು ಅವರ ಮೈಂಡ್ ಅನ್ನು ನೋಡ್ಕೊಂಡು ಇವ್ರು ಯಾವ ರೀತಿ ಕಲ್ಸಿದ್ರೆ ಕಲಿತಾರೆ ಬೇಗ ಅನ್ನೋದನ್ನ ನೋಡ್ಕೊಂಡು ನಾವು ಕಲಿಸ್ಬೇಕು.

0: ಬೇಕಾಗತ್ತೆ, ಶ್ರಮ ಜಾಸ್ತಿ.
1: ಶ್ರಮ ಜಾಸ್ತಿ
0: ಜಾಸ್ತಿ
1: ಕಲಿಯಕ್ಕಿಂತ ಕಲಸ
0: ಹೌದು
1: ಕಷ್ಟ
0: ಕಷ್ಟ ಇದೆ.
1: ಯಾಕೆಂದ್ರೆ ಈಗಿನ ವಿದ್ಯಾರ್ಥಿಗಳು ಸ್ವಲ್ಪ ಕಲಸೋದು ಕಷ್ಟನೇ,
0: ಯಾಕಂದ್ರೆ ಕಾಲೇಜಲ್ಲಿ ತುಂಬಾ ಅನುಭವ ಆಗಿದೆ ಅದು.
1: ಓಕೆ,
0: ಎ ಟು ಝೆಡ್ ಗೊತ್ತಿರ್ತಿರ್ಲಿಲ್ಲ, ಮತ್ತೆ ಮನೆಯಲ್ಲಿ ಯಾವ ಸಂಸ್ಕಾರ ಇರ್ತಿರ್ಲಿಲ್ಲ, ಮತ್ತೆ ಬೇರೆ ಶಾಸ್ತ್ರೀಯ ಸಂಗೀತ ಕೇಳಿರ್ತಿರ್ಲಿಲ್ಲ, ಅವ್ರಿಗೆಲ್ಲ ಸಿನಿಮಾ ಸಂಗೀತದ ಒಂದು ಇನ್ಫ್ಲುಯೆನ್ಸ್ ಇರ್ತಿತ್ತು. ಆ ಥರದವರು ಬಂದಿದ್ದಾರೆ ಕಾಲೇಜಲ್ಲಿ, ಅವ್ರಗಳಿಗೆ ಸಪ್ರೇಟ್ ಕ್ಲಾಸ್ ತಗೊಂಡು ಅವರಿಗೆ ಸರಿಗಮ ಅಂತ ಅದನ್ನೇನು ಅಂತ ಹೇಳ್ಕೊಟ್ಟು ಅವನು ಒಂದು ಲೆವೆಲ್ಗೆ ತರೋದು ತುಂಬಾ ಕಷ್ಟ.
1: ಚಿಕ್ಕ ವಯಸ್ಸಿನಲ್ಲಿ ಹೇಳ್ಕೊಡೋದು ಬಹಳ ಸುಲಭ, ಸ್ವಲ್ಪ ದೊಡ್ಡವರಾದ್ಮೇಲೆ ಹೇಳ್ಕೊಡೋದು ಸ್ವಲ್ಪ ಕಷ್ಟನೇ. ಯಾಕೆಂದ್ರೆ ನೀವು ಹೇಳ್ತಿದ್ರಲ್ಲ ಎ ಟು ಝೆಡ್ ಗೊತ್ತಿರಲ್ಲ ಪಾಪ ಅವರಿಗೆ, ಕಲಿಯುವ ಆಸಕ್ತಿ ಇರುತ್ತೆ, ಮನೇಲಿ ವಾತಾವರಣ ಇರಲ್ಲ, ನಾನು ಕಲಿಬೇಕು ಅಂತ ಅನ್ಕೊಂಡ ಶಾಲೆಗೆ ಸೇರ್ಕೊಂತಾರೆ, ಇಲ್ಲ ಪ್ರೈವೇಟ್ ಶಾಲೆಗೆ ಆಗ್ಬೋದು, ಇಲ್ಲ ಈ ಎಂಬ ಮ್ಯೂಸಿಕ್ ಏನಿದೆಯಲ್ಲ ಆ ಥರದ್ದು ಕೂಡ ಸೇರ್ಕೊತಾರೆ ಅಲ್ವಾ, ಕಷ್ಟ ಅಲ್ವಾ?
0: ಕಷ್ಟ ಆದ್ರೆ ವಯಸ್ಸಾದ್ಮೇಲೆ ಏನಾಗುತ್ತೆ, ಮೆಚುರಿಟಿ ಇರುತ್ತಲ್ವಾ, ಆ ಮೆಚುರಿಟಿ ಇರೋದ್ರಿಂದ ಅವ್ರಿಗೆ ಅಷ್ಟು ಕಷ್ಟ ಆಗೋದಿಲ್ಲ. ಅವರು ಸಂಗೀತ ಕೇಳ್ತಾ ಇರ್ತಾರೆ, ದೊಡ್ಡವರಾದ್ಮೇಲೆ ಕಚೇರಿಗೆಲ್ಲ ಹೊರಟು ಕೇಳ್ತಿರ್ತಾರೆ, ಸರಿ ಇದು ಗ್ರಾಮಿಕಲ್ಗೆ ಅವ್ರಿಗೇನು ಗೊತ್ತಿರಲ್ಲ, ಹಾಗಾಗಿ ಬಂದಾಗ ಅವ್ರಿಗೊಂದು ಸ್ವಲ್ಪ ಸಣ್ಣ ಸಣ್ಣ ಹಾಡುಗಳನ್ನು ಹೇಳ್ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಅದರ ಆಸಕ್ತಿ ಬೆಳೆಸಿ ಪ್ರಾರಂಭಿಕ ಶಿಕ್ಷಣನ ಕೊಡ್ಬೋದು.
1: ಅಂದ್ರೆ ಕಲಿಯಲಿಕ್ಕೆ ವಯಸ್ಸಿನ ಮಿತಿ ಏನಿಲ್ಲ,
0: ಖಂಡಿತ ಯಾವ ವಯಸ್ಸಿನ ಮಿತಿನೂ ಇಲ್ಲ, ಜಾತಿ ಮಿತಿನೂ ಇಲ್ಲ, ಯಾವ್ದು ಇಲ್ಲ, ಯಾವ ಯಾವ್ರ ಬೇಕಾದ್ರು ಯಾವಾಗ ಬೇಕಾದ್ರು
1: ಕಲಿಬಹುದು, ಆಸಕ್ತಿ
0: ಆಸಕ್ತಿ
1: ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಬರಬಾರ್ದು,
0: ಹಂಗಾಗಿ
1: ಯಾವುದೇ ಕ್ಷೇತ್ರಕ್ಕಾದ್ರೂ ಅಷ್ಟೇ ಟೈಮ್ ಪಾಸ್ ಮಾಡಕ್ ಹೋಗ್ಬೇಡಿ ಅಲ್ವಾ,
0: ಟೈಮ್ ಪಾಸ್ ಆಗ್ಲೇಬಾರದು.
1: ಸಂಗೀತಕ್ಕೆ ಅಂದ್ರೆ ಒಂದ್ ಸ್ವಲ್ಪ ಶ್ರದ್ಧೆ ಜಾಸ್ತಿ ಬೇಕು, ಕಾನ್ಸಂಟ್ರೇಷನ್ ಪೇಷನ್ ಬಹಳ ಮುಖ್ಯ ಅಲ್ಲ,
0: ಅಲ್ಲ ಬರುತ್ತೆ ಆಟೋಮೆಟಿಕ್ ಬಂದ್ಬಿಡುತ್ತಾ, ಬಂದ್ಬಿಡುತ್ತೆ ಟೀಚರ್ ಜೊತೆ ಇದ್ದಾಗ ಬಂದ್ಬಿಡುತ್ತೆ.
1: ಯಾಕೆ ಅಂತ ಹೇಳಿದ್ರೆ ಈಗಿನ ಜನರೇಷನ್ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ, ಪೇಷನ್ಸ್ ಕಡಿಮೆ,
0: ಪೇಸ್ ಕಡಿಮೆ, ಕಾನ್ಸಂಟ್ರೇಷನ್ ಇರುತ್ತೆ.
1: ಅಂದ್ರೆ ಪೇಷನ್ಸ್ ಬರಬೇಕು ಅಂದ್ರೆ ಮ್ಯೂಸಿಕ್ ಬನ್ನಿ
0: ಬನ್ನಿ, ಖಂಡಿತ ಖಂಡಿತ ಖಂಡಿತ.
1: ಓಕೆ ಮೇಡಮ್, ಈಗ ನೀವು ಬಹಳಷ್ಟು ವಿಚಾರಗಳನ್ನ ತಾವು ಆ ಸಂಗೀತದ ಮುಖಾಂತರ ಬೇರೆಯವ್ರಿಗೆ ಹಂಚ್ತಾ ಇದ್ರಿ, ಕಲಿಸ್ತಾ ಇದ್ರಿ, ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ತಮ್ಮ ಹತ್ರ?
0: ನಾನು ತುಂಬಾ ಜನ ತಗೊಳ್ಳಲ್ಲ, ಯಾಕೆಂದ್ರೆ ನಾವು 1-to-1 ಮಾಡ್ತಾ ಇದ್ದೀನಿ ಜಾಸ್ತಿ, ಹಾಗಾಗಿ ಒಂದು 25-30 ಜನ ಇದ್ದಾರೆ.
1: ಸುಮಾರು
0: ಗ್ರೂಪಲ್ಲ ಮಾಡಲ್ಲ.
1: ಇಷ್ಟು ವರ್ಷಗಳ ಕಾಲದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಕಲಿಸಿದ್ದೀರಿ?
0: ತುಂಬಾ ಜನ ವಿದ್ಯಾರ್ಥಿಗಳು ಹೊರಗೆ ಬಂದಿದ್ದಾರೆ, ಕಚೇರಿ ಮಾಡ್ತಾರೆ, ಮತ್ತೆ ಒಳ್ಳೆ ಕೆಲಸಗಳಲ್ಲಿದ್ದಾರೆ. ಇವಾಗ ಲಾಸ್ಟ್ ಮಂತ್ ಒಳಗೆ ರಾಧಿಕಾ ಅಂತ ಹೇಳಿ ಅವಳಿಗೆ ರಾಯಲ್ ಬರ್ಮಿಂಗ್ಹ್ಯಾಮ್ ಅಲ್ಲಿ ರಾಯಲ್ ಫೆಲೋಶಿಪ್ ಏನೋ ಸಿಕ್ತು ಅವಳಿಗೆ
1: ಸಂಗೀತಕ್ಕೆ.
0: ಸಂಗೀತಕ್ಕೆ ಅವಳು ನನ್ನ ವಿದ್ಯಾರ್ಥಿನಿ, ಮನೆಯಲ್ಲೂ ವಿದ್ಯಾರ್ಥಿನಿ ಅವಳು, ಪಿ ಎಚ್ ಡಿನು ನನ್ನ ಗೈಡೆನ್ಸ್ ಅಲ್ಲಿ ಮಾಡಿದ್ಲು, ಕಾಲೇಜಲ್ಲಿ ಮ್ಯೂಸಿಕ್ ಎಲ್ಲ ಮಾಡಿದ ಅವಳಲ್ಲಿ, ಅವಳು ಹಂಗ್ ಮಾಡಿದ್ಲು. ಇನ್ನೊಬ್ಳು ಸ್ಮಿತಾ ಅಂತ ಇಲ್ಲಿ ಫುಟ್ ಆರ್ಟಿಸ್ಟ್ ಇದ್ದಾರೆ, ಬರ್ತಾರೆ ಕ್ಯಾಶುವಲ್
1: ಆರ್ಟಿಸ್ಟ್,
0: ಎಸ್ ಅವಳು ನನ್ನ ಸ್ಟೂಡೆಂಟ್ ವೋಕಲ್ ಅಲ್ಲಿ. ಶೈಲಜಾ ಇದ್ದ ಅಂತ ಒಬ್ಬರಿದ್ದಾರೆ, ಅವರು ಮುದ್ದೇನಹಳ್ಳಿಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾಳೆ, ಹಾಗೆ ಸುಮಾರು ಜನ ಇದ್ದಾರೆ.
1: ಈಗ ನನಗೊಂದು ಕುತೂಹಲ ಏನಂತ ಹೇಳಿದ್ರೆ, ನೀವು ಸಂಗೀತದ ಪಿ ಎಚ್ ಡಿ ಮಾಡಬೇಕಾದ್ರೆ ಸೋರ್ಸಸ್ ಏನು ಇರಲಿಲ್ಲ, ಮೊದಲನೇವ್ರು ನೀವು,
0: ಹೌದು,
1: ಈಗ ಕಡಿಮೆ ಇತ್ತು. ಈಗ ನೀವು ಗೈಡ್ ಆಗಿ ಬೇರೆ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡಬೇಕಾದ್ರೆ ಬಹಳಷ್ಟು ಅವಕಾಶಗಳು,
0: ಅವಕಾಶಗಳು ತುಂಬಾ ಇತ್ತು. ಮತ್ತೆ ಇವಾಗ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ನನಗೆ 8 ಜನ ಸ್ಟೂಡೆಂಟ್ಸ್ ಪಿ ಎಚ್ ಡಿ ಮಾಡಿದ್ದಾರೆ ಈಗ, ಅವ್ರಿಗೆ ಸೋರ್ಸಸ್ ತುಂಬಾ ಸಿಗ್ತಾ ಇತ್ತು, ಇಂಟರ್ನೆಟ್ ಎಲ್ಲ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ, ಹಾಗಾಗಿ ಅವ್ರು ಅದ್ರೊಳಗೂ ಅಂತರ್ಜಾಲದಲ್ಲೂ ತಗೋಬೋದಿತ್ತು. ಮತ್ತೆ ಅವ್ರಿಗೆಲ್ಲ ಕಳಿಸ್ತಿದ್ದೆ, ಲೈಬ್ರರಿ ನೋಡ್ಕೊಂಬನ್ನಿ, ಅಲ್ಲೆಲ್ಲ ತಗೊಂಡ್ ಬನ್ನಿ ಅಂತ, ಹಾಗೆ ಫೀಲ್ಡ್ ವರ್ಕ್ ಎಲ್ಲ ಮಾಡಿಸ್ತಿದ್ದೆ, ಹಾಗಾಗಿ ಏನು ತೊಂದರೆ ಆಗ್ಲಿಲ್ಲ ಅವ್ರಿಗೆಲ್ಲ, ಎಲ್ಲ ಚೆನ್ನಾಗಿ ನಡ್ಕೊಂಬಂತು. ಫಸ್ಟ್ ಫ್ರೆಂಡ್ ನನಗೆ ಪಿ ಎಚ್ ಡಿಗೆ ಸಿ ಎ ಶ್ರೀಧರ್ ಅಂತ ಫ್ಲೂಟ್ ಬರ್ತಿರ್ತಾರೆ, ಅವರು ಫಸ್ಟ್ ಪಿ ಎಚ್ ಡಿಗೆ ಸ್ಟೂಡೆಂಟ್ ನಂಗೆ.
1: ಸುಮಾರು 8 ವಿದ್ಯಾರ್ಥಿಗಳಿಗೆ ನೀವು ಮಾರ್ಗದರ್ಶನ,
0: 12 ಜನ ಇದ್ರು, ಕೆಲವರು ಸಂಸಾರ ತಾಪದಿನ ಬಿಟ್ಬಿಟ್ರು, 8 ಜನ ಕಂಪ್ಲೀಟ್ ಮಾಡಿದ್ರು.
1: ಓಕೆ, ಈಗ ಮ್ಯೂಸಿಕ್ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಮಾತಾ ಏನಾಗುತ್ತೆ ಅಂದ್ರೆ, ಎಷ್ಟು ನೀವು 60-70 ವರ್ಷಗಳ ಹಿಂದಿನ ಸಂಗೀತವನ್ನು ನೋಡಿದಾಗ ಈಗಿನ ಸಂಗೀತಗಳನ್ನು ನೋಡಿದಾಗ ಬೇಜಾರು ಅನ್ಸುತ್ತಾ ಇಲ್ಲ ಬಹಳ ಖುಷಿ ಆಗುತ್ತಾ ಹೇಗೆ? ಯಾಕೆಂದ್ರೆ ಎಲ್ರಿಗೂ ಅವಕಾಶ ಆಗ್ತಿರ್ಲಿಲ್ಲ, ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಅವಕಾಶ ಮುಕ್ತವಾಗಿದೆ, ಆದ್ರೆ ಅದು ಎಷ್ಟು ಮಟ್ಟಿಗೆ ಅದನ್ನ ಸದುಪಯೋಗ ಪಡ್ಕೋತಾ ಇದಾರೆ ನಮ್ಮ ಮ್ಯೂಸಿಕ್ ಆಸಕ್ತರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನ್ ಹೇಳ್ತೀರಿ ಅದಕ್ಕೆ?
0: ಇಲ್ಲ, ಈಗ ಏನಾಗಿದೆ ಅಂದ್ರೆ ಹಳೇ ಸಂಗೀತನೂ ಈ ಸಂಗೀತನೂ ಇವಾಗ ಕಂಪೇರ್ ಮಾಡೋಕ್ಕಾಗಲ್ಲ. ಅವಾಗಿನ ಕಾಲದ್ದು ಆ ಸಂಗೀತ, ಅದು ಒಂದು ಒಳ್ಳೆ ಸಂಪ್ರದಾಯ ಬದ್ಧ, ಅಷ್ಟೇ ಸಂಪ್ರದಾಯವಾಗಿ ಹಾಡ್ತಾ ಇದ್ರು. ನಮ್ಮ ತಂದೆಯವರು ಬೇರೆಯವ್ರ ಸಂಗೀತ ಕೇಳಬೇಕು ಅಂದ್ರೆ ನೀವು ಒಂದು ಲೆವೆಲ್ಗೆ ಬರೋವರೆಗೂ ಕೇಳಬಾರ್ದು ಅಂತ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು ನಮಗೆಲ್ಲ. ಹಾಗಾಗಿ ಈಗ ಎಲ್ಲದಕ್ಕೂ ಮುಕ್ತವಾದ ಅವಕಾಶಗಳು. ಈಗಿನ ಸಂಗೀತ ಆಗಿನ ಸಂಗೀತಕ್ಕಿಂತ ಸ್ವಲ್ಪ ಡೈಲ್ಯೂಟ್ ಆಗಿರೋದಂತೂ ನಿಜ, ಆದರೆ ಈಗ ಸಂಗೀತನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಂಗೀತ ಚೆನ್ನಾಗೇ ನಡೀತಾ ಇದೆ, ಮತ್ತೆ ಈಗ ಯುವಕ ಯುವತಿಯರು ತುಂಬಾ ಜನ ಸಂಗೀತ ಕಲಿಯೋಗ ಮುಂದೆ ಬರ್ತಾ ಇದ್ದಾರೆ, ತುಂಬಾ ಜನ ಆಸಕ್ತಿ ಇದ್ದಾರೆ. ಅವರುಗಳಿಗೂ ಇವಾಗ ಏನಾಗಿದೆ ಅಂದ್ರೆ ಟಿವಿ ರಿಯಾಲಿಟಿ ಶೋಗಳೆಲ್ಲ ಬಂದ್ಬಿಟ್ಟು

0: ನಾವು ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಒಂದು ಆಸೆ ಇರೋದ್ರಿಂದ ಈಗ ಸುಮಾರು ಜನ ಆಸಕ್ತರು ಇದ್ದಾರೆ ಮತ್ ಕೇಳುಗರು ಇದ್ದಾರೆ.
1: ಬದಲಾವಣೆ ಜಗದ ನಿಯಮ ಅಂತ ನಾವೇನ್ ಹೇಳ್ತೀವಿ, ಆ ನಿಟ್ಟಿನಲ್ಲಿ ಸಂಗೀತದ ಬದಲಾವಣೆ ಕೂಡ
0: ಸ್ವಲ್ಪ ಆಗಾಗ ಕಾಲಕ್ಕೆ ತಕ್ಕಂತೆ ಆಗ್ಲೇಬೇಕಲ್ಲ.
1: ಖಂಡಿತ,
0: ಯಾಕೆಂದ್ರೆ ಕೇಳುಗರ ಸಂಗೀತ
1: ಅಲ್ಲ ಕೆಲವೊಂದು ಉಳಿಬೇಕು ಅಂತಂದಾಗ ನಾವು ಬದಲಾವಣೆ ಮಾಡ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ
0: ಕೇಳುಗರ ಸಂಖ್ಯೆ
1: ಜಾಸ್ತಿ ಆಗುತ್ತೆ.
0: ಅದರಿಂದ ನಮಗೆ ಏನಾಗಿದೆ ಅಂದ್ರೆ ನಮ್ಗೆ ಹಳೆಯದನ್ನ ಬಿಟ್ಟು ಹೋಗೋಕ್ ಆಗ್ತಾ ಇಲ್ಲ, ಆ ಸಂಪ್ರದಾಯ ಬಿಟ್ಟು ಹೋಗೋಕ್ ಆಗದೆ ಇರೋದ್ರಿಂದ ಈ ತರ ದೇವ್ರನಾಮ ವಚನಗಳನ್ನೆಲ್ಲ ಅಳವಡಿಸಿಕೊಂಡು ನಾವು ಅದಕ್ಕೆ ಆಲಾಪನೆ ಸ್ವರ ಎಲ್ಲ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀವಿ.
1: ಪ್ರಯೋಗಶೀಲತೆ ಕೂಡ ಆಗಿಂದ
0: ತುಂಬಾ ಜಾಸ್ತಿ ಆಗಿದೆ.
1: ಪ್ರಯೋಗಶೀಲತೆ ಬೇಕನ್ಸುತ್ತಲ್ವಾ?
0: ಖಂಡಿತ ಬೇಕು,
1: ಯಾಕೆಂದ್ರೆ
0: ನಿಂತ ನೀರ್ ತರ ನಿಲ್ಬಾರ್ದಲ್ವಾ.
1: ಹೌದು,
0: ಅದಕ್ಕೊಂದು ಬದಲಾವಣೆ ಬೇಕಲ್ಲ, ಅದಕ್ಕೋಸ್ಕರ ನಡೀತಾ ಇದೆ.
1: ಬಹಳ ಸಂತೋಷ ಮೇಡಮ್. ಮೈಸೂರು ಆಕಾಶವಾಣಿಯ ಎ ಟಾಪ್ ಕಲಾವಿದರು ತಾವು, ಬಹಳಷ್ಟು ವರ್ಷಗಳ ಕಾಲ ಈ ಸಂಗೀತ ವೃತ್ತಿಯಲ್ಲಿ ತೊಡ್ಕೊಂಡಿದ್ರಿ, ಅದನ್ನೇ ವೃತ್ತಿಯಾಗಿ ತಗೊಂಡ್ಬಿಟ್ಟಿದ್ರಿ. ಹೌದಾ?
0: ವೃತ್ತಿಯಾಗಿ ಫುಲ್
1: ಅಲ್ವಾ. ಈಗಿನ ಜನರೇಷನ್ಗೆ ಕೊನೆಯ ನಿಮ್ಮ ಕಿವಿ ಮಾತೇನು?
0: ಖಂಡಿತ ಅವರು ಸಂಗೀತನ ವೃತ್ತಿಯಾಗೇ ತಗೊಂಡ್ರೆ ಅದರಿಂದ ಏನು ಅವ್ರಿಗೇನು ನಷ್ಟ ಏನಿಲ್ಲ. ಈಗ ಸುಮಾರು ಅವಕಾಶಗಳಿದೆ, ಎಲ್ಲಿ ಬೇಕಾದ್ರೂ ಹಾಡೋಕೆ ಅವಕಾಶಗಳಿದೆ. ಹಾಗಾಗಿ ಸಂಗೀತನ ಮೇನ್ ಆಗಿ ತಗೊಂಡು ಅದನ್ನೇ ಪ್ರಧಾನವಾಗಿ ತಗೊಂಡು ವೃತ್ತಿಯಾಗಿ ತಗೊಂಡು ಮಾಡ್ತೀನಿ ಅನ್ನೋರ್ಗೂ ಅವಕಾಶ ಇದೆ. ನನ್ನ ಅನಿಸಿಕೆ ಅಂದ್ರೆ ಯಾವ್ದನ್ ಮಾಡಿದ್ರು ಶ್ರದ್ಧೆಯಿಂದ ಮಾಡಿ.
1: ಓಕೆ ಮೇಡಮ್, ಬಹಳ ಸಂತೋಷ. ಇಷ್ಟೊತ್ತು ಆಕಾಶವಾಣಿ ಇಂದು ತಮ್ಮ ಸಂಗೀತದ ಜರ್ನಿ ಬಗ್ಗೆ ಮಾತಾಡಿದ್ರಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಸಂಗೀತದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆ ಹಾಗೂ ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
5: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
4: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
5: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
4: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
5: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
4: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
6: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ

ಹಾಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪಿಪಿಎಚ್, ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂದರೆ ಪ್ರಸವೋತ್ತರ ರಕ್ತಸ್ರಾವ ಕುರಿತಂತೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶನದಲ್ಲಿ ಭಾಗವಹಿಸಿದ ತಜ್ಞರು ಕೆಎಂಸಿಆರ್ಐನಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸಹಜಾ ಕಿತ್ತೂರ್ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.
4: ಆತ್ಮೀಯ ಕೇಳುಗರೆ, ಅಕ್ಟೋಬರ್ 4 ಪಿಪಿಎಚ್ ದಿನ ಅಂತ ಆಚರಿಸ್ತೀವಿ. ಪಿಪಿಎಚ್ ಅಂದ್ರೆ ಪೋಸ್ಟ್ ಪಾರ್ಟಮ್ ಹೆಮರೇಜ್, ಕನ್ನಡದಲ್ಲಿ ಇದಕ್ಕೆ ಪ್ರಸವೋತ್ತರ ರಕ್ತಸ್ರಾವ ಅಂಥೇಳಿ ಅಂತಾರೆ. ಮಹಿಳೆ ಆಕಿನ ಜೀವನ ಪರಿಪೂರ್ಣ ಆಗೋದು ಆಕಿ ತಾಯಿ ಆದಾಗ್ಲೇನೆ. ಗರ್ಭಾವಸ್ಥೆ ಅನ್ನೋದು ಮಹಿಳೆ ಜೀವನದೊಳಗ ಒಂದು ಪ್ರಮುಖವಾದ ಘಟ್ಟ. ಅದರಲ್ಲೂ ಮೊದಲ ಸಲ ಗರ್ಭಿಣಿಯಾದಾಗ ಎಷ್ಟೊಂದು ವಿಷಯಗಳು ಆಕಿಗೆ ಗೊತ್ತಿರುವುದಿಲ್ಲ, ಅನುಭವಕ್ಕೆ ಬಂದಿರುವುದಿಲ್ಲ. ಆವಾಗ ವೈದ್ಯರು, ಮನೆಯೊಳಗೆ ಇರುವಂತ ಹಿರಿಯ ತಾಯಂದಿರು, ಇತರ ಹಿರಿಯರು ಅವಳಿಗೆ ಸಹಾಯ ಮಾಡ್ತಾರ, ಮಾರ್ಗದರ್ಶನ ಕೂಡ ಮಾಡ್ತಿರ್ತಾರೆ. ಈ ಪಿಪಿಎಚ್ ಅಂದ್ರೆ ಏನು, ಪ್ರಸವೋತ್ತರ ರಕ್ತಸ್ರಾವ ಯಾಕಾಗ್ತದೆ, ಯಾರಲ್ಲಿ ಆಗ್ತದೆ, ಇದರ ಒಂದು ಲಕ್ಷಣಗಳು, ಈ ತರಹದ ರಕ್ತಸ್ರಾವ ಆದಾಗ ಅದು ನಿಯಂತ್ರಣಕ್ಕೆ ಬರ್ತದೋ ಇಲ್ವೋ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು.
5: ನಮಸ್ಕಾರ ಮೇಡಮ್.
4: ಡಾಕ್ಟರ್ ಸಹಜಾ ಅವರ, ಅಕ್ಟೋಬರ್ 4 ನಾವು ಪಿಪಿಎಚ್ ದಿನ ಅಂತ ಆಚರಿಸ್ತೀವಿ, ಅಂದ್ರೆ ಈ ದಿನದ ಒಂದು ಮಹತ್ವ ಏನು ಅಂತ ಹೇಳ್ತೀರಿ?
5: ಪಿಪಿಎಚ್ ಅಂದ್ರೆ ಪೋಸ್ಟ್ ಪಾರ್ಟಮ್ ಹೆಮರೇಜ್. ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂದ್ರೆ ಡೆಲಿವರಿ ಆದ್ಮೇಲೆ ಆಗೋ ರಕ್ತಸ್ರಾವಗೆ ನಾವು ಪೋಸ್ಟ್ ಪಾರ್ಟಮ್ ಹೆಮರೇಜ್. ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಅರೌಂಡ್ 500 ml ಆಫ್ ಬ್ಲಡ್ ಲಾಸ್ ಆಗುತ್ತೆ. ಅದೇ ಸಿಸೇರಿಯನ್ ಡೆಲಿವರಿ ಟೈಮು 1000 ml ಆಫ್ ಬ್ಲಡ್ ಲಾಸ್ ಆಗುತ್ತೆ. ಬಟ್ ಯಾವಾಗ ಇದು 500 ಮೇಲೆ ನಾರ್ಮಲ್ ಡೆಲಿವರಿನಲ್ಲಿ, ಆಮೇಲೆ ಸಿಸೇರಿಯನ್ ನಲ್ಲಿ 1000 ml ಮೇಲೆ ಬ್ಲಡ್ ಲಾಸ್ ಆಗುತ್ತೆ,

0: ಅದಕ್ಕೆ ನಾವು ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತೀವಿ. ಸೊ ಇದು ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದ್ರೆ, ಇದೇ ರಕ್ತಸ್ರಾವ ಕಂಟಿನ್ಯೂ ಆದ್ರೆ ಆ ತಾಯಿ ಜೀವಕ್ಕೆ ಅಪಾಯ ಆಗ್ಬಿಟ್ಟು ಅವಳು ಆನ್ ಟೈಮ್ ಟ್ರೀಟ್ಮೆಂಟ್ ಗುರ್ತ ಹಿಡಿದು ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ತಾಯಿ ಜೀವಕ್ಕೆ ಅಪಾಯ ಇರುತ್ತೆ. ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಪ್ರತಿಯೊಬ್ರು ಪೇಷಂಟ್ ತಾಯಿಗಾತು ಡಾಕ್ಟರ್ಸ್ಗಾತು ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ.
1: ಈಗ ಡಾಕ್ಟರ್ ಸಹಜಾ ಅವರ ಅಕ್ಟೋಬರ್ 4ನೇ ತಾರೀಕನ್ನ ಇದನ್ನ ಎಲ್ಲ ಕಡೆಗೂ ಆಚರಿಸ್ತಾರೆ, ಅಂದ್ರೆ ಈ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂದ್ರೆ ಈ ದಿನದ ಮುಖ್ಯ ಉದ್ದೇಶಗಳೇನು, ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುವ ಅಗತ್ಯತೆ ಎಷ್ಟದ ಅಂತ ಹೇಳ್ತೀರಿ?
0: ಹೌದು, ಇದು ಏನಾಗುತ್ತೆ, ಎಲ್ಲರೂ ಏನ್ ಅನ್ಕೋತಾರೆ ಡೆಲಿವರಿ ಟೈಮ್ ಅಷ್ಟೇ ಬ್ಲೀಡಿಂಗ್ ಆದ್ರೆ ಪ್ರಾಬ್ಲಮ್ ಅಂತ ತಿಳ್ಕೋಬೇಕು. ಬಟ್ ಏನಾಗುತ್ತೆ, ನಾವು ಆಂಟಿನೇಟಲ್ ಪೀರಿಯಡ್ ಅಂದ್ರೆ ಗರ್ಭಿಣಿ ಇದ್ದಾಗ ನಾವು ಏನೇನ್ ಟೆಸ್ಟ್ ಮಾಡಿಸ್ಕೋಬೇಕಾಯ್ತು ಅಥವಾ ನಮ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅವನ್ನೆಲ್ಲ ಅಳವಡಿಸ್ಕೊಂಡು ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೆ ಈ ತರ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಚಾನ್ಸಸ್ ಸಾಧ್ಯತೆ. ಈಗ ಯಾರ್ಯಾರಿಗೆ ಈ ತರ ರಿಸ್ಕ್ ಜಾಸ್ತಿ ಇರುತ್ತೆ ಅಂದ್ರೆ ಮೊದಲೇ ಮತ್ತು ಯಾರ್ದು ಹಿಮೋಗ್ಲೋಬಿನ್ ಡೆಲಿವರಿಗೆ ಪ್ರೆಗ್ನೆನ್ಸಿಕ್ಕಿಂತ ಮುಂಚೆನೆ 9 ಕಿಂತ

0: ಪ್ರಾಬ್ಲಮ್ ಅಂತ ತಿಳ್ಕೋಬೇಕು. ಬಟ್ ಏನಾಗುತ್ತೆ, ನಾವು ಆಂಟಿನೇಟಲ್ ಪೀರಿಯಡ್ ಅಂದ್ರೆ ಗರ್ಭಿಣಿ ಇದ್ದಾಗ ನಾವು ಏನೇನ್ ಟೆಸ್ಟ್ ಮಾಡಿಸ್ಕೋಬೇಕಾಯ್ತು ಅಥವಾ ನಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅವನ್ನೆಲ್ಲ ಅಳವಡಿಸ್ಕೊಂಡು ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೆ ಈ ತರ ಪೋಸ್ಟ್ ಪಾರ್ಟಮ್ ಹೆಮ್ರೇಜ್ ಚಾನ್ಸಸ್ ಸಾಧ್ಯತೆ. ಈಗ ಯಾರ್ಯಾರಿಗೆ ಈ ತರ ರಿಸ್ಕ್ ಜಾಸ್ತಿ ಇರುತ್ತೆ ಅಂದ್ರೆ ಮೊದಲೇ ಮತ್ತು ಯಾರ್ದು ಹಿಮೋಗ್ಲೋಬಿನ್ ಡೆಲಿವರಿಗೆ ಪ್ರೆಗ್ನೆನ್ಸಿಕ್ಕಿಂತ ಮುಂಚೆನೆ 9 ಕಡಿಮೆ ಇತ್ತು. ನಮ್ಗೆಲ್ಲರಿಗೂ ಗೊತ್ತು ಡೆಲಿವರಿ ಟೈಮು ಹಿಮೋಗ್ಲೋಬಿನ್ ಡ್ರಾಪ್ ಆಗುತ್ತೆ, ಆಮೇಲೆ ಪೇಷಂಟ್ ನಾರ್ಮಲ್ ಕಿಂತ ಹಿಮೋಗ್ಲೋಬಿನ್ ಲೆಸ್ ದನ್ 9 ಆಗುತ್ತೆ. ಸೊ ಇದು ಕರೆಕ್ಟ್ ಆಗಿ ನಾವು ಪ್ರತಿಯೊಬ್ಬರು ಪೇಷಂಟ್ ಗರ್ಭಿಣಿ ಆದ್ಮೇಲೆ ಐರನ್ ಮತ್ತೆ ಫೋಲಿಕ್ ಆಸಿಡ್ ಕೊಡ್ತೀವಿ. ಅದು ಕರೆಕ್ಟ್ ಆಗಿ ಅವ್ರ ಸಪ್ಲಿಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಅವ್ರ ಹಿಮೋಗ್ಲೋಬಿನ್ ಡ್ರಾಪ್ ಆದ್ರೆ ಇವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಆಗ್ತಾರೆ. ಮತ್ತೆ ಇನ್ ಬೇರೆ ಕಂಡೀಷನ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಟ್ವಿನ್ ಜೆಸ್ಟೇಷನ್, ಟ್ವಿನ್ಸ್ ಅಂದ್ರೆ ಅವಳಿ ಮಕ್ಳು ಇರ್ಬೋದು ಅಥವಾ ತ್ರಿವಳಿ ಮಕ್ಳು ಇರ್ಬೋದು, ಮಲ್ಟಿಪಲ್ ಜೆಸ್ಟೇಷನ್ ಇರ್ಬೋದು, ಅಥವಾ ನೀರು ಜಾಸ್ತಿ ಆಗೋದ್ರಿಂದ ಯಾವ ಕಂಡೀಷನಲ್ ಯೂಟ್ರಸ್ ನಾರ್ಮಲ್ ಕಿಂತ ದೊಡ್ಡದಾಗುತ್ತೆ ಅಂತವ್ರು ಕೂಡ ಈ ರಕ್ತಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇತ್ತೀಚಿನ ದಿನದಲ್ಲಿ ನಮ್ಮ ಜೀವನಶೈಲಿ ಬದಲಾಗೋದ್ರಿಂದ ಬಿಪಿ ಶುಗರ್ ತುಂಬಾ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಮುಂಚೆ 30-40 ಬಿಪಿ ಶುಗರ್ ಬಂದ್ರೆ ಈಗ ನಾವು ಎಷ್ಟೊಂದು ಜನದಲ್ಲಿ 20-25 ವಯಸ್ಸಿನಲ್ಲಿ ಬಿಪಿ ಮತ್ತು ಶುಗರ್ ನೋಡ್ತೀವಿ. ಮತ್ತೆ ನಾವು ಮುಂಚೆ ತರ ಹೇಳಿದ ತರ ಪ್ರೆಗ್ನೆನ್ಸಿನಲ್ಲಿ ಬಿಪಿ ಬಂದ್ರೆ ಅದು ತುಂಬಾ ಲೈಫ್ ಥ್ರೆಟ್ನಿಂಗ್ ಆಗಿರುತ್ತೆ. ಸೊ ಈ ಬಿಪಿ ಅಂದ್ರೆ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ, ಪ್ರೀ ಎಕ್ಲಾಂಪ್ಸಿಯಾ ಮತ್ತು ಡಯಾಬಿಟೀಸ್ ಬಂದ್ರೆ ಪ್ರೆಗ್ನೆನ್ಸಿ ಈ ಪೇಷಂಟ್ ಗಳಿಗೆ ಡೆಲಿವರಿ ಆದ್ಮೇಲೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಎಲ್ಲಾ ಜನರಿಗಾತು ಗರ್ಭಿಣಿಯರಿಗಾತು ನಾವು ಏನು ಅಡ್ವೈಸ್ ಕೊಡ್ತೀವಿ ಅಂತಂದ್ರೆ ಬಿಫೋರ್ ಪ್ರೆಗ್ನೆನ್ಸಿ, ಮುಂಚೆ ಎಲ್ಲಾ ಏನ್ ಆಗ್ತಾ ಇತ್ತು ಪ್ರೆಗ್ನೆಂಟ್ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ವಿ, ಅನೇಮಿಯಾ ಕರೆಕ್ಟ್ ಮಾಡ್ತಿದ್ವಿ, ಬಿಪಿ ತೋರಿಸ್ತಾ ಇದೀವಿ. ಬಟ್ ಈಗ ನಾವು ಎಲ್ಲರಿಗೂ ಏನ್ ಹೇಳುವುದು ಅಂತಂದ್ರೆ ಪ್ರೀ ಪ್ರೆಗ್ನೆನ್ಸಿ ಟೆಸ್ಟ್ ಅಂತೀವಿ. ಹಾರ್ಟಿನ ಪ್ರಾಬ್ಲಮ್ ಇದೆಯಾ ಅದು ನೀವು ಪ್ರೆಗ್ನೆನ್ಸಿ ಆಗೋ ಮುಂಚೆನೆ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ಯಾಕಂದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಇದ್ದೇ ಇರುತ್ತೆ, ತಗೋಬಹುದು, ಬಟ್ ಅದು ಅಷ್ಟೊಂದು ಆಸ್ ಇಟ್ ಇಸ್ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದು ಟ್ರೀಟ್ಮೆಂಟ್ ಆಗ್ಬೋದು ಆಗದೇ ಇರ್ಬೋದು. ಅದಕ್ಕೆ ನಾವು ತುಂಬಾ ಈಗ ಎಲ್ಲ ಗವರ್ಮೆಂಟ್ ಕೂಡ ಇದು ಹೊಸ ಈದ್ ಸ್ಟಾರ್ಟ್ ಮಾಡಿದೆ, ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ, ಸುಮನ್ ಅಂತ. ಸೊ ಇದರಲ್ಲಿ ಅವ್ರು ಏನ್ ಹೇಳ್ತಾರೆ, ಮುಂಚೆ ಪ್ರೆಗ್ನೆಂಟ್ ಆದ ತಕ್ಷಣ ನೀವು ಹಾಸ್ಪಿಟಲ್ ಹೋಗಿ ಅಂತ ನಾವು ಹೇಳ್ತಾ ಇದೀವಿ. ಬಟ್ ನಾವು ಈಗ ಏನ್ ಹೇಳ್ತಾ ಇದೀವಿ ಅಂದ್ರೆ ಪ್ರೆಗ್ನೆನ್ಸಿಕ್ಕಿಂತ ಮುಂಚೆನೆ ನೀವು ಹಾಸ್ಪಿಟಲ್ ಹೋಗ್ಬಿಟ್ಟು ಚೆಕ್ಅಪ್ ಮಾಡಿಸಿ ಏನೇನ್ ಪ್ರಾಬ್ಲಮ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಆ ಗುರ್ತ ಹಿಡಿದು ಆಮೇಲೆ ಪ್ರೆಗ್ನೆಂಟ್ ಆದ್ರೆ ನೀವು ಎಷ್ಟೊಂದು ಕಾಂಪ್ಲಿಕೇಶನ್ಸ್ ನ ಪ್ರಿವೆಂಟ್ ಮಾಡಬಹುದು,
1: ಅದ್ರ ಜೊತೆಗೆ ಆರೋಗ್ಯವಂತ ಶಿಶುವನ್ನು ಕೂಡ ಪಡಿಬಹುದು ಅಂತ ಹೇಳ್ತೀರಿ. ಈಗ ಡಾಕ್ಟರ್ ಸಹಜ ಅವರ, ಈ ಹೆರಿಗೆಯ ನಂತರ ಅತಿಯಾದ ರಕ್ತಸ್ರಾವ ಅಂದ್ರೆ ಹೆವಿ ಬ್ಲೀಡಿಂಗ್ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು, ಯಾಕೆ ಇದು ಆಗಬಹುದು ಅಂತ?
0: ಇದು ಮೋಸ್ಟ್ ಕಾಮನ್ ನಾವು 3 ಅಂತೀವಿ ಅಂದ್ರೆ ಟಿಶ್ಯೂ, ಆಮೇಲೆ ಟ್ರಾಮಾ, ಆಮೇಲೆ ಬ್ಲಡ್ ಪ್ರಾಬ್ಲಮ್ ಏನಾದ್ರು ಕಾಂಪೋನೆಂಟ್ಸ್. ಟಿಶ್ಯೂ ಅಂದ್ರೆ ಈಗ ನಾರ್ಮಲ್ ಆಗಿ ಯೂಟ್ರಸ್ ಎಷ್ಟು ತನ್ಕಿಂತ ಒಂದು 20 ಜಾಸ್ತಿ ಆಗಿರುತ್ತೆ, ಬಟ್ ಡೆಲಿವರಿ ಆದ್ಮೇಲೆ ಅದು ತಿರ್ಗಾ ಮೊದಲೇ ತರ ನಾರ್ಮಲ್, ಅದು ಯೂಟ್ರಸ್ ಕಾಂಟ್ರಾಕ್ಟ್ ಆಗ್ಲಿಲ್ಲ ಅಂತಂದ್ರೆ ರಕ್ತಸ್ರಾವ ಆಗುತ್ತೆ. ಅದಕ್ಕೆ ನಾವು ಅಟೋನಿಕ್ PPH ಅಂತೀವಿ. ಇರೋಂದ್ ಕಾರಣ ಅಂತಂದ್ರೆ ಡೆಲಿವರಿ ಆಗ್ಬೇಕಾದ್ರೆ ಬರ್ತ್ ಕೆನಲ್ ನಲ್ಲಿ ಏನಾದ್ರೂ ಇಂಜುರಿ ಆಯ್ತು ಅಂದ್ರೆ ಅದಕ್ಕೆ ನಾವು ಟ್ರಾಮ್ಯಾಟಿಕ್ ಅಂತೀವಿ, ಅದು ಕೂಡ ನಾವು ಬ್ಲೀಡಿಂಗ್ ಆಗುತ್ತೆ. ಸೊ ಯೂಟ್ರಸ್ ಇಂದ ಬರ್ತಾ ಇದೆಯಾ ಅಥವಾ ಬರ್ತ್ ಕೆನಲ್ ಇಂದ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಕಂಡುಹಿಡಿಯೋದು ಇಂಪಾರ್ಟೆಂಟ್. ಇನ್ನೊಂದಂದ್ರೆ ಈಗ BP ಇತ್ತು, ಶುಗರ್ ಇತ್ತು ಅಂತಂದ್ರೆ ನಮ್ಮ ರಕ್ತ ಕಾಂಟ್ರಾಕ್ಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಅಂದ್ರೆ ರಕ್ತ ಹೆಪ್ ಕಟ್ಟಿದ್ರೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಬಟ್ ಈ ತರ BP, ಪ್ರೀ ಎಕ್ಲಾಂಪ್ಸಿಯಾ, ಡಯಾಬಿಟೀಸ್ ಇತ್ತು ಅಂತಂದ್ರೆ ಕೋಗ್ಯುಲೇಷನ್ ಡಿಫೆಕ್ಟ್ ಆಗುತ್ತೆ, ರಕ್ತ ಹೆಪ್ಪುಗಳೆಲ್ಲ ಆ ತರ ಆಗ್ಬಿಟ್ಟು ಬ್ಲೀಡಿಂಗ್ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಕಂಡು ಹಿಡಿಬೇಕು ಆಮೇಲೆ ಯಾಕೆ ಈ ತರ ಆ ಬ್ಲೀಡಿಂಗ್ ಆಗ್ತಾ ಇದೆ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು.
1: ಈಗ ಸಾಮಾನ್ಯವಾಗಿ ಒಬ್ಬ ಮಹಿಳೆಗೆ ಡೆಲಿವರಿ ಆದ ನಂತರ ಕೆಲವಾರು ತಿಂಗಳು ಆಕೆಗೆ ಋತುಸ್ರಾವ ಕೂಡ ಆಗುವುದಿಲ್ಲ ಅಲ್ಲ, ಸಾಮಾನ್ಯವಾಗಿ ಈಗ ನಾರ್ಮಲ್ ಡೆಲಿವರಿ ಆದಾಗ ಒಂದು 4-6 ಅವಳು ಗರ್ಭಿಣಿ ಆಗುದಿಲ್ಲ, ಅದು ಒಂದು ಸೇಫ್ ಪೀರಿಯಡ್ ಅಂತೂ ಕೂಡ ವೈದ್ಯರು ಹೇಳ್ತಾ ಇರ್ತಾರೆ. ಮತ್ತೆ ಇನ್ನು ಸಿಸರಿನ್ ಆದವರಿಗೂ ಕೂಡ ಕೆಲವು ದಿನಗಳ ಕಾಲ, ಕೆಲವು ತಿಂಗಳ ಕಾಲ ಆಗುದಿಲ್ಲ, ಆದಾಗ್ಯೂ ಕೂಡ ಅವರಲ್ಲಿಯೂ ಈ ರಕ್ತಸ್ರಾವ ಕಂಡು ಬರ್ತದಂತೆ?
0: ಇಲ್ಲ, ಇದು ಬೇರೆ. ಇದೇನಾಗುತ್ತೆ, ನಾವು ಒಂದ್ಸತಿ ಡೆಲಿವರಿ ಆದ್ಮೇಲೆ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಆದ್ಮೇಲೆ ಅವು ಹಾರ್ಮೋನ್ಸ್ ದಿಂದ ನಿಮ್ ಓವ್ಯುಲೇಷನ್ ಇನ್ಹಿಬಿಟ್ ಆಗಿರುತ್ತೆ, ಅದಕ್ಕೆ ಕೆಲವರಿಗೆ ಪೀರಿಯಡ್ಸ್ ಆಗೋಲ್ಲ, ಇನ್ ಕೆಲವರಿಗೆ ಪೀರಿಯಡ್ಸ್ ಆಗುತ್ತೆ ಬಟ್ ಓವ್ಯುಲೇಷನ್ ಆಗಲ್ಲ. ಅದಕ್ಕೆ ಮುಂಚೆ ನಾವು ಅಂತಿದ್ವಿ ಲ್ಯಾಕ್ಟೇಷನಲ್ ಎಮನೋರೆ ಅಂತಿದ್ವಿ, ಅಂದ್ರೆ ಎಷ್ಟು ದಿವಸ ಅವ್ರ ಮಗುಗೆ ಹಾಲು ಕೊಡಿಸ್ತಾರೆ ಅಷ್ಟು ದಿವಸ ಅವರಿಗೆ ಋತುಚಕ್ರ ಆಗ್ತಿರಲ್ಲ. ಬಟ್ ಹಂಗಂತಂದ್ಬಿಟ್ಟು ಅವ್ರ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಚಾನ್ಸಸ್ ಹಾಗೆ ಹೇಳಕ್ ಆಗಲ್ಲ. ಸೊ ನಾವು ಈಗ ಎಲ್ಲರಿಗೂ ಏನ್ ಹೇಳ್ತೀವಿ, ನಿಮ್ ಒನ್ಸ್ ಡೆಲಿವರಿ ಆದ ವಿದಿನ್ 6 ಆದ್ಮೇಲೆ ನೀವು ಇಂಟರ್ಕೋರ್ಸ್ ಮಾಡಿದ್ರೆ ಪ್ರಿಕಾಷನ್ಸ್ ತಗೊಳ್ಳೇಬೇಕು. ಪೋಸ್ಟ್ ಪಾರ್ಟಮ್ ಹೆಮರೇಜ್ ಏನಿರುತ್ತೆ, ಇಮಿಡಿಯೇಟ್ಲಿ ಡೆಲಿವರಿ ಆದ ತಕ್ಷಣ ಡೆಲಿವರಿ ರೀಸನ್ ಗೋಸ್ಕರ ತುಂಬಾ ಬ್ಲೀಡಿಂಗ್ ಆಗುತ್ತೆ. ಇದು ಬ್ಲೀಡಿಂಗ್ ಕಂಟ್ರೋಲ್ ನಲ್ಲಿ ತರಲಿಲ್ಲ ಅಂತಂದ್ರೆ ತಾಯಿಯ ಜೀವಕ್ಕೆ ಅಪಾಯ ಇರುತ್ತೆ, ಅವಳು ಜೀವ ಹೋಗು ಕೂಡ ಸಾಧ್ಯತೆ.

0: ಜಾಸ್ತಿ ಇರುತ್ತೆ. ಅದಕ್ಕೆ ಎಷ್ಟೊಂದ್ಸತಿ ಡೆಲಿವರಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಾಗಲಿ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಅವರು ಎಲ್ಲ ಈ ತರ ಮ್ಯಾನೇಜ್ ಮಾಡು, ಅವ್ರ ಹತ್ರ ಕೆಪಾಸಿಟಿ ಇರೋದಿಲ್ಲ, ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ, ಓ ಟಿ ಫೆಸಿಲಿಟೀಸ್ ಇರೋದಿಲ್ಲ. ಸೊ ಆವಾಗ ಏನಾಗುತ್ತೆ, ಅವ್ರು ರೇಟ್ ಆಗಿ ರೆಫರ್ ಮಾಡಿದ್ರೆ ಪೇಷಂಟ್ ಜೀವಕ್ಕೆ ಅಪಾಯ ಇರುತ್ತೆ. ಅದಕ್ಕೆ ನಾವು ಪ್ರತಿಯೊಬ್ಬರು ಡೆಲಿವರಿ ಯಾರು ಕಂಡಕ್ಟ್ ಮಾಡ್ತಾರೆ, ಅವರು ಮಿಡ್ ವೈಫ್ರಿ ಇರ್ಬೋದು, ಡಾಕ್ಟರ್ ಇರ್ಬೋದು ಅಥವಾ ಸ್ಟಾಫ್ ನರ್ಸ್ ಇರ್ಬೋದು, ಅವರಿಗೆಲ್ಲ ನಾವು ಎಲ್ಲ ಏನು ಎಜುಕೇಟ್ ಮಾಡ್ತೀವಿ ಅಂತಂದ್ರೆ ಎಷ್ಟು ಬೇಗ ಆಗುತ್ತೆ ನೀವು ಅದಕ್ಕೆ ಕಂಡು ಹಿಡಿದ್ಬಿಟ್ಟು ತಕ್ಷಣ ಪೇಷಂಟಿಗೆ ಫಸ್ಟ್ ಐ ವಿಲ್ ಟ್ರೀಟ್ಮೆಂಟ್ ಕೊಟ್ಟು ಹೈಯರ್ ಸೆಂಟರ್ಗೆ ರೆಫರ್ ಮಾಡಬೇಕು ಅಂತ. ಸೊ ಮೇನ್ ನಾವು ಏನು ಎಜುಕೇಷನ್ ಕೊಡ್ಬೇಕಂತೀವಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅನೇಮಿಯಾ ಕರೆಕ್ಟ್ ಮಾಡಬೇಕು. ನಿಮ್ಮ ರಕ್ತ ಹೈಮೋಗ್ಲೋಬಿನ್ ಚೆನ್ನಾಗಿತ್ತು ಅಂತಂದ್ರೆ ಸ್ವಲ್ಪ ಬ್ಲಡ್ ಲಾಸ್ ಆದರೂ ಕೂಡ ಅಷ್ಟೊಂದು ಜೀವಕ್ಕೆ ಅಪಾಯ ಇರಲ್ಲ. ಬಟ್ ನೀವು 11 ಗ್ರಾಮ್ ಇರೋ ಬದಲು ನೀವು ನಾರ್ಮಲೇ 9 ಗ್ರಾಮ್ ಇತ್ತು ಅಂತಂದ್ರೆ ನೀವು ಇವನ್ 200 ml ಬ್ಲಡ್ ಲಾಸ್ ಆದರೂ ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ. ಸೊ ಪ್ರೆಗ್ನೆನ್ಸಿನಲ್ಲಿ ಕರೆಕ್ಟ್ ಐರನ್ ತಗೊಳ್ಳೋದು, ಕರೆಕ್ಟ್ ಎಲ್ಲ ಮಲ್ಟಿವಿಟಮಿನ್ಸ್ ತಗೊಳ್ಳೋದು, ನಿಮ್ಮ ಹಿಮೋಗ್ಲೋಬಿನ್ ಯಾವತ್ತೂ 11 ಗ್ರಾಮ್ಸ್ ವರೆಗೂ ಇಡೋದು ಅದು ತುಂಬಾ ಇಂಪಾರ್ಟೆಂಟ್.
1: ಅಂದ್ರೆ ಸಾಮಾನ್ಯವಾಗಿ ಯಾವೆಲ್ಲ ಗರ್ಭಿಣಿಯರು ಈ ಒಂದು ಹೈ ರಿಸ್ಕ್ಗೆ ಒಳಪಡ್ತಾರ ಅಂತ ಹೇಳ್ತೀರಿ?
0: ಹಾ, ಯಾರಂದ್ರೆ ಫಸ್ಟ್ ಆಫ್ ಆಲ್ ನಾವು ಅನ್ನೋದು ಈಗ ಲೇಟ್ ಪ್ರೆಗ್ನೆನ್ಸಿ ಆಗಿರುತ್ತೆ ಅವ್ರು ತುಂಬಾ ಹೈ ರಿಸ್ಕ್ ಇರ್ತಾರೆ, ಅಥವಾ 5th pregnancy, 6th pregnancy. ಹೇಗೆ ಪ್ರೆಗ್ನೆನ್ಸಿ ಆರ್ಡರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಂಗೆ ಹಂಗೆ ಯೂಟ್ರಸ್ ವೀಕ್ ಆಗ್ತಾ ಹೋಗುತ್ತೆ. ಅದು ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಹೆಂಗ್ ಕಾಂಟ್ರಾಕ್ಟ್ ಆಗುತ್ತೆ ಅದು 5th ಮತ್ತು 6th ನಲ್ಲಿ ಕಾಂಟ್ರಾಕ್ಟ್ ಆಗೋ ಶಕ್ತಿ ಇರೋದಿಲ್ಲ, ಅವಾಗ ಕೂಡ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಆಮೇಲೆ ಟ್ವಿನ್ಸ್ ಇತ್ತು ಅಥವಾ 3 ಮಕ್ಕಳಿದ್ರು ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂತೀವಿ, ಸೊ ಅವಾಗ ಕೂಡ ಏನಾಗುತ್ತೆ ಯೂಟ್ರಸ್ 1 ಮಗು ಬದಲು 2 ಮಗು ಇರ್ತದೆ, ಅದು ತನ್ನ ನಾರ್ಮಲ್ಗಿಂತನೂ ಜಾಸ್ತಿ ಸ್ಟ್ರೆಚ್ ಆಗಿರುತ್ತೆ, ಅಥವಾ ಒಳಗಡೆ ಅಮ್ನಿಯೋಟಿಕ್ ಫ್ಲೂಯಿಡ್ ಪಾಲಿಹೈಡ್ರಾಮ್ಸ್ ನೀರು ಜಾಸ್ತಿ ಆಯಿತು ಅಥವಾ ಮಗು ದೊಡ್ಡದಿತ್ತು. ಸೊ ಈ ತರ ಕಂಡೀಷನ್ಸ್ ಅಲ್ಲಿ ಯೂಟ್ರಸ್ ತುಂಬಾನೇ ಜಾಸ್ತಿ ಬೆಳೆದಿರುತ್ತೆ, ಅವ್ರಿಗೆಲ್ಲ ಹೈ ರಿಸ್ಕ್ ಇರುತ್ತೆ. ಮತ್ತೆ ಮೆಡಿಕಲ್ ಡಿಸಾರ್ಡರ್ಸ್ ಲೈಕ್ ಅನೇಮಿಯಾ ಇತ್ತು ಅಂತಂದ್ರೆ, ಅನೇಮಿಯಾ ಇದ್ರೆ ಏನಾಗುತ್ತೆ ಅವ್ರ ಕಾಗ್ನಿಷನ್ ಫ್ಯಾಕ್ಟರ್ ಡಿಸ್ ಫಂಕ್ಷನ್ ಆಗಿಬಿಟ್ಟು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಬಿ ಪಿ ಇದ್ರೂ ಕೂಡ ಇದೇ ಪ್ರಾಬ್ಲಮ್ ಆಗುತ್ತೆ, ಶುಗರ್ ಕೂಡ ಇದೆ. ಸೊ ಇವರೆಲ್ಲ ಪೇಷಂಟ್ಸ್ ತುಂಬಾ ಹೈ ರಿಸ್ಕ್ ಇರ್ತಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾವು ಈಗ ಕನ್ಸೆಪ್ಟ್ ಯಾರು ಮನೆಯಲ್ಲಿ ಡೆಲಿವರಿ ಆಗಲ್ಲ, ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಕಂಪಲ್ಸರಿ ಆಗಿದೆ. ಬಟ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆದರೂ ಕೂಡ ಪ್ರತಿಯೊಬ್ಬರು ಡೆಲಿವರಿ ಮಾಡೋರು ಇದನ್ನ ಫಸ್ಟ್ ಗೋಲ್ಡನ್ ಅವರ್ ಅಂತೀವಿ ಅಂತಂತಂದ್ರೆ, ಅದು ಡೆಲಿವರಿ ಆದ್ಮೇಲೆ 1 ಅವರ್ ಏನ್ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆ ಆ ಟೈಮ್ನಲ್ಲಿ ನೀವು 500 ml ಬ್ಲಡ್ ಲಾಸ್ ಬದಲು 1000 ml ಬ್ಲಡ್ ಲಾಸ್ ಆಗಲಿ 1500 ಆದರೆ ಪೇಷಂಟ್ ಜೀವಕ್ಕೆ ಅಪಾಯ ಆಗುತ್ತೆ, ಇಮಿಡಿಯೇಟ್ಲಿ ಪೇಷಂಟ್ ಕೊಲಾಪ್ಸ್ ಆಗಿ ಸಾಯೋ ಚಾನ್ಸಸ್ ಇರುತ್ತೆ. ಮತ್ತೆ ಈ ಗೋಲ್ಡನ್ ಪೀರಿಯಡ್ನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತಂದ್ರೆ ಆಮೇಲೆ ಪೇಷಂಟ್ ಇರಿವರ್ಸಿಬಲ್ ಚೇಂಜ್ನಲ್ಲಿ ಹೋದ್ರೆ ನಾವು ಎಷ್ಟು ಬ್ಲಡ್ ಕೊಟ್ಟರು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಅವಳನ್ನ ನಾವು ತಿರ್ಗಾ ನಾರ್ಮಲ್ ಆಗಿ ಮಾಡೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ನಾವು ಅಂತೀವಿ ಗೋಲ್ಡನ್ ಪೀರಿಯಡ್ ಆಫ್ PPH ಅಂತಂದ್ರೆ ಡೆಲಿವರಿ ಆದ ತಕ್ಷಣ 1 ತಾಸಿನಲ್ಲಿ ನಾವು PPH ಆದರೆ ಬೇಗ ಕಂಡು ಹಿಡಿದ್ಬಿಟ್ಟು ನಮ್ಮ ಹತ್ರ ಟ್ರೀಟ್ಮೆಂಟ್ ಮಾಡೋ ಫೆಸಿಲಿಟೀಸ್ ಇದ್ರೆ ಟ್ರೀಟ್ಮೆಂಟ್ ಮಾಡಬೇಕು, ಇಲ್ಲಾದ್ರೆ ಫಸ್ಟ್ ಲೈನ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲಿ ಬ್ಲಡ್ ಅಂಡ್ ಬ್ಲಡ್ ಬ್ಯಾಂಕ್ ಫೆಸಿಲಿಟೀಸ್ ಇರುತ್ತೆ ಅಲ್ಲೇ ರೆಫರ್ ಮಾಡಬೇಕು. ನಾವು ಸುಮ್ಮನೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಮಾಡ್ತೀವಿ ಇಲ್ಲಿ ಹೋಗಿ ಮಾಡ್ತೀವಿ ಅಂದ್ರೆ ಅದು ಸರಿ ಆಗಲ್ಲ. ಆಪರೇಷನ್ ಇಮಿಡಿಯೇಟ್ ಆಪರೇಷನ್ ಮಾಡೋ ಫೆಸಿಲಿಟಿ ಇರುತ್ತೆ, ಇಮಿಡಿಯೇಟ್ ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್ ಇರೋ ಚಾನ್ಸಸ್ ಇರುತ್ತೆ, ಆ ಹಾಸ್ಪಿಟಲ್ಗೆ ರೆಫರ್ ಮಾಡ್ಬೇಕು.
1: ಈಗ ಡಾಕ್ಟರ್ ಸಹಜ ಅವರೇ, ನಾರ್ಮಲ್ ಡೆಲಿವರಿ ಸಿಸರಿನ್ ಡೆಲಿವರಿ ಎರಡನ್ನ ಕಂಪೇರ್ ಮಾಡಿದ್ರೆ ಈ ತರ ಅಧಿಕ ರಕ್ತಸ್ರಾವ ಆಗೋದು ಯಾರಲ್ಲಿ ಜಾಸ್ತಿ ಇರುತ್ತೆ?
0: ಎರಡುದ್ರಲ್ಲಿ ಈಕ್ವಲ್ ಚಾನ್ಸ್ ಇದೆ. ಪೇಷಂಟ್ ಹೈ ರಿಸ್ಕ್ ಇದ್ಲು ಅಂದ್ರೆ ಅವ್ರ ವಜಾನ್ ಡೆಲಿವರಿನಲ್ಲೂ ಅಷ್ಟೇ ರಿಸ್ಕ್ ಇರುತ್ತೆ, ಸಿಸೇರಿಯನ್ ಅಲ್ಲಿ ಅಷ್ಟೇ ರಿಸ್ಕ್ ಇರುತ್ತೆ. ಸಿಸೇರಿಯನ್ ಡೆಲಿವರಿನಲ್ಲಿ ಏನಾಗುತ್ತೆ, ನೀವು ಆಲ್ರೆಡಿ ಅಬ್ಡಾಮಿನ್ ನ ಓಪನ್ ಮಾಡಿದ್ರೆ ನಿಮ್ ಕಣ್ ಮುಂದೆ ನಿಮ್ ಕೈಯಲ್ಲೇನೆ ಯೂಟ್ರಸ್ ಇದೆ, ಸೊ ನಿಮ್ಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡೋದು ಸುಲಭ ಇರುತ್ತೆ. ಬಟ್ ವಜಾನ್ ಡೆಲಿವರಿನಲ್ಲಿ ಏನಾಗುತ್ತೆ, ನೀವು ವೇಟ್ ಮಾಡ್ಬೇಕು, ಯೂಟ್ರಸ್ ಕಾಂಟ್ರಾಕ್ಟ್ ಆಗಿದೆ, ಆಮೇಲೆ ತಿರ್ಗಾ ಇನ್ನು ಬ್ಲೀಡಿಂಗ್ ಜಾಸ್ತಿ ಆದ್ರೆ ಆಮೇಲೆ ತಿರ್ಗಾ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ಬೇಕು. ಸೊ ಮೋಡ್ ಆಫ್ ಡೆಲಿವರಿಗಿಂತನೂ ಅದು ಬೇಗ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್.
1: ಯಾವ ತರದ ಟ್ರೀಟ್ಮೆಂಟ್ ಕೊಡ್ತೀರಿ?
0: ನಾವು ಅದಕ್ಕೆ ಮೆಡಿಕಲ್ ಮ್ಯಾನೇಜ್ಮೆಂಟು ಇದೆ, ಸರ್ಜಿಕಲ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಡ್ರಗ್ಸ್ ಇರುತ್ತೆ. ನೀವು ಕರೆಕ್ಟ್ ಆಗಿ ಅವು ಯೂಟ್ರಸ್ ಕಾಂಟ್ರಾಕ್ಟ್ ಆಗೋ ಡ್ರಗ್ಸ್ ಅಂದ್ರೆ ಯೂಟ್ರೋ ಟೋನಿಕ್ಸ್ ಅಂತೀವಿ, ನೀವು ಕೊಟ್ಟರೆ 80% ಆಫ್ ದ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಕೇಸ್ ಕಂಟ್ರೋಲ್ ಆಗ್ಬೋದು. ಇನ್ 20% ಅಷ್ಟೇ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗ್ಬೋದು. ಬಟ್ ಆ 80% ನ ಐಡೆಂಟಿಫೈ ಮಾಡಿ ಬೇಗ ಮೆಡಿಸಿನ್ಸ್ ಕೊಟ್ಟು ಅವರು ಆ 20% ನಲ್ಲಿ ಹೋಗದೆ ನೋಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ಆನ್ ಅಂಡ್ ಎವರೇಜ್ ನೋಡಿದ್ರೆ ಭಾರತೀಯ ಮಹಿಳೆ ಸ್ವಲ್ಪ ಎನಿಮಿಕ್ಕೆ ಅಷ್ಟೊಂದು ಒಳ್ಳೆ ಇರುವುದಿಲ್ಲ ಅವಳದು ಹೆಮೋಗ್ಲೋಬಿನ್. ಹೀಗಿರುವಾಗ ಅವಳಿಗೆ ಮತ್ತೆ ಇದು ಅಧಿಕ ರಕ್ತಸ್ರಾವ ಆದಾಗ ಮತ್ತೂ ಅವಳಿಗೆ ತೊಂದರೆ ಜಾಸ್ತಿನೇ ಆಗ್ತದೆ ಏನೋ ಅನಿಸ್ತದಲ್ಲ?
0: ಇಲ್ಲ, ಅವ್ಳ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ, ತೊಂದರೆ ಜಾಸ್ತಿನೂ ಆಗಲ್ಲ, ಬದಲು ಅವ್ರ ಲೈಫ್ ಕೂಡ ರಿಸ್ಕ್ನಲ್ಲಿ ಇರುತ್ತೆ. ಅದಕ್ಕೆ ಯಾಕೆ ಪ್ರೀ ಪ್ರೆಗ್ನೆನ್ಸಿ ಟೆಸ್ಟ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂದರೆ, ಅವ್ಳಿಗೆ ಅನೇಮಿಕ್ ಇದ್ಲು, ಹಿಮೋಗ್ಲೋಬಿನ್ 11 ಕ್ಕಿಂತ ಕಡಿಮೆ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಇತ್ತು ಅಂದರೆ ನಾವು ಅವಾಗಿಂದನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಸೊ ಅವಳು ಯಾವಾಗ ಪ್ರೆಗ್ನೆಂಟ್ ಆಗ್ತಾಳೆ ಅವಾಗ ಅವಳು ಅನೇಮಿಕ್ ಇರಲ್ಲ. ಎಷ್ಟೋ

0: ಜನ ಏನಕ್ಕೆ ನಾವು ಔಷಧಿ ಕೊಡ್ತೀವಿ ಎಲ್ಲ ಮಾಡ್ತೀರಿ, ಬಟ್ ಔಷಧಿನೇ ತಗೊಳ್ಳಪ್ಪ ಎಷ್ಟೊಂದು ಜನ. ಅವ್ರೇನ್ ಅನ್ಕೋತಾರೆ, ನಾವು ಊಟ ಮಾಡಿದ್ರೆ ಅಷ್ಟೇ ಸಾಕಲ್ವಾ ಅಂತ. ಬಟ್ ಅವ್ರೇನ್ ಗೊತ್ತ ಮಾಡ್ಕೋಬೇಕು ಅಂದ್ರೆ, ತಮ್ ಜೊತೆ ಮಗುನೂ ಬೆಳೀತಾ ಇದೆ, ಮಗು ಒಂದು ಪ್ಯಾರಾಸೈಟ್ ಇದ್ದಾಗೆ ಅದಕ್ಕೆ ಏನೇನ್ ಆಹಾರ ನ್ಯೂಟ್ರಿಯಂಟ್ಸ್ ಬೇಕು ಎಲ್ಲ ತಾಯಿಯಿಂದ ಅದು ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಮತ್ತು ಏನ್ ಡೆಫಿಷಿಯನ್ಸಿ ಇದ್ರು ತಾಯಿಯಲ್ಲಿ ಕಂಡು ಬರುತ್ತೆ. ಸೊ ಅದಕ್ಕೆ ಅದು ಎಕ್ಸ್ಟ್ರಾ ಊಟ ಮಾಡೋದು, ಎಕ್ಸ್ಟ್ರಾ ಕ್ಯಾಲರಿ ಇಂಟೇಕ್ ತಗೊಳ್ಳೋದು, ಒಳ್ಳೆ ಆಹಾರ ತಗೋದು, ಐ ಮೀನ್ ಮಲ್ಟಿವಿಟಮಿನ್ಸ್, ತಪ್ಪಲ್ ಪಲ್ಯ ಆಯ್ತು, ಡ್ರೈ ಫ್ರೂಟ್ಸ್, ಏನೇನ್ ಸಾಧ್ಯ ಆಗತ್ತೆ ಅವ್ರವ್ರು. ಈಗ ಎಲ್ಲರಿಗೂ ನಾವು ಕಾಜು ಬಾದಾಮ್ ತಿನ್ನಿ ಅಂದ್ರೆ ಆಗಲ್ಲ, ಅದಕ್ಕೆ ನಾವು ಬಡವರು ಇದಕ್ಕೆ ಅಟ್ಲೀಸ್ಟ್ ಒಂದು ಎಗ್ ತಿನ್ನಿ ಅಥವಾ ಶೇಂಗಾ ಬೆಲ್ಲ ತಗೊಳ್ಳಿ, ರಾಗಿ ತುಂಬಾ ಒಳ್ಳೆಯದು. ಸೊ ಅವ್ರ ಸೋಷಿಯಲ್ ಇದ್ ಪ್ರಕಾರ ಆ ಡಯಟ್ ನ ಚೇಂಜ್ ಮಾಡಿಬಿಟ್ಟು ಹೆಲ್ದಿ ಆಗಿಬಿಟ್ಟು ಆಕ್ಟಿವ್ ಆಗಿಬಿಟ್ಟು ಎಕ್ಸಸೈಸ್ ಮಾಡ್ತಾ ತಮ್ ತಮ್ ಪ್ರೆಗ್ನೆನ್ಸಿನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಈ ತರ ಚಾನ್ಸಸ್ ಕಡಿಮೆ ಇಲ್ಲ. ಯಾಕಂದ್ರೆ ಕಾಮನ್ಸ್ಟ್ ನಾರ್ಮಲ್ ಹಿಮೋಗ್ಲೋಬಿನ್ ಇದ್ದವ್ರಿಗೆ ಸ್ವಲ್ಪ ಬ್ಲಡ್ ಲಾಸ್ ಆದ್ರೆ ಅವ್ರು ಟಾಲರೇಟ್ ಮಾಡ್ಕೋತಾರೆ, ಬಟ್ ಅನಿಮಿಕ್ ಪೇಷಂಟ್ ಇದ್ದವ್ರೆ ಅವ್ರ 500 ml ಬ್ಲಡ್ ಲಾಸ್ ಆದ್ರೂ ಕೂಡ ಅವ್ರ ಜೀವಕಪ್ಪ ಇರುತ್ತೆ.
1: ಈಗ ಒಬ್ಬ ಮಹಿಳೆಗೆ ಮೊದಲ ಹೆರಿಗೆನಲ್ಲಿ ಈ ತರ PPH ಸಮಸ್ಯೆ ಕಂಡು ಬಂತು ಅಂದಾಗ ಎರಡನೇ ಹೆರಿಗೆಯಲ್ಲೂ ಈ ತರ ಕಂಡು ಬರುವ ಸಾಧ್ಯತೆ ಇದೆಯಾ?
0: ಹೌದು, ಅವರಲ್ಲಿ 10% ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಪ್ರತಿ ಸತಿ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಬಂದಾಗ ನಾವು ಕೇಳ್ತೀವಿ, ಮೊದಲೇ ಡೆಲಿವರಿ ಹೇಗಾಗಿತ್ತು, ಮಗು ಹೇಗಿತ್ತು, ಅವಾಗ ರಕ್ತಸ್ರಾವ್ ಜಾಸ್ತಿ ಆಗಿತ್ತ, ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಬ್ಲಡ್ ಹಾಕಿದ್ರ ಅಥವಾ ಏನಾದ್ರೂ ಆಪರೇಷನ್ ಮಾಡಿದ್ರ, ಈ ತರ ಆಗ್ತರ ಕೊಟ್ರೆ ನಾವು ಅವ್ರಿಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಟರ್ಮ್ ಮಾಡ್ತೀವಿ. ಸೊ ನಮ್ಗೆ ಗೊತ್ತಿರುತ್ತೆ ಇವ್ರು ಹೋದ ಪ್ರೆಗ್ನೆನ್ಸಿ ನಲ್ಲಿ ಈ ತರ ಆಗಿತ್ತು, ಈ ಪ್ರೆಗ್ನೆನ್ಸಿ ನಲ್ಲಿ ಕೂಡ ಆಗೋ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಮುಂಚೆಯಿಂದನೇ ಅವರಿಗೆ ನಾವು ಹಿಮೋಗ್ಲೋಬಿನ್ ಕರೆಕ್ಟ್ ಮಾಡ್ತೀವಿ, ಎಲ್ಲ ಏನೇನ್ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಹಿಡಿದು ಕಂಡಿಟ್ಬಿಟ್ಟು ಆ ತರ ಟ್ರೀಟ್ಮೆಂಟ್ ಕೊಡ್ತೀವಿ.
1: ಇದರಲ್ಲಿ ಈ ತರದ ಸಮಸ್ಯೆ ಕಂಡು ಬಂದಾಗ ಕುಟುಂಬದ ಜನರ ಪಾತ್ರ,
0: ಕುಟುಂಬ ಜನರ ಪಾತ್ರ ಅಂತಂದ್ರೆ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅವ್ರಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗಬಾರ್ದು. ಎಲ್ಲರೂ ಅಲ್ಲಿ ಹೇಗಿರುತ್ತೆ ಅಂದ್ರೆ ಫಸ್ಟ್ ಮನೆ ಮಂದಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ತಾವು ಉಳಿದಿದ್ದನ್ನ ಊಟ ಮಾಡ್ತಾರೆ, ಆಮೇಲೆ ಉಳಿತಿರ್ಬೋದು ಉಳಿದನೇ ಇರ್ಬೋದು. ಅದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರು ಮಹಿಳೆಗೆ ಪ್ರತಿ 3 months ಗೆ 1500 rupees ಅವ್ರ ಅಕೌಂಟ್ ನಲ್ಲಿ ಹಾಕ್ತಾ ಇದೆ. ಯಾಕಂತಂದ್ರೆ ಇದರಿಂದ ಆದ್ರೂ ಅವರು ಸರಿಯಾಗಿ ಊಟ ಸೇವನೆ ಮಾಡ್ಲಿ. ಇನ್ನು ಕೆಲವು ಕಡೆ ಅಂಗನವಾಡಿನಲ್ಲಿ ಏನು ರಾಗಿ ಇರ್ಬೋದು, ಊಟ ಇರ್ಬೋದು, ಅದನ್ನು ಕೂಡ ಪ್ರೆಗ್ನೆಂಟ್ ವುಮನ್ಗೂ ಕೊಡೋ ಫೆಸಿಲಿಟೀಸ್ ಕೂಡ ಇದೆ. ಸೊ ಇದೆಲ್ಲ ಕರೆಕ್ಟ್ ಆಗಿ ನ್ಯೂಟ್ರಿಷನ್ ಅವ್ರು ಸರಿಯಾಗಿ ಊಟ ಮಾಡಿದ್ರೆ, ಸರಿಯಾಗಿ ತಾವು ಏನ್ ಟ್ಯಾಬ್ಲೆಟ್ಸ್ ನಾವು ಏನ್ ಪ್ರೆಗ್ನೆಂಟ್ ಆದ ತಕ್ಷಣ 3rd month ಇಂದ ಐರನ್, ಫೋಲಿಕ್ ಆಸಿಡ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಅದು ಕರೆಕ್ಟ್ ಆಗಿ ತಗೊಂಡ್ರೆ, ಕರೆಕ್ಟ್ ಆಗಿ BP ಚೆಕಪ್ ಮಾಡಿಸಿದ್ರೆ, ಮತ್ತೆ ಪ್ರತಿ 4 ಬಾರಿ ಹೋಗಿ ಹಾಸ್ಪಿಟಲ್ ಹೋಗಿ ಅವ್ರ BP ಚೆಕಪ್ ಮಾಡಿಸಿ, ಶುಗರ್ ಟೆಸ್ಟ್ ಮಾಡಿಸಿ, ಇವನ್ನೆಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಅವ್ರು ಬರ್ದೇ ನೋಡಿದ್ರೆ, ಬಂದ್ರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಆಗಿ ಆಂಟಿನೆಟಲ್ ಚೆಕಪ್ ನೋಡಿಕೊಂಡು ಡೆಲಿವರಿ ಬರ್ಬೇಕು.
1: ಅಂದ್ರೆ ವೈದ್ಯರು ಹೇಳಿದ್ದನ್ನ ಕರೆಕ್ಟ್ ಆಗಿ ಪಾಲಿಸಿದ್ರೆ ಇದರಿಂದ ಸ್ವಲ್ಪ ದೂರ ಇರಬಹುದು ಅಂತ ತಾವು ಹೇಳ್ತೀರಿ.
0: ಹೌದು.
1: ಈಗ ಡಾಕ್ಟರ್ ಸಹಜ ಅವರ, ಈ ತರ ಎಲ್ಲ ನಾವು ಪಾಲಿಸ್ಕೊಂಡು ಹೋಗ್ಬೇಕು ಅಂತಂದಾಗ ಸಾಮಾನ್ಯವಾಗಿ ಒಬ್ಬ ಮಹಿಳೆಯ ಒಂದು ವಯಸ್ಸು ಈ ಗರ್ಭಾವಸ್ಥೆಯನ್ನ ಪಡಿಬೇಕಾದಾಗ, ಅವಳು ಸ್ವಲ್ಪ ಚಿಕ್ಕವಳಿದ್ದಾಗ ಆದ್ರೆ ಇದು ಅನುಕೂಲ ಏನೋ ಅಂತ ಅನಿಸ್ತದಲ್ಲ?
0: ಇಲ್ಲ, ಮುಂಚೆ ಮದ್ವೆ ಬೇಗ ಮಾಡ್ತಿದ್ರು ಆಗ್ತಿದ್ರು ನಡೀತಿತ್ತು, ಬಟ್ ಈಗ ನಮ್ಗೆಲ್ಲ ಗೊತ್ತಿದೆ ಹುಡುಗಿಯರು ಕಲಿತಿದ್ದಾರೆ ಕೆಲಸ ಮಾಡ್ತಿದ್ದಾರೆ. ಸೊ ಆಸ್ ಇಟ್ ಇಸ್ ಪ್ರೆಗ್ನೆನ್ಸಿ ಡಿಲೇ ಆಗಿದೆ. ಸೊ ಅದಕ್ಕೆ ಅದು ನಮ್ಮ ಸೋಷಿಯಲ್ ಚೇಂಜ್, ಹೆಂಗ್ ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗಿದೆ, ಇದು ಒಂಥರ ಚೇಂಜ್ ಆಗಿದೆ. ಸೊ ಅದನ್ನ ನಾವು ಬದಲಾಸಕ್ ಆಗಲ್ಲ, ಬಟ್ ನಾವು ಏನ್ ಮಾಡ್ಬೋದು ಅಂದ್ರೆ ಎಜುಕೇಟ್ ಮಾಡ್ಬೋದು. ಈ ತರ ಈ ಏಜ್ ನಲ್ಲಿ ನಿಮ್ಗೆ ಯಾವ ರಿಸ್ಕ್ ಫ್ಯಾಕ್ಟರ್ಸ್ ಬರ್ಬೋದು, ಏನು ನೀವು ನೋಡ್ಕೋಬೇಕು, ಏನ್ ಈ ತರ ಬರಬಾರ್ದಂತ ನೀವು ನಿಮ್ ಲೈಫ್ ಸ್ಟೈಲ್ ನೀವು ಹೆಲ್ದಿ ಮಾಡ್ಕೋಬೇಕು, ಅದನ್ನ ನಾವು ಎಜುಕೇಟ್ ಮಾಡ್ಬೋದು. ಒಬೆಸಿಟಿ ಇರಬಾರ್ದು. ಯಾವ್ದೇ ಒಬೆಸಿಟಿ ಇಸ್ ಒನ್ ಕಾಂಪ್ಲಿಕೇಶನ್, ಯಾಕಂದ್ರೆ ಪ್ರೆಗ್ನೆನ್ಸಿನಲ್ಲಿ ಕಾಂಪ್ಲಿಕೇಶನ್ ಆಗುತ್ತೆ, BP ಬರೋ ಚಾನ್ಸಸ್ ಇರುತ್ತೆ, ಶುಗರ್ ಬರುತ್ತೆ, ಮತ್ತೆ ಇದೇನ್ ಕಾಂಬಿನೇಷನ್ ಇರುತ್ತಲ್ಲ, ಡಯಾಬಿಟೀಸ್, ಪ್ರೀ ಎಕ್ಲಾಮ್ಸಿ ಅಂಡ್ ಪ್ರೆಗ್ನೆನ್ಸಿ ಅಂಡ್ ಅನಿಮಿಯಾ, ಇವು ಮೂರು ತುಂಬಾ ಡೆಡ್ಲಿ ಕಾಂಬಿನೇಷನ್.
1: ಇದು ಬರದ ರೀತಿಯೊಳಗೆ ಅಕ್ಕಿ ಇರಬೇಕು ಅಂದ್ರೆ ಗರ್ಭಿಣಿ ಆಗುವ ಮೊದಲು ಕೂಡ ವೈದ್ಯರನ್ನ ಸಂಪರ್ಕಿಸೋದು ಬಹಳ ಮುಖ್ಯ ಅಂತ ಹೇಳ್ತೀರಿ.
0: ಈಗ ಪ್ರತಿಯೊಂದು ಗವರ್ಮೆಂಟ್ ಹಾಸ್ಪಿಟಲ್ ಕೂಡ ಈಗ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ತಾರೆ ಪ್ರೀ ಪ್ರೆಗ್ನೆನ್ಸಿ ಚೆಕಪ್ ಅಂತ, ಪ್ರೀ ಪ್ರೆಗ್ನೆನ್ಸಿ ಚೆಕಪ್ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ಲವೂ ಡೆಲಿವರಿಕ್ಕಿಂತ ಮುಂಚೆನೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಕೊಂಡು ಏನಾದರೂ ಇದ್ರೂ ಆತರ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಫೋಲಿಕ್ ಆಸಿಡ್ ಅಂತ ಹಾಕ್ತೀವಿ, ಮಗುಗೇನು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗಬಾರ್ದು ಅಂತ ಅದು ತೊಗೊಂಡ್ಬಿಟ್ಟು, ಶುಗರ್ ಇದ್ರೆ ಶುಗರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟು, ಯಾಕಂತಂದ್ರೆ ಶುಗರ್ ಕಂಟ್ರೋಲ್ನಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಏನು ಮಾಡ್ತಾರೆ, ಪ್ರೆಗ್ನೆನ್ಸಿ ಆದಮೇಲೆ ಶುಗರ್ ಟೆಸ್ಟ್ ಮಾಡ್ತಾರೆ, ತುಂಬ ಹೈ ಇರುತ್ತೆ, ಬಟ್ ಅದರಿಂದ ಆಲ್ರೆಡಿ ಮಗುಗೆ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಮುಂಚೆನೆ ನೀವು ಶುಗರ್ ಟೆಸ್ಟ್ ಮಾಡಿಕೊಂಡು ಶುಗರ್ ಡಯಾಬಿಟೀಸ್ ಇತ್ತು ಅಂದ್ರೆ ಅಥವಾ ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆನ್ಸಿ ಕನ್ಸೆಪ್ಷನ್ ಟೈಮ್ ನಮ್ ನಾರ್ಮಲ್ ಶುಗರ್ ಇತ್ತು, ಮಗುಗೆ ತೊಂದರೆ ಕಡಿಮೆ ಇರುತ್ತೆ. ಸೊ ಇದು ಎಜುಕೇಶನ್ ಕೊಡೋದು ತುಂಬ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿಗಿಂತ ಮುಂಚೆ ಏನ್ ಟೆಸ್ಟ್ ಮಾಡಬೇಕು, ಪ್ರೆಗ್ನೆಂಟ್ ಇದ್ದಾಗ ನಾವು ಏನ್ ಟೆಸ್ಟ್ ಮಾಡ್ಕೋಬೇಕು, ಆಮೇಲೆ ಕರೆಕ್ಟ್ ಆಗಿ ಆಂಟಿನೇಟಲ್ ಚೆಕಪ್ ಮಾಡಿಸ್ಕೋಬೇಕು.
1: ಈಗ ಡಾಕ್ಟರ್, ಒಂದು ಕೊನೆಯದಾಗಿ ನಮ್ಮ ಗರ್ಭಿಣಿಯರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಒಂದು PPH ದಿನದ

0: ಸಂದರ್ಭದಲ್ಲಿ ನಮ್ಮ ಗರ್ಭಿಣಿಯರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ?
1: ಸೊ ನಾವೇನ್ ಹೇಳ್ತೀವಿ ಅಂದ್ರೆ, ಮದ್ವೆ ಈಗ ಅಡೋಲೆಸೆಂಟ್ ನಲ್ಲಿ ಆಗ್ಲಿ ಅಥವಾ ಮದುವೆ ಆದ ತಕ್ಷಣ ಆಗ್ಲಿ, ಫಸ್ಟ್ ಹೋಗ್ಬಿಟ್ಟು ನಿಮ್ ರೆಗ್ಯುಲರ್ ಆಗಿ ಹಿಮೋಗ್ಲೋಬಿನ್ ಚೆಕ್ಅಪ್ ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ರಕ್ತಸಾವ್ ಪ್ರತಿ ತಿಂಗಳ ಜಾಸ್ತಿ ಆಗ್ತಾ ಇದ್ರೆ ಆಬ್ವಿಯಸ್ಲಿ ನಿಮ್ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಇದಕ್ಕೇನು ನೀವು ಮುಂಚೆ ಟ್ಯಾಬ್ಲೆಟ್ಸ್ ತಗೋಬೇಕಾಯ್ತು, ಅದು ಬೇಕಿಲ್ಲ. ತಿಂಗಳಿಗೆ ಒಂದು ಇಂಜೆಕ್ಷನ್ FCM ಇಂಜೆಕ್ಷನ್ ಅಂತ ಬರುತ್ತೆ, ಅದು ಕೂಡ ಈಗ ಸೌಲಭ್ಯ ಇದೆ. ಈಗ ಮುಂಚೆ ತರ ಪ್ರತಿಯೊಂದು ದಿವಸ ತಗೊಂಡು ಗ್ಯಾಸ್ಟ್ರೈಟಿಸ್ ಆಗಿ ಹೊಟ್ಟೆ ಉರಿ ಮಾಡ್ಕೊಳ್ಳೋದನ್ನು ಬೇಕಾಗಿಲ್ಲ. ಅಷ್ಟೊಂದು ಚೆನ್ನಾಗಿ ಫೆಸಿಲಿಟಿ ಟ್ರೀಟ್ಮೆಂಟ್ ಬಂದಿದೆ ಅನಿಮಿಯಾ. ಸೊ ಯಾರ್ಯಾರು ಅನಿಮಿಕ್ ಇದ್ದಾರೆ ಅವ್ರ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸಿ, ಸುಸ್ತ್ ಅನಿಸ್ತಾ ಇದ್ರೆ, ಸ್ವಲ್ಪನೂ ಕೆಲಸ ಮಾಡಿದ್ರೆ ಟಯರ್ಡ್ ಅನಿಸ್ತಾ ಇದ್ರೆ, ಆದಷ್ಟು ಬೇಗ ಡಾಕ್ಟರ್ ಕಡೆ ಹೋಗ್ಬೇಕು, ಅದು ಟ್ರೀಟ್ಮೆಂಟ್ ತಗೋಬೇಕು. ಮತ್ತೆ ಪ್ರೆಗ್ನೆನ್ಸಿ ಇದ್ದಾಗ ಪ್ರತಿ 4 ವೀಕ್ಸ್ಗೆ ಆಂಟಿನೆಟಲ್ ಚೆಕಪ್ ಅಂತಿರುತ್ತೆ. ನಿಮ್ಮ ಆರೋಗ್ಯ ಕೇಂದ್ರದಲ್ಲಿ ಹೋಗಿ ನಿಮ್ದು BP ನೋಡ್ಬಿಟ್ಟು, ವೇಟ್ ಕರೆಕ್ಟ್ ಆಗಿ ನೋಡ್ಬಿಟ್ಟು, ಏನೇನು ಹಿಮೋಗ್ಲೋಬಿನ್ ಟೆಸ್ಟ್ ಹೇಳ್ತಾರೆ, ಯೂರಿನ್ ಟೆಸ್ಟ್ ಹೇಳ್ತಾರೆ, ಯಾವಾಗ ಟೆಸ್ಟ್ ಹೇಳ್ತಾರೆ, ಅವರೆಲ್ಲ ನಿಮ್ ಆಶಾ ವರ್ಕರ್ ಆಗ್ಲಿ ಅಥವಾ ಅಲ್ಲಿ ಹೆಲ್ತ್ ವರ್ಕರ್ ಆಗ್ಲಿ, ಅವ್ರ ಡಾಕ್ಟರ್ ಹೇಳಿದ್ನ ಕರೆಕ್ಟ್ ಆಗಿ. ಆಮೇಲೆ ನಿಮಗೆ BP ಬಂದಿದೆ, BP ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಥ್ರೂ ಔಟ್ ಪ್ರೆಗ್ನೆನ್ಸಿ ತಗೋಬೇಕು. ನಾವು ಇವತ್ತು ಕೂಡ ನಿನ್ನೆನೇ ಒಂದು ಪೇಷಂಟ್ ಬಂದಿದ್ದು ನರ್ಗೂನಿಂದ, BP ಇತ್ತು ಅವಳಿಗೆ 5 ಮಂತಿಂದ, ಟ್ಯಾಬ್ಲೆಟ್ ತಗೋ ಅಂತನೂ ಕೊಟ್ಟಿದ್ದಾರೆ, ಬಟ್ ಅವಳು ಏನೂ ತಗೊಳ್ಳಿಲ್ಲ. ಲಾಸ್ಟ್ ಮೂಮೆಂಟ್ ಬಂದ್ಬಿಟ್ಟು BP ಜಾಸ್ತಿ ಆಗಿ, ಹಿಮೋಗ್ಲೋಬಿನ್ ಕಡಿಮೆ ಆಗಿ, ರಕ್ತಸ್ರಾವ ಆಗಿ ಸಾಯೋ ಚಾನ್ಸಸ್ ಬಂತು. ಸೊ ಈ ಥರ ಯಾವ ತಾಯಿಯಾದವರೆಗೂ ಆಗಬಾರ್ದು. ಸೊ ನಿಮ್ಗೆ ಏನು ಟ್ರೀಟ್ಮೆಂಟ್ ಕೊಟ್ಟರು ನಿಮ್ಮ ಒಳ್ಳೇದಕ್ಕನೇ ಕೊಡ್ತಾರೆ ಹೊರತು ಬೇರೆ ಎದಕ್ಕೂ ರೀಸನ್ ಇರೋದಿಲ್ಲ. ಸೊ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಚೆಕಪ್ ಮಾಡಿಕೊಂಡು ಈ ತರ ಕಾಂಪ್ಲಿಕೇಶನ್ ಆಗದಂಗೆ ನೋಡ್ಕೋಬೇಕು.
0: ಈಗ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಮಹಿಳೆಯ ಗರ್ಭಾವಸ್ಥೆಯಲ್ಲಿ ಅವಳಿಗೆ ಪೋಷಕಾಂಶ ಭರಿತ ಆಹಾರ ಮತ್ತೆ ಎಷ್ಟೊಂದು ಕಡೆ ಈ ಔಷಧಿಗಳನ್ನು ಕೂಡ ಉಚಿತವಾಗಿ ವಿತರಣೆ ಮಾಡಲಾಗ್ತದೆ. ಅದಕ್ಕಾಗಿ ಸರಿಯಾದ ಸಮಯದಲ್ಲಿ ಔಷಧಿಗಳನ್ನ ಸೇವನೆ ಮಾಡೋದು, ಪೋಷಕಾಂಶ ಭರಿತ ಆಹಾರ. ಈಗ ತಾವು ಹೇಳಿದ್ರಿ ಎಲ್ಲರಿಗೂ ಬದಾಮು ಗೋಡಂಬಿ ತಿನ್ಲಿಕ್ಕೆ ಆಗುದಿಲ್ಲ, ಶೇಂಗಾ ಬೆಲ್ಲ ಆದ್ರೂ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ. ಅಂತ ಆಹಾರವನ್ನ ಸರಿಯಾದ ವೇಳೆಯಲ್ಲಿ ಸೇವಿಸಿ ಇಲ್ಲಿ ಗರ್ಭಿಣಿಯ ಆರೋಗ್ಯದ ಜೊತೆ ಜೊತೆಗೆ ಮಗುವಿನ ಆರೋಗ್ಯ ಕೂಡ ಮುಖ್ಯ ಆಗಿರೋದ್ರಿಂದ ಒಂದು ಆರೋಗ್ಯವಂತ ಶಿಶುವನ್ನ ಅವಳು ಸಮಾಜಕ್ಕೆ ನೀಡೋದು ಕೂಡ ಬಹಳ ಮುಖ್ಯ ಆಗ್ತದೆ. ಈ ಒಂದು ಪೋಸ್ಟ್ ಪಾರ್ಟಮ್
1: ಹೆಮರೇಜ್ ಅಂದ್ರೆ ಇದು ಪ್ರಿವೆಂಟೇಬಲ್ ಡೆತ್ ಅಂತೀವಿ. ಈಗ ಹಾರ್ಟ್ ಡಿಸೀಸ್ ಎಲ್ಲ ಇತ್ತು ಪ್ರಿವೆಂಟೇಬಲ್ ಆಗಲ್ಲ, ಬಟ್ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಇರ್ತೈತೆ, ಕಂಡು ಹಿಡಿದ್ರೆ ನಾವು ತಾಯಿನ ಉಳಿಸಬಹುದು. ಅದಕ್ಕೋಸ್ಕರ ನಾವು ಎಲ್ಲರಿಗೂ ಇದು ಅವೇರ್ನೆಸ್ ಕೊಡ್ಬೇಕು.
0: ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಹಿಳೆಯರು ಸಾಕಷ್ಟು ಎಚ್ಚರಿಕೆಯನ್ನ ವಹಿಸ್ತಾರೆ ಅಂತ ಆಶಿಸೋಣ. ಈ ಪ್ರಸವೋತ್ತರ ರಕ್ತಸ್ರಾವ ಆಗದ ರೀತಿಯಲ್ಲಿ ನಾವು ಉತ್ತಮ ಜೀವನ ನಿರ್ವಹಣೆಯನ್ನ ಮಾಡಿಕೊಳ್ಳೋಣ. ನಿಯಮಿತವಾಗಿ ವೈದ್ಯರ ಹತ್ರ ತಪಾಸಣೆ ಮಾಡಿಕೊಳ್ಳೋದು, ಫಾಲಿಕ್ ಆಸಿಡ್ ಮತ್ತೆ ಈ ಐರನ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಗಳನ್ನ ತಪ್ಪದೇ ತಗೊಳ್ಳೋದು, ಒಂದು ಪೋಷಕಾಂಶ ಭರಿತ ಆಹಾರ ಸೇವಿಸೋದು, ಮತ್ತೆ ನಿಯಮಿತ ತಪಾಸಣೆಯನ್ನ ಮಾಡಿಕೊಂಡು ವೈದ್ಯರ ಒಂದು ಸುಪರ್ದಿಯಲ್ಲಿ ನಾವಿದ್ರೆ ಉತ್ತಮ ಮಗುವನ್ನು ಪಡೀಲಿಕ್ಕೂ ಸಾಧ್ಯ, ನಮ್ಮ ಜೀವನ ಕೂಡ ಉತ್ತಮವಾಗಿರ್ತದೆ ಅನ್ನೋ ಆಶಾಭಾವನೆಯೊಂದಿಗೆ ಸಂದರ್ಶನ ಮುಗಿಸೋಣ. ಡಾಕ್ಟರ್ ಸಹಜಾ ಅವರೇ ನಮಸ್ಕಾರ.
1: ನಮಸ್ಕಾರ, ಥ್ಯಾಂಕ್ ಯು ಮೇಡಮ್. ಪೋಸ್ಟ್ ಪಾರ್ಟಮ್ ಹೆಮರೇಜ್ PPH ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕೇಳುಗರೆ, ಇದು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಕೇಳುಗರೇ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD code 08. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ರ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ

0: ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಮತ್ಸ್ಯ ಸಂಪದ ಯೋಜನೆಯ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ರೂಪಾ ಗೌಡ.
0: ನಮ್ಮ ದೇಶದ ಬದುಕಿನೊಂದಿಗೆ ನೀರು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ನದಿ, ಕೆರೆ, ಸರೋವರ, ಜಲಾಶಯ, ಸಮುದ್ರ ಇವೆಲ್ಲವೂ ಕೇವಲ ನೀರಿನ ಮೂಲಗಳಲ್ಲ, ಲಕ್ಷಾಂತರ ಕುಟುಂಬಗಳ ಬದುಕಿಗೆ ಆಧಾರ. ಅದರಲ್ಲೂ ಮೀನುಗಾರಿಕೆ ನಮ್ಮ ದೇಶದ ಆಹಾರ ಭದ್ರತೆ, ಪೌಷ್ಟಿಕತೆ, ಉದ್ಯೋಗ ಮತ್ತು ಗ್ರಾಮೀಣ ಆರ್ಥಿಕತೆಯೊಂದಿಗೆ ನೇರವಾಗಿ ಬೆಸೆದುಕೊಂಡಿರುವ ಪ್ರಮುಖ ಕ್ಷೇತ್ರ. ಒಂದು ಕಡೆ ಮೀನು ಉತ್ತಮ ಗುಣಮಟ್ಟದ ಪ್ರೋಟೀನ್ನ ಮೂಲ, ಮತ್ತೊಂದು ಕಡೆ ಮೀನುಗಾರರು, ಮೀನು ಮಾರಾಟಗಾರರು, ಮೀನು ಸಾಕಾಣಿಕೆದಾರರು, ಸಂಸ್ಕರಣಾ ಘಟಕಗಳಲ್ಲಿ ಕೆಲಸ ಮಾಡುವವರು, ಹೀಗೆ ದೊಡ್ಡ ಪ್ರಮಾಣದ ಜನರಿಗೆ ಜೀವನೋಪಾಯ ನೀಡುವಂತಹ ಕ್ಷೇತ್ರ. ಹಾಗಾದರೆ ಇಂತಹ ಪ್ರಮುಖ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವುದು ಹೇಗೆ? ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮೀನುಗಾರರ ಆದಾಯವನ್ನು ಹೆಚ್ಚಿಸುವುದು ಹೇಗೆ? ಮೀನುಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸುವುದು ಹೇಗೆ? ಮೀನು ಹಿಡಿದ ನಂತರ ಉಂಟಾಗುವಂತಹ ನಷ್ಟವನ್ನು ಕಡಿಮೆ ಮಾಡಿ ಅದಕ್ಕೆ ಉತ್ತಮ ಮಾರುಕಟ್ಟೆ ಒದಗಿಸುವುದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಮಹತ್ವದ ಯೋಜನೆಗಳಲ್ಲಿ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, PMMSY. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ದೇಶದ ಮೀನುಗಾರಿಕೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ. ಮೀನುಗಾರಿಕೆ ಮತ್ತು ಮೀನು ಕೃಷಿಕರಿಗೆ ಉತ್ತಮ ಸೌಲಭ್ಯವನ್ನು ಕಲ್ಪಿಸುವುದು, ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದು, ಮೀನುಗಾರರ ಆದಾಯವನ್ನು ಹೆಚ್ಚಿಸುವುದು, ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಹಾಗೂ ಮೀನುಗಾರಿಕೆ ಕ್ಷೇತ್ರದಲ್ಲಿ ಆಧುನಿಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಪ್ರಮುಖ ಆಶಯ. ಮೀನುಗಾರಿಕೆ ಕ್ಷೇತ್ರದಲ್ಲಿ ನೀಲಿ ಕ್ರಾಂತಿಯನ್ನು ಮತ್ತಷ್ಟು ಬಲಪಡಿಸುವುದು ಕೂಡ ಈ ಪ್ರಯತ್ನದ ಒಂದು ಭಾಗ. ನಮ್ಮ ದೇಶದಲ್ಲಿ ಸಮುದ್ರ ಮೀನುಗಾರಿಕೆಯ ಜೊತೆಗೆ ಒಳನಾಡು ಮೀನುಗಾರಿಕೆಗೂ ಅಪಾರ ಅವಕಾಶಗಳಿವೆ. ಕೆರೆಗಳು, ನದಿಗಳು, ಜಲಾಶಯಗಳು, ಹಳ್ಳೆಗಳು ಹಾಗೂ ವಿವಿಧ ರೀತಿಯ ಜಲಮೂಲಗಳಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಬಹುದು. ಆದರೆ ಈ ಕ್ಷೇತ್ರದಲ್ಲಿ ಕೆಲವು ಸವಾಲುಗಳು ಸಹ ಇವೆ. ಮೀನು ಉತ್ಪಾದನೆಗೆ ಅಗತ್ಯವಾದ ಮೂಲಸೌಕರ್ಯದ ಕೊರತೆ, ಗುಣಮಟ್ಟದ ಮೀನುಮರಿ ಲಭ್ಯತೆಯ ಸಮಸ್ಯೆ, ಸಂಗ್ರಹಣಾ ವ್ಯವಸ್ಥೆಯ ಕೊರತೆ, ಮೀನು ಸಾಗಣೆಯಲ್ಲಿ ಆಗುವಂತಹ ನಷ್ಟ, ಮಾರುಕಟ್ಟೆ ವ್ಯವಸ್ಥೆಯಲ್ಲಿನ ಅಡಚಣೆಗಳು, ಆಧುನಿಕ ತಂತ್ರಜ್ಞಾನದ ಕೊರತೆ, ಇವೆಲ್ಲವೂ ಮೀನುಗಾರಿಕೆ ಕ್ಷೇತ್ರದ ಬೆಳವಣಿಗೆಗೆ ಸವಾಲಾಗಿದೆ. ಇವುಗಳನ್ನು ನಿವಾರಿಸಿ ಮೀನುಗಾರಿಕೆಯಿಂದ ಹೆಚ್ಚು

ಉತ್ಪಾದನೆ, ಉತ್ತಮ ಆದಾಯ, ಉತ್ತಮ ಜೀವನ ಎಂಬ ಗುರಿಯತ್ತ ಸಾಗುವುದು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಉದ್ದೇಶ. ಮೀನು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೀನುಗಾರರು ಮತ್ತು ಮೀನು ಕೃಷಿಕರ ಆದಾಯವನ್ನು ಹೆಚ್ಚಿಸುವುದು, ಮೀನುಗಾರಿಕೆ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು, ಮೀನು ಹಿಡಿಯುವಿಕೆ ಮತ್ತು ಮೀನು ಸಾಕಾಣಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸುವುದು, ಗುಣಮಟ್ಟದ ಮೀನು ಮರಿ ಉತ್ಪಾದನೆ ಮತ್ತು ಪೂರೈಕೆಗೆ ಉತ್ತೇಜನವನ್ನು ನೀಡುವುದು, ಮೀನು ಸಂಗ್ರಹಣೆ, ಶೀತಲೀಕರಣ, ಸಾಗಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಿಸುವುದು, ಮೀನುಗಾರಿಕೆ ಕ್ಷೇತ್ರದಲ್ಲಿ ಉಂಟಾಗುವಂತಹ ನಷ್ಟವನ್ನು ಕಡಿಮೆ ಮಾಡುವುದು, ಮೀನುಗಾರರು ಮತ್ತು ಮೀನು ಕೃಷಿಕರಿಗೆ ಉತ್ತಮ ಮೂಲಸೌಕರ್ಯವನ್ನು ಕಲ್ಪಿಸುವುದು, ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಮೀನುಗಾರಿಕೆ ಕ್ಷೇತ್ರವನ್ನು ಹೆಚ್ಚು ಸಂಘಟಿತ ಮತ್ತು ಆಧುನಿಕ ಕ್ಷೇತ್ರವನ್ನಾಗಿ ರೂಪಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ಮೀನುಗಾರ ಸಮುದ್ರಕ್ಕೆ ಹೋಗಿ ಅಥವಾ ಕೆರೆಗೆ ಹೋಗಿ ಉತ್ತಮ ಪ್ರಮಾಣದಲ್ಲಿ ಮೀನು ಹಿಡಿದಿದ್ದಾನೆ ಎಂದಿಟ್ಟುಕೊಳ್ಳಿ. ಆದರೆ ಮೀನು ಹಿಡಿದ ನಂತರ ಅದನ್ನು ಸರಿಯಾಗಿ ಸಂಗ್ರಹಿಸಲು ಶೀತಲೀಕರಣದ ವ್ಯವಸ್ಥೆ ಇಲ್ಲದೇ ಇದ್ರೆ, ಸರಿಯಾದ ಸಾಗಣೆ ವ್ಯವಸ್ಥೆ ಇಲ್ಲದೇ ಇದ್ರೆ, ಮಾರುಕಟ್ಟೆಗೆ ತಲುಪುವಷ್ಟರಲ್ಲಿ ಮೀನು ಹಾಳಾದ್ರೆ ಅವನ ಪರಿಶ್ರಮದ ಒಂದು ಭಾಗ ವ್ಯರ್ಥವಾಗುತ್ತೆ. ಆದ್ದರಿಂದ ಮತ್ಸ್ಯ ಸಂಪದ ಯೋಜನೆ ಮೀನು ಉತ್ಪಾದನೆಯಿಂದ ಹಿಡಿದು ಮಾರುಕಟ್ಟೆಯವರೆಗೆ ಸಂಪೂರ್ಣ ಸರಪಳಿಯನ್ನು ಬಲಪಡಿಸುವತ್ತ ಗಮನ ಹರಿಸುತ್ತೆ. ಹಾಗಾದರೆ ಮೀನುಗಾರರಿಗೆ ಯಾವೆಲ್ಲ ಆಧುನಿಕ ಸೌಲಭ್ಯಗಳಿವೆ ಎಂದು ನೋಡೋದಾದರೆ, ಮೀನು ಇಳಿಸುವ ಕೇಂದ್ರಗಳು, ಮೀನು ಸಂಗ್ರಹಣಾ ವ್ಯವಸ್ಥೆಗಳು, ಶೀತಲೀಕರಣ ಘಟಕಗಳು, ಮೀನು ಸಾಗಣೆ ವ್ಯವಸ್ಥೆಗಳು ಹಾಗೂ ಮಾರುಕಟ್ಟೆ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮೀನುಗಾರರಿಗೆ ಇರುವಂತಹ ಈ ಆಧುನಿಕ ಸೌಲಭ್ಯಗಳು. ಮೀನುಗಾರರಿಗೆ ಅಗತ್ಯವಾದ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡೋದ್ರಿಂದ ಅವರ ಉತ್ಪಾದಕತೆ ಹೆಚ್ಚಾಗುತ್ತೆ. ಇದರ ಜೊತೆಗೆ ಮೀನುಗಾರಿಕೆ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೂ ಉತ್ತೇಜನ ದೊರೆಯುತ್ತೆ. ಮೀನು ಸಂಸ್ಕರಣೆ, ಮೌಲ್ಯವರ್ಧನೆ, ಮಾರಾಟ ಮತ್ತು ಸಣ್ಣ ಉದ್ಯಮಗಳ ಮೂಲಕ ಮಹಿಳೆಯರು ಸ್ವಾವಲಂಬಿಗಳಾಗಲು ಅವಕಾಶ ಸಿಗುತ್ತೆ. ಕೆರೆ, ಕೊಳ, ಜಲಾಶಯ ಹಾಗೂ ಇತರ ಜಲಮೂಲಗಳಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮೀನು ಸಾಕಾಣಿಕೆ ಮಾಡಿದರೆ ಕಡಿಮೆ ಜಾಗದಲ್ಲಿಯೂ ಉತ್ತಮ ಉತ್ಪಾದನೆಯನ್ನ ಪಡೆಯಬಹುದು. ಇದಕ್ಕಾಗಿ ಉತ್ತಮ ಗುಣಮಟ್ಟದ ಮೀನು ಮರಿ, ವೈಜ್ಞಾನಿಕ ಆಹಾರ ನಿರ್ವಹಣೆ, ನೀರಿನ ಗುಣಮಟ್ಟದ ನಿರ್ವಹಣೆ, ರೋಗ ನಿಯಂತ್ರಣ ಹಾಗೂ ಆಧುನಿಕ ಸಾಕಾಣಿಕೆ ತಂತ್ರಜ್ಞಾನಗಳ ಅಗತ್ಯವಿರುತ್ತೆ. ಈ ಮತ್ಸ್ಯ ಸಂಪದ ಯೋಜನೆಯ ಮುಂದುವರಿದ ಪ್ರಯತ್ನಗಳಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ PMMKSSY ಕೂಡ ಪ್ರಮುಖವಾಗಿದೆ. ಮೀನುಗಾರಿಕೆ ಕ್ಷೇತ್ರದಲ್ಲಿರುವಂತಹ ಸಣ್ಣ ಮತ್ತು ಮಧ್ಯಮ ಮಟ್ಟದ ಮೀನುಗಾರರು, ಮೀನು ಕೃಷಿಕರು, ಮೀನು ಮಾರಾಟಗಾರರು ಹಾಗೂ ಅದಕ್ಕೆ ಸಂಬಂಧಿತ ಕ್ಷೇತ್ರದವರನ್ನು ಹೆಚ್ಚು ಸಂಘಟಿತ ಮತ್ತು ಔಪಚಾರಿಕ ವ್ಯವಸ್ಥೆಗೆ ತರುವ ಉದ್ದೇಶ ಈ ಯೋಜನೆಗಿದೆ. ಮೀನುಗಾರಿಕೆ ಕ್ಷೇತ್ರದಲ್ಲಿ ಸಾಲ, ವಿಮೆ, ಮಾರುಕಟ್ಟೆ, ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನೆಗೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸುವುದು ಇದರ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ನಮ್ಮ ದೇಶದ ಆರ್ಥಿಕತೆಯಲ್ಲಿ ಕೃಷಿಯಷ್ಟೇ ಅಲ್ಲ, ಮೀನುಗಾರಿಕೆಯು ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. ಮೀನುಗಾರಿಕೆ ಕ್ಷೇತ್ರದಲ್ಲಿ ಉತ್ಪಾದನೆ ಹೆಚ್ಚಾದರೆ ಉದ್ಯೋಗ ಹೆಚ್ಚುತ್ತದೆ, ಉದ್ಯೋಗ ಹೆಚ್ಚಾದರೆ ಕುಟುಂಬಗಳ ಆದಾಯವೂ ಹೆಚ್ಚುತ್ತದೆ. ಉತ್ತಮ ಸಂಸ್ಕರಣೆ ಮತ್ತು ಮಾರುಕಟ್ಟೆ ದೊರೆತರೆ ಉತ್ಪನ್ನದ ಮೌಲ್ಯ ಹೆಚ್ಚುತ್ತದೆ, ರಫ್ತು ಹೆಚ್ಚಾದರೆ ದೇಶಕ್ಕೆ ವಿದೇಶಿ ವಿನಿಮಯವೂ ದೊರೆಯುತ್ತದೆ. ಹೀಗಾಗಿ ಮೀನುಗಾರಿಕೆಯ ಅಭಿವೃದ್ಧಿ ಎಂದರೆ ಕೇವಲ ಮೀನುಗಾರರ ಅಭಿವೃದ್ಧಿಯಲ್ಲ, ಅದು ಗ್ರಾಮೀಣ ಆರ್ಥಿಕತೆಯ ಅಭಿವೃದ್ಧಿಯೂ ಕೂಡ ಹೌದು. ಭಾರತದಲ್ಲಿ ಇತ್ತೀಚೆಗೆ COVID-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ ಮೀನುಗಾರಿಕೆ ಕ್ಷೇತ್ರವು ಹಲವು ಸವಾಲುಗಳನ್ನು ಎದುರಿಸಿತ್ತು. ಮೀನು ಮಾರುಕಟ್ಟೆಗೆ ತೊಂದರೆ, ಸಾಗಣೆಯ ಸಮಸ್ಯೆ, ಮಾರುಕಟ್ಟೆಯಲ್ಲಿ ಅಡಚಣೆ, ಬೆಲೆ ಕುಸಿತ ಮುಂತಾದಂತಹ ಸಮಸ್ಯೆಗಳು ಎದುರಾದವು. ಈ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ಕ್ಷೇತ್ರವನ್ನು ಪುನಶ್ಚೇತನಗೊಳಿಸುವುದು ಮತ್ತು ಮೂಲಸೌಕರ್ಯವನ್ನು ಬಲಪಡಿಸುವ ಅಗತ್ಯ ಇನ್ನಷ್ಟು ಸ್ಪಷ್ಟ ಆಯಿತು. ಇಂತಹ ಸಂದರ್ಭದಲ್ಲಿ ಮೀನುಗಾರರಿಗೆ ಆರ್ಥಿಕ ನೆರವು, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಮಾರುಕಟ್ಟೆ ವ್ಯವಸ್ಥೆಯ ಬಲವರ್ಧನೆಗೆ ಹೆಚ್ಚಿನ ಮಹತ್ವ ದೊರೆಯಿತು. ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮೂಲಕ ಹೆಚ್ಚು ಮೀನು ಉತ್ಪಾದನೆ, ಉತ್ತಮ ಗುಣಮಟ್ಟ, ಕಡಿಮೆ ನಷ್ಟ, ಉತ್ತಮ ಮಾರುಕಟ್ಟೆ, ಹೆಚ್ಚಿನ ಮೌಲ್ಯವರ್ಧನೆ, ಹೆಚ್ಚಿನ ಉದ್ಯೋಗ ಮತ್ತು ಮೀನುಗಾರರಿಗೆ ಹೆಚ್ಚಿನ ಆದಾಯ ಎಂಬ ಸರಪಳಿ ನಿರ್ಮಾಣವಾಗಬೇಕು. ಇದು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಯದೆ ಮೀನುಗಾರರು, ಮೀನು ಕೃಷಿ

0: ನಾಗರಿಕರು, ಸಹಕಾರ ಸಂಘಗಳು, ಉದ್ಯಮಿಗಳು, ಮಹಿಳಾ ಸ್ವಸಹಾಯ ಗುಂಪುಗಳು ಮತ್ತು ಸಂಬಂಧಿತ ಸಂಸ್ಥೆಗಳು ಒಟ್ಟಾಗಿ ಬಳಸಿಕೊಳ್ಳಬೇಕಾದಂತಹ ಅವಕಾಶ. ಸಮುದ್ರದ ಅಲೆಗಳನ್ನು ನೋಡಿದಾಗ ನಮಗೆ ಕಾಣುವುದು ನೀರು, ಆದರೆ ಒಬ್ಬ ಮೀನುಗಾರನಿಗೆ ಆ ಅಲೆಗಳಲ್ಲಿ ಕಾಣುವುದು ಅವನ ಬದುಕು, ಅವನ ಕುಟುಂಬದ ಭವಿಷ್ಯ, ಅವನ ಮಕ್ಕಳ ಕನಸು. ಒಂದು ಮೀನುಗಾರಿಕಾ ದೋಣಿಯ ಹಿಂದೆ ಒಂದು ಕುಟುಂಬದ ಪರಿಶ್ರಮ ಇರುತ್ತೆ. ಒಂದು ಮೀನು ಮಾರುಕಟ್ಟೆಯ ಹಿಂದೆ ನೂರಾರು ಜನರ ಬದುಕಿರುತ್ತೆ. ಒಂದು ಕೆರೆಯಲ್ಲಿ ಸಾಕಲ್ಪಡುವಂತಹ ಮೀನುಗಳ ಹಿಂದೆ ಒಬ್ಬ ರೈತನ ಉದ್ಯಮಶೀಲತೆ ಇರುತ್ತೆ. ಹೀಗಾಗಿ ಮೀನುಗಾರಿಕೆಯನ್ನು ಬಲಪಡಿಸುವುದು ಎಂದರೆ ಲಕ್ಷಾಂತರ ಕುಟುಂಬಗಳ ಬದುಕನ್ನು ಬಲಪಡಿಸುವುದು. ಮೀನುಗಾರರ ಪರಿಶ್ರಮಕ್ಕೆ ತಂತ್ರಜ್ಞಾನದ ಬೆಂಬಲ, ಉತ್ಪಾದನೆಗೆ ಉತ್ತಮ ಮೂಲಸೌಕರ್ಯ, ಉತ್ಪನ್ನಕ್ಕೆ ಉತ್ತಮ ಮಾರುಕಟ್ಟೆ ಮತ್ತು ದುಡಿಮೆಗೆ ಉತ್ತಮ ಆದಾಯ, ಇವೆಲ್ಲವೂ ಸೇರಿದಾಗ ಮಾತ್ರ ನಿಜವಾದ ಮತ್ಸ್ಯ ಸಂಪದ ಸಾಧ್ಯ.
1: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಮತ್ಸ್ಯ ಸಂಪದ ಯೋಜನೆಯ ಕುರಿತು ಮಾಹಿತಿಯನ್ನ ಕೇಳಿದ್ರಲ್ಲ, ಮಾಹಿತಿಯನ್ನ ನೀಡಿದವರು ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೈಜೀರಿಯಾದಲ್ಲಿ ಸೇನಾ ವಿಮಾನ ಪತನ, 32 ಮಂದಿ ಸಾವು. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಪ್ರಗತಿಯಲ್ಲಿದೆ. ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಬೆಳಗ್ಗೆ 11 ಗಂಟೆಯ ವೇಳೆಗೆ ತಮಿಳುನಾಡಿನ ಮಧುರಾಂತಕಂನಲ್ಲಿ 35.55% ಮತ್ತು ಧಾರಾಪುರಂನಲ್ಲಿ 37.28%, ಪುದುಚೇರಿಯ ತಟ್ಟಂಚಾವಡಿ 39.16% ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ 38.71% ಮತ್ತು ನಂದಿಗ್ರಾಮ 43.95% ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ 37.82% ಮತದಾನವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಇಂದು ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ್ದು, ಫ್ಲೀಟ್ ಸಪೋರ್ಟ್ ಶಿಪ್ನ 5ರ ಕೀಲ್ ಅಳವಡಿಕೆಗೆ ಚಾಲನೆ ನೀಡಿದರು. ಇದೇ ವೇಳೆ ಅವರು ನವೀಕರಿಸಲಾದ ಸ್ಲೀಪ್ ವೇ 4 ಮತ್ತು 300 ಟನ್ ಸಾಮರ್ಥ್ಯದ ಗೋಲಿಯತ್ ಕ್ರೇನ್ ಲೋಕಾರ್ಪಣೆಗೊಳಿಸಿದರು. ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಲಾಗುತ್ತಿರುವ 5 ಫ್ಲೀಟ್ ಸಪೋರ್ಟ್ ಶಿಪ್ಗಳಲ್ಲಿ ಮೊದಲನೆಯದಾದ ಎಫ್ಎಸ್ಎಸ್ 1 ಮುಂದಿನ 18 ತಿಂಗಳಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ನಿಯೋಜನೆಗೊಳ್ಳಲಿದೆ. 43,500 ಟನ್ ತೂಕದ ಈ ಹಡಗುಗಳು ಸಮುದ್ರದಲ್ಲಿ ಇರುವ ಯುದ್ದ ನೌಕೆಗಳಿಗೆ ಅಗತ್ಯ ಸಾಮಗ್ರಿ ಪೂರೈಸುವ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನೌಕಾಪಡೆಯ ಕಾರ್ಯಾಚರಣಾ ಸಾಮರ್ಥ್ಯ ಹೆಚ್ಚಿಸಲಿವೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಆರೋಪ ಹಾಗೂ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ಹುದ್ದೆಯಿಂದ ವಜಾಗೊಳಿಸಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ಇಂದು ಸಂಸತ್ ಭವನದಿಂದ ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಕಚೇರಿಯಾದ ನಿರ್ವಚನ ಸದನವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿವೆ. ಆದರೆ ಚುನಾವಣಾ ಆಯೋಗದ ಕಡೆಗೆ ತೆರಳುತ್ತಿದ್ದ ಪ್ರತಿಭಟನಾಕಾರರನ್ನು ಭದ್ರತಾ ಸಿಬ್ಬಂದಿ ತಡೆದರು. ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಸಂಸದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ದೇಶದಲ್ಲಿ ಅರಾಜಕತೆಯಿಂದ ವಾತಾವರಣ ಸೃಷ್ಟಿಸಲು ಪ್ರತಿಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಪ್ರಯತ್ನಿಸುತ್ತಿವೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಷ್ಟೀಯ ವಕ್ತಾರ ಸಂಬಿತ್ ಪಾತ್ರಾ, ದೇಶದ ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ಧ ಪ್ರತಿಪಕ್ಷಗಳು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿವೆ ಎಂದು ಆರೋಪಿಸಿದರು.

0: ಭಾರತೀಯ ಸೇನೆ, ಸುಪ್ರೀಂಕೋರ್ಟ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಾಗೂ ವಿದ್ಯುನ್ಮಾನ ಮತಯಂತ್ರಗಳ ವಿರುದ್ದವೂ ಪ್ರತಿಪಕ್ಷಗಳು ಕಾಲಕಾಲಕ್ಕೆ ಆರೋಪ ಮಾಡಿವೆ. ಕಳೆದ ಕೆಲವು ವಾರಗಳಿಂದ ಚುನಾವಣಾ ಆಯೋಗವನ್ನು ಪ್ರತಿಪಕ್ಷಗಳು ಗುರಿಯಾಗಿಸಿಕೊಂಡಿವೆ ಎಂದು ಸಂಬಿತ್ ಪಾತ್ರ ದೂರಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದು ಯಾವುದೇ ಸರ್ಕಾರವು ಆ ವಿಷಯದ ಗೋಜಿಗೆ ಹೋಗಲಿಲ್ಲ. ಅದಕ್ಕೆ ಕಾರಣ ಅವರು ಆ ವಿಧಿಯ ಪರವಾಗಿದ್ದರು ಎಂದಲ್ಲ, ಬದಲಿಗೆ ಅದನ್ನು ರದ್ದುಗೊಳಿಸುವುದರಿಂದ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಅವರಿಗಿದ್ದ ಭಯವೇ ಕಾರಣವಾಗಿತ್ತು. 2016ರಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಸುದೀರ್ಘ 51 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿತ್ತು. ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯ ಕಾರಣದಿಂದಾಗಿ ಅಲ್ಲಿನ ಶಾಲೆಗಳು 8 ತಿಂಗಳ ಕಾಲ ಮುಚ್ಚಿದ್ದವು. ಎಲ್ಲವೂ ಗೊಂದಲ ಅಥವಾ ಅಶಾಂತಿ ಉಂಟಾಗಬಹುದೆಂದು ನಿರೀಕ್ಷಿಸಿದ್ದರು. ಯಾವುದೇ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಲವಾದ ಯೋಜನೆಯನ್ನು ಸಿದ್ದಪಡಿಸಿತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. ಆ ಬೇಸಿಗೆಯು ಶಾಂತಿಯುತವಾಗಿ ಕಳೆಯಿತು. 370ನೇ ವಿಧಿಯು ಯಾವಾಗಲೂ ಒಂದು ತಾತ್ಕಾಲಿಕ ನಿಬಂಧನೆಯಾಗಿಯೇ ಇತ್ತು ಎಂದು ಅಭಿಪ್ರಾಯಪಟ್ಟ ಸುಪ್ರೀಂಕೋರ್ಟ್ 2023ರ ಡಿಸೆಂಬರ್ನಲ್ಲಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಎತ್ತಿಹಿಡಿಯಿತು. ನಂತರ 2024ರಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆದವು. ಇವು ಒಂದು ದಶಕದ ಅವಧಿಯಲ್ಲಿ ನಡೆದ ಮೊದಲ ಚುನಾವಣೆಗಳಾಗಿದ್ದವು. 1949ರಲ್ಲೇ ಈ ವಿಧಿಯನ್ನು ತಾತ್ಕಾಲಿಕ ಎಂದು ಕರೆಯಲಾಗಿತ್ತು. ಆದರೆ ಅದನ್ನು ಆ ರೀತಿಯಾಗಿ ಪರಿಗಣಿಸಲು 70 ವರ್ಷಗಳೇ ಬೇಕಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಜೀರಿಯಾದ ಬೆನಿನ್ ಸಿಟಿಯಿಂದ ಲಾಗೋಸ್ಗೆ ತೆರಳುತ್ತಿದ್ದ ಸೇನಾ ವಿಮಾನ ಪತನಗೊಂಡಿದ್ದು 25 ಪ್ರಯಾಣಿಕರು ಮತ್ತು 7 ಸಿಬ್ಬಂದಿ ಸೇರಿದಂತೆ 32 ಮಂದಿ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ವಿಮಾನದಲ್ಲಿದ್ದ ಯಾರೂ ಬದುಕುಳಿದಿಲ್ಲ ಎಂದು ನೈಜೀರಿಯಾ ಅಧ್ಯಕ್ಷ ಬೋಲಾ ಟಿಬುನು ದೃಢಪಡಿಸಿದ್ದಾರೆ. ವಿಮಾನ ಪತನದ ಕಾರಣ ಪತ್ತೆ ಹಚ್ಚಲು ಸಮಗ್ರ ತನಿಖೆ ನಡೆಸುವಂತೆ ಅವರು ನೈಜೀರಿಯಾ ವಾಯುಪಡೆಗೆ ಸೂಚಿಸಿದ್ದಾರೆ. ವಾಡಿಕೆಯ ಕಾರ್ಯಾಚರಣೆಯಲ್ಲಿದ್ದ ವಿಮಾನದೊಂದಿಗೆ ವಾಯು ಸಂಚಾರ ನಿಯಂತ್ರಕರ ಸಂಪರ್ಕ ಕಡಿತಗೊಂಡ ಬಳಿಕ ನೈಜೀರಿಯಾದ ನೈಋತ್ಯ ಭಾಗದ ಎಗ್ಬೋಗ ಕರಾವಳಿ ಪಟ್ಟಣದ ಸಮೀಪ ಅವಶೇಷಗಳು ಪತ್ತೆಯಾಗಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಕೈಗೊಳ್ಳದಿದ್ದರೆ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಸದಸ್ಯ ರಾಷ್ಟಗಳಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಎಚ್ಚರಿಕೆ ನೀಡಿದ್ದಾರೆ. ಸ್ಥಗಿತಗೊಂಡಿರುವ ಸುಧಾರಣಾ ಪ್ರಕ್ರಿಯೆಯನ್ನು ಮುಂದುವರೆಸುವಂತೆ ಸದಸ್ಯ ರಾಷ್ಟಗಳಿಗೆ ಅವರು ಕರೆ ನೀಡಿದ್ದಾರೆ. ವಿಶ್ವಸಂಸ್ಥೆಯ ಸದಸ್ಯತ್ವ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಭದ್ರತಾ ಮಂಡಳಿಯನ್ನು ವಿಸ್ತರಿಸಿ ಹೆಚ್ಚಿನ ಸದಸ್ಯ ರಾಷ್ಟಗಳಿಗೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂಬುದು ಆಂಟೋನಿಯೋ ಗುಟೆರಸ್ ಅವರ ನಿಲುವಾಗಿದೆ ಎಂದು ಗುಟೆರಸ್ ಅವರ ಉಪವಕ್ತಾರ ಫರ್ಹಾನ್ ಹಕ್ ತಿಳಿಸಿದ್ದಾರೆ. ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕ್ನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. 2026ರ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ನಂತರ ಮತ್ತು ಏಕದಿನ ಅಂತಾರಾಷ್ಟೀಯ ಸರಣಿಯಲ್ಲಿ 2-1 ಅಂತರದ ಭರ್ಜರಿ ಜಯ ಸಾಧಿಸಿದ ನಂತರ ಆತಿಥೇಯ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ತಮ್ಮ ಗೆಲುವಿನ ಓಟ ಮುಂದುವರೆಸುವ ಗುರಿ ಹೊಂದಿದೆ. ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಜಪಾನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಶ್ವದ 3ನೇ ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕರಾಜ್ 19ನೇ ಶ್ರೇಯಾಂಕದ ಜಿರಿ ಲೆಹೆಕಾ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ 2:30 PM.

0: ಆರಂಭವಾಗಲಿದೆ. ಪುರುಷರ ಡಬಲ್ ವಿಭಾಗದ ಫೈನಲ್ಸ್ನಲ್ಲಿ ಅಮೆರಿಕದ ಆಸ್ಟಿನ್ ಕ್ರೆಜಿಟೆಕ್ ಮತ್ತು ಕ್ರೋಷಿಯೋದ ನಿಕೋಲಾ ಮೆಕ್ಟಿಕ್ ಜೋಡಿ ಫ್ರಾನ್ಸ್ನ ಥಿಯೋ ಅರಿಬಾಗೆ ಮತ್ತು ಆಲ್ಬಿನೋ ಒಲಿವೆಟೋ ಜೋಡಿಯನ್ನು ಎದುರಿಸಲಿವೆ. ಚೀನಾದ ಓಪನ್ ಟೆನಿಸ್ ಪಂದ್ಯಾವಳಿಯ ಸರ್ಬಿಯಾದ ನೊವಾಕ್ ಜಾಕೋವಿಚ್ ಪುರುಷರ ಸಿಂಗಲ್ ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ಸ್ನಲ್ಲಿ ರಷ್ಯಾದ ಡ್ಯಾನಿಲ್ ಮೆದ್ವೆದೇವ್ ಅನರ್ಹಗೊಂಡ ಹಿನ್ನೆಲೆಯಲ್ಲಿ ಚಾಕೋವೆಕ್ ಫೈನಲ್ಗೆ ಮುನ್ನಡೆದರು. ಪಂದ್ಯದಲ್ಲಿ 7-5, 5-3, 15-15 ಮುನ್ನಡೆ ಸಾಧಿಸಿ ಜಾಕೋವಿಚ್ ಗೆಲುವಿನ ಸರ್ವ್ ಮಾಡುತ್ತಿದ್ದ ವೇಳೆ ಮೆದ್ವೆದೇವ್ ಚೆಂಡನ್ನು ಪ್ರೇಕ್ಷಕರತ್ತ ಹೊಡೆದಿದ್ದು ಅದು ಪ್ರೇಕ್ಷಕರೊಬ್ಬರಿಗೆ ತಗುಲಿತು. ಇದರಿಂದ ಅವರನ್ನು ಅನರ್ಹಗೊಳಿಸಲಾಯಿತು. ಇಂದು ನಡೆಯಲಿರುವ ಫೈನಲ್ನಲ್ಲಿ ಜಾಕೋವಿಕ್ 5ನೇ ಶ್ರೇಯಾಂಕದ ಆಸ್ಟ್ರೇಲಿಯಾದ ಅಲೆಕ್ಸ್ ಡಿ ಮಿನರ್ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೈಜೀರಿಯಾದಲ್ಲಿ ಸೇನಾ ವಿಮಾನ ಪತನ, 32 ಮಂದಿ ಸಾವು. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಜೆಂಟಲ್ಮ್ಯಾನ್ ಚಿತ್ರದ ಈ ಒಂದು ಹಾಡು, ಜಯಂತ್ ಕಾಕಿಣಿಯವರ ಸಾಹಿತ್ಯವಿದೆ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತವಿದೆ.

ಇಂದು ನಾಗರಾಜ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಹಾಡು. ಮತ್ತೂರು ನಂದಕುಮಾರ್ ಅವರ ಗೀತ ರಚನೆ ಇದು, ಸಂಗೀತ ನಿರ್ದೇಶನ ಅರ್ಜುನ್ ಚನ್ಯಾ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಲಾ ಚಿತ್ರದ ಹಾಡು ಇದೀಗ ಮೂಡಿ ಬರ್ತಾ ಇದೆ. ಜಯಂತ್ ಕಾಕಿಣಿಯವರ ಸಾಹಿತ್ಯವಿದು, ಸಂಗೀತ ವಾಸುಕಿ ವೈಭವ್. ಗೀತೆಗೆ ಧನಿಯಾಗಿದ್ದಾರೆ ಮಾಧುರಿ ಶೇಷಾದ್ರಿ ಮತ್ತು ವಾಸುಕಿ ವೈಭವ್ ಮತ್ತು ಸಂಗಡಿಗರು.

ಮಾಯಾ ಬಜಾರ್ 2016 ಇದು ಚಿತ್ರದ ಹೆಸರು. ಧನಿಯಾಗಿದ್ದಾರೆ ಮಿದುನ್ ಮುಕುಂದನ್. ಕೆ ವಿ ಪವನ್ ಅವರ ಗೀತರಚನೆ ಇದು.

0: ಆಕಾಶವಾಣಿ ಕೇಂದ್ರ ಸರ್ಕಾರದ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ ಕ್ರಾಂತಿ ಕುರಿತಾದ ವಿಶೇಷ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ಅನಿಲ್ ರಾಜೆ ಅರಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸಲಿದ್ದಾರೆ ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು.
1: ನಮಸ್ಕಾರ ಶ್ರೋತೃಗಳೇ, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅಧಿಕಾರದ 25 ವರ್ಷಗಳ ಒಂದು ಸಂಭ್ರಮದ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು, ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳ ಸರಣಿ ಸಂವಾದ ಕಾರ್ಯಕ್ರಮವನ್ನು ಆಕಾಶವಾಣಿ ಸುದ್ದಿ ವಿಭಾಗ ಆಯೋಜಿಸಿದೆ. ಇವತ್ತು ನಾವು ಒಂದು ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇರುವಂಥದ್ದು ಭಾರತದಲ್ಲಿ ಸೌರ ವಿದ್ಯುತ್ ಕ್ರಾಂತಿ, ಇದರ ಒಂದು ವಿಚಾರದ ಬಗ್ಗೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಹಿರಿಯ ಪತ್ರಕರ್ತರು, ಲೇಖಕರು ಮತ್ತು ಆರ್ಥಿಕ ವಿಶ್ಲೇಷಕರಾದಂಥ ಅನಿಲ್ ರಾಜ ಅರಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ.
1: ಸರ್, ಈಗ ಭಾರತದಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಾಗ್ತಾ ಇದೆ, ಇದಕ್ಕೆ ಏನು ಪ್ರಮುಖ ಕಾರಣಗಳು ಅಂತ?
2: ಪ್ರಮುಖ ಕಾರಣ ಏನಂದ್ರೆ, ನಾವು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ 2015 ನಾವು ಭರವಸೆ ಕೊಟ್ಟಿದ್ದು ಏನಂದ್ರೆ, 40% ಪವರ್ ಜನರೇಷನ್ ಕೆಪಾಸಿಟಿ ಫ್ರಮ್ ನಾನ್ ಫಾಸಿಲ್ ಫ್ಯೂಲ್ ಸೋರ್ಸಸ್ ಬೈ 2030.
1: ಪಳೆಯುಳಿಕೆಯೇತರ ವಿದ್ಯುತ್ ಇಂಧನ,
2: ನಾನ್ ಫಾಸಿಲ್ ಫ್ಯೂಲ್ ಅಂದ್ರೆ ಕೋಲ್ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಇರ್ಬೋದು. ಈಗ ಅದೇ ಮೇನ್ ನಮಗೆ ಡ್ರೈವಿಂಗ್ ಫೋರ್ಸ್ ಅಂತ ಏನ್ ಹೇಳ್ತೀವಿ ಅದು ನಮಗಿದೆ. ಈಗ ಇದರಲ್ಲಿ ಸೋಲಾರ್ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಆಗಿದೆ. ಮೊದಲು 3 GW ಇತ್ತು 2014. ಈಗ 162 GW ಬಂದಿದೀವಿ. ರ್ಯಾಪಿಡ್ ಗ್ರೋತ್ ಇಸ್ ಡ್ರಿವನ್ ಬೈ ಫೌಂಡೇಶನಲ್ ಎಕನಾಮಿಕ್ ಶಿಫ್ಟ್ಸ್, ಅಗ್ರೆಸಿವ್ ಪಾಲಿಸಿ ಫ್ರೇಮ್ವರ್ಕ್ ಅಂಡ್ ಅಬಂಡೆಂಟ್ ನ್ಯಾಚುರಲ್ ಅಡ್ವಾಂಟೇಜಸ್ ನಲ್ಲಿ ನಾವು ಇಷ್ಟು ಅಚೀವ್ ಮಾಡಿದೀವಿ. 3 GW 162 GW ಲೆವೆಲ್ಗೆ ಅಚೀವ್ ಮಾಡಿದೀವಿ.
1: ಎಷ್ಟು ಗುರಿ ಹೆಚ್ಚಾಗಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ ಒಂದು ಸರ್ಕಾರ ಏನಾದರೂ ಇದಕ್ಕೆ?
2: ಇಲ್ಲ, ಸರ್ಕಾರ 40% ಇನ್ಸ್ಟಾಲ್ಡ್ ಜನರೇಷನ್ ನಾವು ಮಾಡಬೇಕು ಅಂತ ಇದ್ದೀವಿ. ಆ ದಿಕ್ಕಿನಲ್ಲಿ ಹೊರಟಿದ್ದೀವಿ ಅಂಡ್ ಅಚೀವ್ ಮಾಡಿದೀವಿ, ಸಾಕಷ್ಟು ಸಾಧನೆ ಆಗಿದೆ.
1: ಅಂದ್ರೆ ಈ ಕ್ಷೇತ್ರದಲ್ಲಿ ಭಾರತ ಎದುರಿಸ್ತಾ ಇರೋ ಪ್ರಮುಖ ಸವಾಲುಗಳೇನು ಅಂತ?
2: ಇಂಡಿಯಾ ನೌ ಹ್ಯಾಸ್ 168 GW ಆಫ್ ಸೋಲಾರ್ ಇದು, ಅಬೌಟ್ 12% ಆಫ್ ಇಟ್ಸ್ ಎಲೆಕ್ಟ್ರಿಸಿಟಿ ಕ್ಲಿಯರ್ಲಿ ಆರ್ ಬಿಲ್ಡಿಂಗ್ ದ ಎನರ್ಜಿ ಟ್ರಾನ್ಸಿಷನ್ ಅಂಡ್ ಫ್ಯಾಕ್ಟ್ರೀಸ್ ದಟ್ ಸಪ್ಲೈ ಇಟ್. ಗವರ್ಮೆಂಟ್ ಈಸ್ ವರ್ಕಿಂಗ್ ಆನ್ ಸೋಲಾರ್ ಪ್ರಾಜೆಕ್ಟ್ಸ್. ಸೋಲಾರ್ ಎನರ್ಜಿ ಅಲೋನ್ ವಿಲ್ ರೀಚ್ 15% to 18% ಆಫ್ ದ ಟೋಟಲ್ ಜನರೇಟೆಡ್ ಎಲೆಕ್ಟ್ರಿಸಿಟಿ. 15-18% ಆ ಲೆವೆಲ್ಗೆ ಇದ್ದೀವಿ. ನಮಗೆ ಅಚೀವ್ ಮಾಡಬೇಕಾದ 40. ಈಗ ಲಾಸ್ಟ್ 4-5 ವರ್ಷದಲ್ಲಿ ನಾವು ಇಷ್ಟು ಅಚೀವ್ ಮಾಡಿದ್ದೀವಿ. ಆಮೇಲೆ ನೀತಿ ಆಯೋಗ ಎನರ್ಜಿ ರೋಡ್ ಮ್ಯಾಪು, ಇಂಡಿಯಾ ಏಮ್ಸ್ ಟು ರೀಚ್ 280 GW ಆಫ್ ಸೋಲಾರ್ ಎಸ್ಟಾಬ್ಲಿಷ್ಡ್ ಕೆಪಾಸಿಟಿ ಬೈ 2030. ನಾವು ಆಲ್ಮೋಸ್ಟ್ ಅರ್ಧ ರೀಚ್ ಆಗಿದ್ದೀವಿ 280. ಆಮೇಲೆ ದಿಸ್ ಫಾರ್ಮ್ಸ್ ಅ ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಲಾರ್ಜ್ ಪಂಚಮೃತ್ ಕಮಿಟ್ಮೆಂಟ್ ಟು ಎಸ್ಟಾಬ್ಲಿಷ್ 500 GW ಆಫ್ ನಾನ್ ಫಾಸಿಲ್ ಫ್ಯೂಲ್ ಕೆಪಾಸಿಟಿ ಬೈ 2030. ನಾವಿಷ್ಟು ಗೋಲ್ಸ್ನ ಇಟ್ಕೊಂಡು ನಾವು ಅದ್ರ ಕಡೆ ನಾವು ಸಾಕ್ತಾ ಇದ್ದೀವಿ.

0: Coming year, solar power is also expected to experience unprecedented growth driven by aggressive government mandates, massive industrial decarbonization and expansion of data centers. ಈಗ ಡಿಕಾರ್ಬನೈಸೇಷನ್ ಅಂದಮೇಲೆ ಕಾರ್ಬನ್ ಫುಟ್ ಪ್ರಿಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಜಾಸ್ತಿ ಆದಷ್ಟು ನಾನ್ ಫಾಸಿಲ್ ಫ್ಯೂಲ್ಸ್ನ ಕಡಿಮೆ ಯೂಸೇಜ್
1: ಮಾಡಬೇಕು ಅಂತ, ಪಳೆಯುಳಿಕೆ ಇಂಧನಗಳನ್ನು,
0: ಈಗ ಅದೇ ಮೇನ್ ಉದ್ದೇಶ. ಆಮೇಲೆ ಇವಾಗ ಡಾಟಾ ಸೆಂಟರ್ಸ್ ಎಲ್ಲ ಕಡೆ ಬರ್ತಾ ಇದೆ. ಈಗ ಡಾಟಾ ಸೆಂಟರ್ಸ್ಗೆ ಸೋಲಾರ್ನ ಲಿಂಕ್ ಕೊಟ್ಬಿಟ್ರೆ ನಮ್ಗೆ ಅವಾಗ ಹೈಡಲ್ ಪವರ್ದು ಕಡಿಮೆ ಯೂಸೇಜ್ ಆಗುತ್ತೆ, ಕೋಲ್ ಯೂಸೇಜ್ ಕಡಿಮೆ
1: ಆಗುತ್ತೆ,
0: ಥರ್ಮಲ್ ಪವರ್ ಪ್ಲಾಂಟ್ಸ್ ಕಡಿಮೆ ಆಗುತ್ತೆ. ಸೊ ಸೋಲಾರ್ಗೆ ಲಿಂಕ್ ಮಾಡೋದಕ್ಕೆ ಈಗ ಹೊರಟಿದ್ದೀವಿ ನಾವು. ಇದೇ ಮೇನ್ ಡ್ರೈವಿನ್ ಡ್ರೈವಿಂಗ್ ಫ್ಯಾಕ್ಟರ್ ಸೋಲಾರ್ಗೆ ಇದೆ,
1: ಇದೇ ಪ್ರಮುಖವಾದ ಒಂದು ಇದು ಅಂತ. ಸರಿ, ಈಗ ಈ ಸೌರ ಫಲಕಗಳ ಉತ್ಪಾದನೆಯಲ್ಲಿ ನಾವು ಚೀನಾ ಮೇಲೆ ಅವಲಂಬನೆ ಆಗಿದ್ದೀರಿ ಅಂದ್ರೆ, ಈಗ ಚೀನಾ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ಈ ಸರ್ಕಾರ ಏನಾದರೂ ಕ್ರಮಗಳನ್ನು ಕೈಗೊಂಡಿದೆಯಾ ಹೇಗೆ ಅಂತ?
0: ಹೌದು, ಚೈನಾದಿಂದ ಸ್ವಲ್ಪ ರಾ ಮೆಟೀರಿಯಲ್ಸ್ ಎಲ್ಲ ನಾವು ತಗೊಳ್ತೀವಿ, ಕಚ್ಚಾ ವಸ್ತು, ಅದನ್ನ ಆದಷ್ಟು ನಾವು ಇಲ್ಲೇ ಲೋಕಲ್ ಮಾಡೋದಕ್ಕೆ ಹೊರಟಿದ್ದೀವಿ. ಅಮೆರಿಕ ಹೆಲ್ಪ್ ಬಂತು, ಅಮೆರಿಕ ಅವರು ಕಟ್ ಡೌನ್ ಮಾಡಬೇಕು ಅಂತಿದ್ದಾರೆ, ಅವರು ಚೈನಾ ಮೇಲೆ ಡಿಪೆಂಡ್ ಆಗಿರೋದು ಕಡಿಮೆ ಮಾಡಬೇಕು ಅಂತ ಹೇಳಿ ನಮ್ಗೆ ಭಾರತದನ್ನ ಎನ್ಕರೇಜ್ ಮಾಡಿದ್ರು. ಸೊ ಆ ಇದರಲ್ಲಿ ಇವಾಗ ಏನಾಯ್ತು, ನಾವು ಸುಮಾರು ಫ್ಯಾಕ್ಟ್ರಿಗಳು ಬಂದು ಈಗ ಎಕ್ಸ್ಪೋರ್ಟ್ಗೆ ನಾವು ನೋಡ್ತಾ ಇದ್ದೀವಿ. ಸ್ಟ್ರಕ್ಚರಲ್, ಫೈನಾನ್ಷಿಯಲ್ ಆ್ಯಂಡ್ ಟೆಕ್ನಿಕಲ್ ಚಾಲೆಂಜಸ್ನ ನಾವು ಓವರ್ಕಮ್ ಮಾಡಿಕೊಂಡು ನಾವು ಎಕ್ಸ್ಪೋರ್ಟ್ಸ್ ಸೋಲಾರ್ ಪವರ್ ಜನರೇಷನ್ದಕ್ಕೆ ಹೊರಟಿದ್ದೀವಿ.
1: ಸೊ ಆ ಹಂತದಲ್ಲಿ ಇದ್ದೇವೆ ನಾವು ಅಂತ ಹೇಳ್ತಾ ಇದ್ದೀರಾ. ಅಂದರೆ ಈಗ ಸರ್ಕಾರ ಭಾಳ ಪ್ರಮುಖವಾದ ಒಂದು ಯೋಜನೆನ PM ಕುಸುಮ್ ಯೋಜನೆ, ಭಾಳ ಪ್ರಮುಖವಾದ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಇದರಿಂದ ರೈತರಿಗೆ ಸೌರ ವಿದ್ಯುತ್ ಒದಗಿಸೋವಂಥದ್ದು, ಇದರಿಂದ ಅಗ್ರಿಕಲ್ಚರ್ ಕೃಷಿ ಚಟುವಟಿಕೆಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ, ಮತ್ತು ಇಂಧನ ವೆಚ್ಚ ಕಡಿಮೆ ಆಗುತ್ತೆ, ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಈ ಯೋಜನೆಯಿಂದ ಯಾವ ರೀತಿ ಸೌಲಭ್ಯಗಳು, ಪ್ರಯೋಜನಗಳಿದ್ದಾವೆ ಅಂತ ನೀವು ಹೇಳ್ತೀರಾ?
0: PM ಕುಸುಮ್ ಸ್ಕೀಮ್ ರೈತರಿಗೆ ಫಿನಾನ್ಷಿಯಲ್ ಸಬ್ಸಿಡಿ ಅಂತೀವಿ,
1: ಓಕೆ,
0: ಅದು ಕೊಟ್ಟಿದೆ. ಆಮೇಲೆ ರಿಲಯಬಲ್ ಡೇ ಟೈಮ್ ಇರಿಗೇಷನ್ ಅಂತೀವಿ, ಅಂದರೆ
1: ಹಗಲೊತ್ತು
0: ಪವರ್, ಅದು ಏನು ಫುಲ್ ವೋಲ್ಟೇಜ್ ಪವರ್. ಆಮೇಲೆ ಎರಡನೇ ಇನ್ಕಮ್, ಯಾಕಂದರೆ ಕೆಲವು ರೈತರು ಅರ್ಧ ಕೃಷಿ ಅರ್ಧ ಬಾಡಿಗೆ ಕೊಡ್ಬೋದು ಲ್ಯಾಂಡ್ನ, ಅದು ಸೆಕೆಂಡ್ ಇನ್ಕಮ್ ಅಂತ. ಬೈ ಟರ್ನಿಂಗ್ ಅನ್ಯೂಸ್ಡ್ ಲ್ಯಾಂಡ್ ಇನ್ ಟು ಕ್ಲೀನ್ ಎನರ್ಜಿ ಜನರೇಷನ್ ಸೈಟ್ಸ್,
1: ಓಕೆ,
0: ಸೊ PM ಕುಸುಮ್ ಸ್ಕೀಮು ಈ ದಿಕ್ಕಿನಲ್ಲಿ ಹೊರಟಿದೆ.
1: ಅದರಿಂದ ಆದಾಯನೂ ಬರುತ್ತೆ ಅಂತ?
0: ಓಕೆ, ಒಂದ್ ಕಡೆ ಆದಾಯ, ಒಂದ್ ಕಡೆ ಅವ್ರು ಕೃಷಿನೂ ಮಾಡಬಹುದು, ಎರಡು ಮಾಡ್ಕೊಬಹುದು. ಆಮೇಲೆ ಹಗಲಲ್ಲಿ ಪವರ್ ಕಟ್ ಇಲ್ದೆ ಪವರ್ ಅವ್ರ ಪಂಪ್ ಸೆಟ್ಗಳನ್ನ.
1: ಅಲ್ಲ, ಇಂಥ ಒಂದು ಬಹಳ ಪ್ರಮುಖವಾದ ಒಂದು ಕಾರ್ಯಕ್ರಮ, ಆದರೆ ದುರದೃಷ್ಟ ಅಂತಾರೆ, ರೈತ ಸಮುದಾಯ ಅಷ್ಟರ ಮಟ್ಟಿಗೆ ಇದರ ಯೋಜನೆ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು.
0: ಇದು ಏನಾಗಿದೆ, ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್ ಅಂತೀವಿ. ಈಗ 5 ಎಕರೆ 10 ಎಕರೆ ಇರೋರಿಗೆ ಕಷ್ಟ, ಇದು ಏನಿದ್ರು ಒಂದು 20-30-40 ಎಕರೆ ಇರೋರಿಗೆ ಅವರು ಬ್ಯಾಲೆನ್ಸ್ ಮಾಡ್ಬೋದು ಅರ್ಧ ಅರ್ಧ ಮಾಡಿಕೊಂಡು. ಚಿಕ್ಕದವ್ರಿಗೆ ಅವರು ಚಿಕ್ಕ ಲ್ಯಾಂಡ್ ಹೋಲ್ಡಿಂಗ್ ಅವರಿಗೆ ಸ್ವಲ್ಪ ಕಷ್ಟವೇ ಆಗಿದೆ.
1: ಈ ಮೇಲ್ಛಾವಣೆ ಮನೆ ಇದು ಸೌರ ಫಲಕ ಅಳವಡಿಸುವಂತ ಈ ಯೋಜನೆ, ಇದರಿಂದ ಯಾವ ರೀತಿ ಯೂಸ್ಫುಲ್ ಆಗ್ತಾ ಇದೆ, ಅದರ ಒಂದು ಸ್ವರೂಪ ಏನು ಅಂತ?
0: ಇಲ್ಲ, ಇದು ಯೂಸ್ಫುಲ್ ಆಗಿದೆ. ಇದು PM ಸೌರ್ಯ ಘರ್ ಅವ್ರ ಮುಫ್ತ್ ಬಿಜಲಿ ಯೋಜನಾ ಅಂತ ಆಗಿ ಹೋಗಿದೆ.
1: ಓಕೆ, ಓಕೆ,
0: ಮುಫ್ತ್ ಅಂದ್ರೆ
1: ಉಚಿತ,
0: ಮುಫ್ತ್ ಬಿಜಲಿ ಯೋಜನಾ, ರೂಫ್ ಟಾಪ್ ಸೋಲಾರ್ ಸ್ಕೀಮ್. ಅದು ಸುಮಾರು ಜನಕ್ಕೆ ಅದು ಹಿಡಿಸಿದೆ, ಸುಮಾರು ಜನ ಅದು ಅಳವಡಿಸ್ತಿದ್ದಾರೆ. ಅಳವಡಿಸಿದ್ರಿಂದ ಆವರೇಜ್ ಹೌಸ್ ಹೋಲ್ಡ್ ಎಲೆಕ್ಟ್ರಿಸಿಟಿ ಬಿಲ್ 71% ಕಡಿಮೆ ಆಗಿದೆ. ಆಮೇಲೆ ಡೆಲಿವರಿಂಗ್ 0 ಎಲೆಕ್ಟ್ರಿಸಿಟಿ ಬಿಲ್ ಟು ರಫ್ಲಿ 45% ಆಫ್ ದ ಪಾರ್ಟಿಸಿಪೇಟಿಂಗ್ ಫ್ಯಾಮಿಲೀಸ್. 45% ಆಫ್ ದಿ ಫ್ಯಾಮಿಲೀಸ್ ಜೀರೋ ಬಿಲ್ ಆಗಿದೆ. ಆಮೇಲೆ 0 ಬಿಲ್ ಹೌಸ್ ಹೋಲ್ಡ್ಸ್, ಅದು ಮತ್ತೆ 45% ಬೆನಿಫಿಷರೀಸ್ ಪೇ ನಥಿಂಗ್ ಫಾರ್ ಎಲೆಕ್ಟ್ರಿಸಿಟಿ ಬೇಸ್ಡ್ ಆನ್ ಕನ್ಸುಮ್ಷನ್ ಮ್ಯಾಚಿಂಗ್ ಜನರೇಷನ್. ಆಮೇಲಿಂದ ಪೇ ಬ್ಯಾಕ್ ಪೀರಿಯಡು ಇದಾಗಿದೆ.
1: ಓಕೆ,
0: ಅವರು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅದು ಪೇ ಬ್ಯಾಕ್ ಕಡಿಮೆ ಅವಧಿನಲ್ಲಿ ರಿಕವರ್ ಆಗ್ತಾ ಇದೆ. 5-7 ವರ್ಷದೊಳಗೆ ಅವರಿಗೆ ಆಗಿ, ಆಮೇಲೆ ಫ್ರೀ ಪವರ್ 2 ದಶಕ ಅವರು ಫ್ರೀ ಪವರ್
1: ಪಡಿಬಹುದು
0: ಅದೆಲ್ಲ ಆಗೋಗಿದೆ.
1: ಸಾಕಷ್ಟು ಇದಾಗ್ತಾ ಇದೆ ಅಂದ್ರೆ, ಈಗ ಈ ಯೋಜನೆಯಿಂದ ಎಲೆಕ್ಟ್ರಿಕ್ ವಾಹನಗಳನ್ನು ಕೂಡ ಚಾರ್ಜ್ ಮಾಡ್ಕೊಳ್ಳಕ್ಕೆ ಒಂದ್ ರೀತಿ ಅನುಕೂಲ ಆಗ್ತಾ ಇದೆ ಅಂತ?
0: ಇಲ್ಲ, ಮನೆ ಅಳತೆಗಿದ್ದು ಇವಾಗ ಅದನ್ನು ಅದು ನೆಕ್ಸ್ಟ್ ಫೇಸ್ಗೆ ಅದು ಎಕ್ಸ್ಟೆಂಡ್ ಆಗೋ ಸಾಧ್ಯತೆಗಳಿವೆ.
1: ಓಕೆ, ಅದರಿಂದ ಅದು ಕೂಡ ಅನುಕೂಲ ಆಗತ್ತೆ ಅಂತ. ಸರ್, ಈಗ ಸೌರ ವಿದ್ಯುತ್ ಅಂದರೆ ಈಗ ಹಗಲಿನ ಸಮಯಕ್ಕೆ ಮಾತ್ರ ಸೀಮಿತ ಆಗಿದೆ, ಆದರೆ ಸೌರ ವಿದ್ಯುತ್ ಹೆಚ್ಚು ನಾವು ಉತ್ಪಾದನೆ ಮಾಡಿದ್ರೂ ಕೂಡ ಅದನ್ನು ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಬ್ಯಾಟ್ರಿ ಮತ್ತು ಇತ್ತಿ ಮತ್ತಿತರ ತಂತ್ರಜ್ಞಾನ ವ್ಯವಸ್ಥೆ ಹೇಗಿದೆ ಅಂತ.
0: ಸರ್, ಸ್ಟೋರೇಜ್ ಇಸ್ ಕ್ರಿಟಿಕಲ್ ಸರ್ ಈ ಇದರಲ್ಲಿ, ಸೌರ ಇದರಲ್ಲಿ. ಈಗ ಸದ್ಯಕ್ಕೆ ಏನು ಟೆಕ್ನಾಲಜಿ ಇಲ್ಲ, ಇದ್ರೂ ಎಲ್ಲ ಅಲ್ಪಾವಧಿ. ಈಗ ಯು ಪಿ ಎಸ್ ಹೇಗೆ 2 hours, 3 hours ಆ ಥರ ಆಗೋಗಿದೆ. ಈಗ ಸಂಶೋಧನೆ ಆಗ್ತಾ ಇದೆ, ಅದೊಂದು ಸ್ವಲ್ಪ ಲಾಂಗ್ ಪೀರಿಯಡ್, 6 hours, 8 hours ಮಾಡೋದಕ್ಕೆ. ಅದು ಆಗೋವರೆಗೂ ನಾವು ಸ್ವಲ್ಪ ಆದಷ್ಟು ಡೇ ನೈಟ್ ನಾವು ಇಲ್ಲ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಡೆವಲಪಿಂಗ್ ಬ್ಯಾಟ್ರೀಸ್ ಆ್ಯಂಡ್ ಅದರ್ ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಟೆಕ್ನಾಲಜೀಸ್ ಇಸ್ ಎಸೆನ್ಷಿಯಲ್ ಟು ಅನ್ಲಾಕ್ ಫುಲ್ ಪೊಟೆನ್ಷಿಯಲ್ ಆಫ್ ಸೋಲಾರ್ ಪವರ್.
1: ಬ್ಯಾಟ್ರಿ ಅಂದರೆ ಬ್ಯಾಟ್ರಿ ಉತ್ಪಾದನೆ, ಬ್ಯಾಟ್ರಿ ತಂತ್ರಜ್ಞಾನನೇ ಬಹಳ ಪ್ರಮುಖವಾದಂಥದ್ದು ಅಂತ.
0: ಆಮೇಲೆ ಸುಮಾರು ಕಂಪನೀಸ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ಈಗ ಅದು ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗೋಗಿದೆ. ಆಮೇಲೆ ಲಿಥಿಯಂ ಬ್ಯಾಟ್ರೀಸ್ ಆಗಿರ್ಬೋದು, ಎಲ್ಲ ಸುಮಾರು ನಮ್ಮ ಡೊಮೆಸ್ಟಿಕ್ ಕಂಪನೀಸು ಪಾರ್ಟ್ನರ್ಶಿಪ್ಗೆ ನೋಡ್ತಾ ಇದ್ದೀವಿ. ಎಲ್ಲ ಸುಮಾರು ಸಂಶೋಧನೆ ಆಗ್ತಾ ಇದೆ ಅದ್ರ ಬಗ್ಗೆ.
1: ಸಂಶೋಧನೆ ಆಗ್ತಾ ಇದೆ. ಸರ್, ಈಗ ಈ ಸೌರ ವಿದ್ಯುತ್ ಅಂದರೆ ಬಳಕೆ ಇದಾಗ್ತಾ ಇರೋದ್ರಿಂದ ಕೃಷಿ ಮತ್ತು ಪರಿಸರ ಮತ್ತು ಸ್ಥಳೀಯ ಸಮುದಾಯಗಳ ಮೇಲೆ ಯಾವ ರೀತಿ ಇದು ಪರಿಣಾಮ ಬೀರ್ತಾ ಇದೆ ಅಂತ.
0: ಸರ್, ಇದು ಮಿಕ್ಸ್ ಆಫ್ ಎಕನಾಮಿಕ್ ಬೆನಿಫಿಟ್ಸ್ ಆ್ಯಂಡ್ ಸೋಷಿಯಲ್ ಎಕಲಾಜಿಕಲ್ ಚಾಲೆಂಜಸ್ ಆಗಿದೆ ಸೋಲಾರ್ ಪವರ್ ಪ್ರಾಜೆಕ್ಟ್ಸಿಂದ.
1: ಓಕೆ,
0: ಒಂಥರ ಮಿಕ್ಸ್ ಆಫ್ ಎಕನಾಮಿಕ್ ಬೆನಿಫಿಟ್ಸ್ ಆ್ಯಂಡ್ ಸೋಷಿಯಲ್ ಎಕಲಾಜಿಕಲ್ ಚಾಲೆಂಜಸ್. 68% ಎಕ್ಸಿಸ್ಟಿಂಗ್ ಸೋಲಾರ್ ಇನ್ಸ್ಟಾಲೇಷನ್ಸ್ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಇರೋದು.
1: ಓಕೆ,
0: 68% ಸೋಲಾರ್ ಇನ್ಸ್ಟಾಲೇಷನ್ ರೈತರ ಭೂಮಿನಲ್ಲೇ ಇನ್ಸ್ಟಾಲ್ ಆಗಿರೋದು. 19% ನ್ಯಾಚುರಲ್ ಎಕೋಸಿಸ್ಟಮ್ನಲ್ಲಿದೆ. ಅಗ್ರಿಕಲ್ಚರ್ ಲಾಸ್ ಆಫ್ ಅರೇಬಲ್ ಲ್ಯಾಂಡ್ ಆಗೋಗಿದೆ, ಅಂದರೆ ಡ್ರೈ ಲ್ಯಾಂಡಲ್ಲಿ ಹಾಕ್ತಿಲ್ಲ, ಈ ಒಳ್ಳೆ ಕೃಷಿ ಭೂಮಿನಲ್ಲೂ ನಡೀತಾ ಇದೆ. ಅದು ಲಾರ್ಜ್ ಗ್ರೌಂಡ್ ಮೌಂಟೆಡ್ ಯುಟಿಲಿಟಿ ಸ್ಕೇಲ್ ಸೋಲಾರ್ ಪಾರ್ಕ್ಸ್ ಡೈವರ್ಟ್ ಪ್ರೊಡಕ್ಟಿವಿಟಿ ಫಾರ್ಮ್ ಲ್ಯಾಂಡ್. ಒಳ್ಳೆ ಉತ್ಪಾದನೆ ಕೊಡೋ
1: ಭೂಮಿ ಎಲ್ಲ ಸೋಲಾರ್ಗೆ ವಿದ್ಯುತ್ ಉತ್ಪಾದನೆಗೆ ಬಳಕೆ ಆಗ್ತಾ ಇದೆ.
0: ಆಮೇಲೆ ಕ್ರಾಪ್ ಕಂಟಿನ್ಯೂಯೇಷನ್ ಫಾರ್ 20-25 years, 20-25 years ಮಾಡ್ಕೊಂಡ್ಬಂದಿರೋದು ಫುಡ್ ಸೆಕ್ಯೂರಿಟಿಗೆ ಸ್ವಲ್ಪ
1: ಪರಿಣಾಮ ಆಗ್ತಾ ಇದೆ.
0: ಆಮೇಲೆ ಎನ್ವೈರನ್ಮೆಂಟ್ ಕಾರ್ಬನ್ ರಿಡಕ್ಷನ್, ಸೋಲಾರ್ ಪವರ್ ರಿಪ್ಲೇಸಸ್ ಫಾಸಿಲ್ ಫ್ಯೂಲ್ ಅದು ನಡೀತಾ ಇದೆ. ರೆಡ್ಯೂಸಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂಡ್ ಸಪೋರ್ಟಿಂಗ್ ಇಂಡಿಯಾಸ್ ಕ್ಲೈಮೇಟ್ ಟಾರ್ಗೆಟ್ಸ್.
1: ನಿಮಗೆ ಪ್ಯಾರಿಸ್ ಒಪ್ಪಂದ
0: ಹೇಳಿದ್ನಲ್ಲ, ಅದಕ್ಕೆ ನಾವು
1: ಪೂರಕವಾಗಿ
0: ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಲೋಕಲ್ ಕಮ್ಯುನಿಟೀಸ್ಗೂ ಇದು ಪರಿಣಾಮ ಆಗಿದೆ. ಏಕೆಂದರೆ ಎಕನಾಮಿಕ್ ಲೈವ್ಲಿಹುಡ್, ಲ್ಯಾಂಡ್ ಓನರ್ಸ್, ಲೋಕಲ್ ಹೌಸ್ ಹೋಲ್ಡ್ ಆಫನ್ ಬೆನಿಫಿಟ್ ಫ್ರಮ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಕಂಪನ್ಸೇಷನ್. ಆಮೇಲೆ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟೆಡ್ ಡ್ಯೂರಿಂಗ್ ಪ್ಲಾಂಟ್ ಕನ್ಸ್ಟ್ರಕ್ಷನ್. ಸುಮಾರು ಜನ ಲ್ಯಾಂಡ್ ಇಲ್ದಿರೋರು ಕೆಲಸ ಮಾಡೋರು ಅವರಿಗೆ ಸ್ವಲ್ಪ ಏಟಾಗಿದೆ. ಈಗ ನಿಮ್ಮದು ಕೃಷಿ ಭೂಮಿಗೆ ನಾನು ಬಂದು ಕೆಲಸ ಮಾಡೋದಿದ್ದರೆ, ಈಗ ನಿಮ್ಮ ಕೃಷಿ ಭೂಮಿನಲ್ಲಿ ನೀವು ಸೋಲಾರ್ ಹಾಕಿಬಿಟ್ರೆ ನನಗೆ ಕೆಲಸ ಇಲ್ಲ.
1: ಇಲ್ಲ, ಓಕೆ, ಕೃಷಿ ಕೂಲಿ ಕಾರ್ಮಿಕರಾಗಿ ಸ್ವಲ್ಪ ಉದ್ಯೋಗ
0: ಅದೊಂದು ಸ್ವಲ್ಪ
1: ಕಡಿತ ಆಗಿದೆ. ಓಕೆ ಸರ್, ಈಗ ಕರ್ನಾಟಕ ಈ ಸೌರ ವಿದ್ಯುತ್ ಉತ್ಪಾದನೆಗೆ ಇರುವಂಥ ಅವಕಾಶಗಳೇನು, ಯಾವ ರೀತಿ?
0: ಸರ್, ಕರ್ನಾಟಕ ಮುಂಚೂಣಿಯಲ್ಲಿದೆ ಸೋಲಾರ್ ಎನರ್ಜಿ. ಏಕೆಂದರೆ ನಮ್ಮದು 2050 ಮೆಗಾವಾಟ್ ಪಾವಗಡ ಒಂಥರ ಮಾದರಿಯಾಗೋಗಿದೆ
1: ಸೌರ ವಿದ್ಯುತ್ ಪಾರ್ಕ್.
0: 63% ಆಫ್ ದ ಪವರ್ ಫ್ರಮ್ ರಿನ್ಯೂವಬಲ್ಸ್ ಕರ್ನಾಟಕ. 63% ಉತ್ಪಾದನೆ ರಿನ್ಯೂವಬಲ್ಸ್ನಲ್ಲಿ ಆ ಪಾವಗಡದ ಒಂದರಲ್ಲೇ. ರೂಫ್ ಟಾಪ್ ಸೋಲಾರ್ ಎಕ್ಸ್ಪ್ಯಾನ್ಷನ್ನು ಅಷ್ಟೇ, ಸ್ವಲ್ಪ ಕರ್ನಾಟಕ ರ್ಯಾಂಕ್ಸ್ ರಿಲೇಟಿವ್ಲಿ ಲೋ, 16 ನ್ಯಾಷನಲಿ. ಬೇರೆ ರಾಜ್ಯಗಳು ನಮ್ಮಿಂದ ಮುಂಚೆ ಹೊರಟೋಗಿದ್ದಾರೆ. ಅದು ಒಂದು ಸ್ವಲ್ಪ ನಾವು ಇದು ಮಾಡೋದಿದೆ.
1: ರೂಫ್ ಟಾಪು ಸ್ವಲ್ಪ ತುಂಬ ಸೀರಿಯಸ್ ಆಗಿ ಗಂಭೀರವಾಗಿ
0: ಪರಿಗಣಿಸ್ಬೇಕು.
1: ಎಸ್ ಸರ್, ಈಗ 2070 ನೆಟ್ ಜೀರೋ ಗುರಿ ಸಾಧನೆಗೆ ಸೌರ ವಿದ್ಯುತ್ ಕ್ರಾಂತಿ ಎಷ್ಟರ ಮಟ್ಟಿಗೆ ಮಹತ್ವದ ಪಾತ್ರ ವಹಿಸುತ್ತೆ ಅಂತ?
0: ಸೋಲಾರ್ ನೆಟ್ ಜೀರೋಗೆ ನಮ್ಮದು ಡಿಪೆಂಡೆನ್ಸ್ ಆನ್ ಕೋಲ್ ಅದೇ ಮೇನ್. ನಮ್ಮದು ಡೀಸೆಲ್ ಸ್ವಲ್ಪ ಕಡಿಮೆ ಬಂದಿದೆ, ಬಟ್ ಕೋಲ್ ಕೋಲ್ ಮೇಲೆ ನಾವು ಸಿಕ್ಕಾನೆ ನಾವು ಡಿಪೆಂಡ್ ಆಗಿಬಿಟ್ಟಿದ್ವಿ. ಅದನ್ನು ಸ್ವಲ್ಪ ಕಟ್ ಡೌನ್ ಮಾಡೋದು ಇದೆ, ಯಾಕಂದರೆ ಅದು ಸರ್ವ್ಸ್ ಆಸ್ ಅ ಬ್ಯಾಕ್ ಬೋನ್ ಟು ಇಂಡಿಯಾ ಸ್ಟ್ರಾಟಜಿ ರೀಚ್ ಟು ನೆಟ್ ಜೀರೋ.

0: ಮಿಷನ್ ಬೈ 2070.
1: ಓಕೆ, ಈಗ ರೈತ ಸಮುದಾಯಕ್ಕೆ ಏನು ನೀವು ಹೇಳ್ತೀರಾ ಅಂತ? ಯಾಕೆ ಅಂತಂದರೆ ಸೌರ ವಿದ್ಯುತ್ ಬಳಕೆ ಹೆಚ್ಚಿನ ಪ್ರಮಾಣದಲ್ಲಾದರೆ, ಬಳಕೆ ಪ್ರಮಾಣ ಹೆಚ್ಚಾದರೆ ಕೃಷಿ ಚಟುವಟಿಕೆಗೂ ಅನುಕೂಲ ಆಗುತ್ತೆ, ಮತ್ತು ಸರ್ಕಾರದ ಮೇಲಿನ ಹೊರೆಯೂ ಕೂಡ ಕಡಿಮೆ ಆಗುತ್ತೆ, ಏನು ಹೇಳ್ತೀರಾ ಅಂತ?
0: ಈಗ ಫುಡ್ ಸೆಕ್ಯೂರಿಟಿ ಅಂತ ಹೇಳೋದು ಇಲ್ಲಿ ನಮ್ಮ ಮುಂದೆ ಬರುತ್ತೆ. ಯಾಕೆಂದರೆ ಈಗ ಒಳ್ಳೆ ಫಲವತ್ತವಾದ ಭೂಮಿ ನೀವು ಸೋಲಾರ್ ಹಾಕೊಂಡ್ಬಿಟ್ರೆ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಈಗ ಪ್ರತಿಯೊಂದೊಂದು ಸಿಟಿನೂ ಎಕ್ಸ್ಪ್ಯಾಂಡ್ ಆಗ್ತಾ ಸುಮಾರು ಬೆಳೆಯುವಂಥದ್ದೆಲ್ಲ ಇವಾಗ ಸೈಟು ಮನೆಗಳಾಗೋಗಿದೆ. ಹಾಗೇನೆ ಇದುವೆ ಎಸ್ಪೆಷಲಿ ಸೆಮಿ ಅರ್ಬನ್ ಏರಿಯಾಸ್.
1: ಎಸ್, ಅನಿಲ್ ರಾಜ್ ಅರಸ್ ಅವರೇ, ಭಾಳಷ್ಟು ವಿಷಯಗಳನ್ನ ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ನಮ್ಮ ಆಕಾಶವಾಣಿ ಪರವಾಗಿ, ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಕೇಂದ್ರ ಸರ್ಕಾರದ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ ಕ್ರಾಂತಿ ಕುರಿತಾದ ವಿಶೇಷ ಸಂದರ್ಶನ ಕೇಳಿದಿರಿ. ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅನಿಲ್ ರಾಜೆ ಅರೆಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸಿದವರು ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಅಕ್ಷಯ್ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿಂದು ಕೇಂದ್ರ ತಂಡದಿಂದ ಬರ ಅಧ್ಯಯನ. ರಾಜ್ಯವ್ಯಾಪಿ ಕೊಳವೆಬಾವಿ ಸುರಕ್ಷತಾ ಅಭಿಯಾನ ನಡೆಸಲು ಸರ್ಕಾರ ನಿರ್ಧಾರ, ಸಚಿವ ಡಾ ಅಜಯ್ ಧರ್ಮಸಿಂಗ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ, ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ ದೂರು. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ ಶೇಕಡಾ 2ರಷ್ಟು ಮೀಸಲಾತಿ. ರಾಜ್ಯದ ಕೆಲವೆಡೆ ಇಂದು ಕೂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ಎರಡನೇ ದಿನವಾದ ಇಂದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಡಾ ಸುಧಾಂಭಾಗ್ ನೇತೃತ್ವದ ಅಧಿಕಾರಿಗಳ ತಂಡವು ಹನೂರು ತಾಲೂಕಿನ ಹುಲ್ಲೇಪುರದ ರಾಜಮಣ್ಣಿ ಎಂಬುವರ ಜಮೀನಿಗೆ ಭೇಟಿ ನೀಡಿ ಒಣಗಿದ ಬೆಳೆ ವೀಕ್ಷಿಸಿತು. ಹೊಬ್ಬೆ ಹುಣಸೆಯಲ್ಲಿ ರೈತ ಪ್ರಕಾಶ್ ಎಂಬುವರ ಡೈರಿಗೆ ಭೇಟಿ ನೀಡಿದ ಅಧಿಕಾರಿಗಳು ಮೇವಿನ ಲಭ್ಯತೆ, ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ಅಜೀಪುರದ ಮಲ್ಲೇಗೌಡ ಎಂಬುವರಿಗೆ ಸೇರಿದ ಅರಿಶಿಣದ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿದರು. ಹನೂರು ತಾಲೂಕಿನಲ್ಲಿ 1800 ಹೆಕ್ಟೇರ್ ಪ್ರದೇಶದಷ್ಟು ಅರಿಶಿಣ ಹಾನಿಯಾಗಿದೆ ಎಂದು ಕೃಷಿ ಅಧಿಕಾರಿಗಳು ಅಧ್ಯಯನ ತಂಡಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ವಿಫಲ ಹಾಗೂ ನಿರುಪಯುಕ್ತ ತೆರೆದ ಕೊಳವೆ ಬಾವಿಗಳಿಂದ ಮಕ್ಕಳು ಹಾಗೂ ಜಾನುವಾರುಗಳಿಗೆ ಅಪಾಯ ಉಂಟಾಗುವ ಪ್ರಕರಣಗಳನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ದಿ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ಆರಂಭಿಸಲು ತೀರ್ಮಾನಿಸಲಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಅಭಿಯಾನದ ರೂಪುರೇಷೆ, ಅನುಷ್ಠಾನ ವಿಧಾನ, ಇಲಾಖಾವಾರು ಮಾಹಿತಿ ಸಂಗ್ರಹ ಹಾಗೂ ಮೇಲ್ವಿಚಾರಣೆಗೆ ಸಂಬಂಧಿಸಿದಂತೆ ಸಮಗ್ರ ಕಾರ್ಯಯೋಜನೆ ಸಿದ್ದಪಡಿಸುವಂತೆ ಅಂತರ್ಜಲ ಅಭಿವೃದ್ದಿ ನಿರ್ದೇಶನಾಲಯಕ್ಕೆ ಸಚಿವರು ಸೂಚನೆ ನೀಡಿದ್ದಾರೆ. ಕೊಳವೆ ಬಾವಿ ಕೊರೆಯುವ ಸಂದರ್ಭದಲ್ಲಿ ನೀರು ಸಿಗದೆ ವಿಫಲವಾದ ಅಥವಾ ಬಳಕೆಗೆ ಯೋಗ್ಯವಾದ ಕೊಳವೆ ಬಾವಿಗಳನ್ನು ಸುರಕ್ಷಿತವಾಗಿ ಮುಚ್ಚುವುದು ಕಡ್ಡಾಯವಾಗಿದೆ. ಮೊದಲ ಹಂತದಲ್ಲಿ ಸಣ್ಣ ನೀರಾವರಿ ಇಲಾಖೆಯೇ ಕೊರೆಸಿರುವ ಎಲ್ಲಾ ವಿಫಲ ಮತ್ತು ನಿರುಪಯುಕ್ತ ಕೊಳವೆ ಬಾವಿಗಳನ್ನು ಗುರುತಿಸಿ ಅವು ಸುರಕ್ಷಿತವಾಗಿ ಮುಚ್ಚಲಾಗಿದೆಯೇ ಎಂಬುದನ್ನು ಪರಿಶೀಲನೆ ನಡೆಸಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರಿಂದ ಅಪಾಯದ ತೆರೆದ ಕೊಳವೆ ಬಾವಿಗಳ ಮಾಹಿತಿ ಪಡೆಯಲು ವಾಟ್ಸ್ಆಪ್ ಸಂಖ್ಯೆ, ಸ್ಥಳದ ಜಿಯೋ ಟ್ಯಾಗ್ಡ್ ಚಿತ್ರಗಳು ಹಾಗೂ ದೂರು ನೀಡುವುದರಿಂದ ಹಿಡಿದು ಮುಚ್ಚುವಿಕೆಯವರೆಗೆ ಟ್ರ್ಯಾಕಿಂಗ್ ವ್ಯವಸ್ಥೆ ರೂಪಿಸುವ ಸಾಧ್ಯತೆಯನ್ನು ಪರಿಶೀಲಿಸಿ ಕಾರ್ಯಯೋಜನೆಯಲ್ಲಿ ಸೇರಿಸುವಂತೆ ಸಚಿವರು ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಆರೋಪಿಸಿದೆ. ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಫಾರಂ 7 ಮೂಲಕ ಆಕ್ಷೇಪಣೆ ಸಲ್ಲಿಸಿರುವ ವ್ಯಕ್ತಿಗಳ ವಿರುದ್ದ ಅನಗತ್ಯ ಮತ್ತು ಆಧಾರರಹಿತ ಎಫ್ಐಆರ್ ದಾಖಲು ಮಾಡುತ್ತಿರುವುದನ್ನು ಖಂಡಿಸಿ ಇಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಎನ್ಡಿಎ ನಿಯೋಗವು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ದೂರು ನೀಡಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಅನಗತ್ಯ ಹಸ್ತಕ್ಷೇಪವನ್ನು ತಡೆಯಬೇಕು, ಫಾರಂ 7 ಮೂಲಕ ಆಕ್ಷೇಪಣೆ ಸಲ್ಲಿಸಿರುವವರ ಹಿತಾಸಕ್ತಿಯನ್ನು ರಕ್ಷಿಸಬೇಕು, ಅವರ ವಿರುದ್ದ ಸುಳ್ಳು ಮತ್ತು ಆಧಾರರಹಿತ ಎಫ್ಐಆರ್ ಪ್ರಕರಣಗಳನ್ನು ದಾಖಲಿಸದಂತೆ ರಾಜ್ಯ ಸರ್ಕಾರ ನಿರ್ದೇಶನ ನೀಡಬೇಕೆಂದು ರಾಜ್ಯಪಾಲರಿಗೆ ನಿಯೋಗ ಮನವಿ ಸಲ್ಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎಸ್ಐಆರ್ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅರಾಜಕತೆ ಸೃಷ್ಟಿಸಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ.

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಹಾಲಿನ ದರ ಏರಿಕೆ ಕುರಿತಂತೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಹಾಲು ಒಕ್ಕೂಟಗಳು ಮುಖ್ಯಮಂತ್ರಿ ಭೇಟಿಯಾಗಿ ದರ ಹೆಚ್ಚಿಸುವಂತೆ ಮನವಿ ಮಾಡಿವೆ. ಸಾರಿಗೆ ನಿಗಮಗಳ ನಷ್ಟವನ್ನು ಸರಿದೂಗಿಸಲು ಕೆಎಸ್ಆರ್ಟಿಸಿ ಬಸ್ ದರ ಪರಿಷ್ಕರಿಸುವ ಕುರಿತಂತೆ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಷ್ಯನ್ ಗೇಮ್ಸ್ 2026ರಲ್ಲಿ ಪದಕ ಗೆದ್ದು ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದ ರಾಜ್ಯದ ಕ್ರೀಡಾಪಟುಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿಂದು ಅಭಿನಂದಿಸಿದರು. ಈ ಬಾರಿ ಏಷ್ಯನ್ ಗೇಮ್ಸ್ ಪದಕ ವಿಜೇತರಿಗೆ ನೀಡಲಾಗುತ್ತಿದ್ದ ನಗದು ಪುರಸ್ಕಾರದ ಮೊತ್ತವನ್ನು ಪರಿಷ್ಕರಿಸಿ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಪರಿಷ್ಕೃತ ಮೊತ್ತದ ಪ್ರಕಾರ ಚಿನ್ನದ ಪದಕ ವಿಜೇತರಿಗೆ 1 ಕೋಟಿ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 75 ಲಕ್ಷ ಮತ್ತು ಕಂಚಿನ ಪದಕ ವಿಜೇತರು ಗೆದ್ದರೆ 50 ಲಕ್ಷ ರೂಪಾಯಿ ನಗದು ಪುರಸ್ಕಾರ ನೀಡಲು ನಿರ್ಧರಿಸಲಾಗಿದೆ. ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಲು ಅರ್ಹತೆ ಪಡೆದು ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ ರಾಜ್ಯದ 20 ಕ್ರೀಡಾಪಟುಗಳಿಗೆ ಇದೇ ಮೊದಲ ಬಾರಿಗೆ ತಲಾ 5 ಲಕ್ಷ ರೂಪಾಯಿ ನಗದು ಪ್ರೋತ್ಸಾಹಧನ ಮಂಜೂರು ಮಾಡಲಾಗಿದೆ. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತರಿಗೆ ರಾಜ್ಯ ಸರ್ಕಾರದ ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಹಾಗೂ ಆಸಕ್ತ ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲು ಅವಕಾಶ ನೀಡಲಾಗಿದೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕ್ರೀಡಾ ಸಾಧಕರಿಗೆ ಗೌರವ, ಭವಿಷ್ಯಕ್ಕೆ ಭದ್ರತೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಪದಕ ವಿಜೇತ ಕ್ರೀಡಾಪಟುಗಳಾದ ಅಥ್ಲೀಟ್ ಎಂಆರ್ ಪೂವಮ್ಮ, ಗಾಲ್ಫ್ ಆಟಗಾರ್ತಿ ಅದಿತಿ ಅಶೋಕ್, ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್, ಬ್ಯಾಡ್ಮಿಂಟನ್ ಆಟಗಾರ್ತಿ ಆಯುಷ್ ಶೆಟ್ಟಿ, ಶೂಟರ್ ತಿಲೋತ್ತಮ್ ಸೇನ್, ಹಾಕಿ ಆಟಗಾರ ಮೋಹಿತ್ ಎಚ್ಎಸ್, ಅಥ್ಲೀಟ್ ಸ್ನೇಹಾ ಎಸ್ಎಸ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರದ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು ಜಮ್ಮು ಕಾಶ್ಮೀರದಲ್ಲಿ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019ರ ಆಗಸ್ಟ್ 5ರಂದು ಸಂವಿಧಾನದ 170 ವಿಧಿ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಈ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಸಿದ್ದಪಡಿಸಿತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಈ ರಾಜ್ಯದಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024ರ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಎಫ್ಕ್ಯೂ ಗುಣಮಟ್ಟದ ಹೆಸರುಕಾಳು, ಸೋಯಾಬೀನ್ ಹಾಗೂ ಸೂರ್ಯಕಾಂತಿ ಬೆಳೆಗಳನ್ನು ರೈತರಿಂದ ಖರೀದಿಸಲು ಖರೀದಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಎಂದು ಯಾದಗಿರಿ ಕೃಷಿ ಮಾರಾಟ ಇಲಾಖೆ ತಿಳಿಸಿದೆ. ಹೆಸರುಕಾಳಿಗೆ ಪ್ರತಿ ಕ್ವಿಂಟಾಲ್ಗೆ 8,780 ರೂಪಾಯಿ, ಸೋಯಾಬೀನ್ಗೆ 5,708 ರೂಪಾಯಿ ಹಾಗೂ ಸೂರ್ಯಕಾಂತಿಗೆ 8,343 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ. ಹೆಸರುಕಾಳುಗಳನ್ನು ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್ ಹಾಗೂ ಒಬ್ಬ ರೈತರ ಸರ್ಕಾರದಿಂದ ಗರಿಷ್ಠ 25 ಕ್ವಿಂಟಾಲ್ ಸೋಯಾಬೀನ್ ಅನ್ನು ಪ್ರತಿ ಎಕರೆಗೆ ಗರಿಷ್ಠ 5 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 25 ಕ್ವಿಂಟಾಲ್ ಮತ್ತು ಸೂರ್ಯಕಾಂತಿಯನ್ನು ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 20 ಕ್ವಿಂಟಾಲ್ ಖರೀದಿಸಲಾಗುತ್ತಿದೆ. ನೋಂದಣಿಗೆ 80 ದಿನ ಹಾಗೂ ಖರೀದಿಗೆ 90 ದಿನಗಳ ಕಾಲಾವಕಾಶ ನಿಗದಿಪಡಿಸಲಾಗಿದೆ. ಜಿಲ್ಲೆಯಲ್ಲಿ ಹೆಸರುಕಾಳು ಮತ್ತು ಸೋಯಾಬೀನ್ ಖರೀದಿಗಾಗಿ 15 ಹಾಗೂ ಸೂರ್ಯಕಾಂತಿಗಾಗಿ 11 ಕೇಂದ್ರಗಳು ಸೇರಿದಂತೆ ಒಟ್ಟು 26 ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಇಂದು ಕೇಂದ್ರ ತಂಡದಿಂದ ಬರ ಅಧ್ಯಯನ. ರಾಜ್ಯವ್ಯಾಪಿ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ನಡೆಸಲು ಸರ್ಕಾರ ನಿರ್ಧಾರ, ಸಚಿವ ಡಾ ಅಜಯ್ ಧರ್ಮಸಿಂಗ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ, ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ ದೂರು. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ 2% ಮೀಸಲಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಎಫ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ, ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ ದೂರು. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ ಶೇಕಡಾ 2ರಷ್ಟು ಮೀಸಲಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕೆ ಹೈ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೆ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೆ. ಏಕ್ ಬಾತ್ ಬತಾವೋ, ತುಮ್ ಲೋಗೋ ನೆ ಕಭಿ ಅಪ್ನಿ ಮಾ ಸೆ ಕಹಾನಿ ಸುನ್ನೆ ಕಿ ಜಿದ್ ಕಿ ಹೈ?
2: ಜಿ ಹಾಂ ಟೀಚರ್ ನಿಜಿ,
3: ಜಿ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೆ ಕಹಾನಿ ಸುನ್ನೆ ಕಿ ಜಿದ್ ಕರ್ತಾ ಹೈ. ತೋ ಶುರು ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೆ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೆ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೆ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೆ ಉನ್ಕೋ ಪದ್ಮಭೂಷಣ್ ಸೆ ಭಿ ಅಲಂಕೃತ್ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ್, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೆ ಹೈ.
2: ಮೈ ಪಡೂ ಟೀಚರ್ ಜಿ?
1: ಚಲೋ ಶುರು ಕರ್ನೆ ಸೆ ಪಹಲೆ ಮುಜೆ ತುಮ್ ಲೋಗೋ ಸೆ ಏಕ್ ಔರ್ ಪ್ರಶ್ನ ಪೂಚ್ನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೆ ಬುದ್ಧ ಕಾ ನಾಮ ಸುನಾ ಹೈ?
2: ಜಿ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪವನ್ ಮೇ ಸೈರ್ ಕರ್ ರಹೆ ಥೇ ಉನ್ಹೋನೆ ಏಕ್ ಹಂಸ್ ಕೋ ಗಿರ್ತೆ ದೇಖಾ. ವಹ ತುರಂತ ಉಸ್ ಹಂಸ್ ಕೋ ಠೀಕ್ ಕರ್ನೆ ಕೆ ಲಿಯೆ ಪಹುಂಚ ಗಯೆ. ಇತ್ನೆ ಮೇ ಶಿಕಾರಿ ಆಯಾ ಔರ್ ಹಂಸ್ ಕೋ ವಾಪಸ್ ಮಾಂಗ್ನೆ ಲಗಾ. ಉಸ್ಕೆ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೆ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾ ಕಾ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ, ಮುಜ್ ಕೋ ಅಪ್ನಿ ನಾರಿ ಕಹತಿ ಹೈ ಮುಜ್ಸೆ ಯಹ ಬೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಯಹ ತೋ ಮಾ ಬೇಟಿ ಹಿ ಬೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೋ ಏಕ್ ಕಹಾನಿ, ತೂ ಹೈ ಬೇಟಿ ಮಾನ್ ಧನ್ ಮೇರಿ. ಸುನ್ ಉಪವನ್ ಮೇ ಬಡೆ ಸವೇರೆ, ತಾತ್ ಭ್ರಮಣ ಕರ್ತೆ ಥೇ ತೇರೆ, ಜಹಾ
1: ಸುರಭಿ ಮನ್ಮಾನಿ. ಚಲೋ ಮೇ ಏಕ್ ಬಾರ್ ಔರ್ ಪಡ್ತಿ ಹೂ. ಮಾ ಕಹೆ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ, ಮುಜ್ಕೋ ಅಪ್ನಿ ನಾನಿ. ಕಹತಿ ಹೈ ಮುಜ್ಸೆ ಯಹ ಚೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಕಹ ತೋ ಮಾ ಲೇಟಿ ಹಿ ಲೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೆ ಏಕ್ ಕಹಾನಿ, ತೂ ಹೈ ಹಟಿ ಮಾನ್ಧನ್ ಮೇರೆ, ಸುನ್ ಉಪವನ್ ಮೇ ಬಡೆ ಸವೇರೆ, ತಾತ್ ಭ್ರಮಣ ಕರ್ತೆ ತೇರೆ, ಜಹಾಂ ಸುರಭಿ ಮನ್ಮಾನಿ. ಠೀಕ್ ಹೈ. ಯಹಾಂ ಕಿತ್ನೆ ಲೋಗೋ ಕಿ ಆವಾಜ್ ಸುನಾಯಿ ದೇತಿ ಹೈ ತುಮ್ ಲೋಗೋ ಕೋ?
3: ದೋ ಲೋಗೋ ಕಿ ಆವಾಜ್, ಏಕ್ ಬಚ್ಚೆ ಕಿ ಔರ್ ದೂಸರೆ ಮಾ ಕಿ.
1: ಪಹಲೆ ಆವಾಜ್ ಕಿಸ್ ಕಿ ಹೈ?
2: ಮಾ ಕಿ ಆವಾಜ್.
1: ಬಚ್ಚಾ ಮಾ ಕೋ ಕಹಾನಿ ಸುನಾನೆ ಕಿ ಮಾಂಗ್ ಕರ್ ರಹಾ ಹೈ ಔರ್ ಮಾ ಕ್ಯಾ ಕಹಿ ರಹಿ ಹೈ?
2: ವಹ ಪೂಚ್ ರಹಿ ಹೈ ಕಿ ಬೇಟಾ, ತೂನೆ ಮುಜೆ ಅಪ್ನಿ ನಾನಿ ಸಮಜ್ ರಖಾ ಹೈ, ತೋ ಮೈ ತುಜೆ ಕಹಾನಿ ಸುನಾಓಗಿ?
3: ಜಿ, ಜೈಸೆ ಜ್ಯಾದಾತರ್ ಹೋತಾ ಹೈ ನಾನಿ ಯಾ ದಾದಿ ಬಚ್ಚೋ ಕೋ

ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಪಿಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ ಸಂಜೆ 6:30. ಕಿಸಾನ್ ವಾಣಿ ಕಾರ್ಯಕ್ರಮ ಸಂಜೆ 6:50. ಬಹು ಉಪಯೋಗಿ ಪ್ರಾಣಿ ಕತ್ತೆ, ಈ ಕುರಿತಾಗಿ ಪಶುವೈದ್ಯೆ ಡಾಕ್ಟರ್ ಸುಮಾ

ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ. ಸಿರಿಗಂಧ ಮೂಡಿ ಬರ್ತಾ ಇದೆ 7:45ಕ್ಕೆ. ರಾತ್ರಿ 9:15ಕ್ಕೆ ವಿಕಾಸ್ ವಸಿಷ್ಠ ಹಾಡಿರುವ ಭಾವಗೀತೆಗಳು. 9:30ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು ರಾತ್ರಿ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಶಾಂಕ್ ವಿ ಚಿನ್ಯ ಅವರ ಕೊಳಲು ವಾದನವಿದೆ. ವಾಲಿನ್ ಸಹಕಾರ ವೆಂಕಟೇಶ್ ಜೋಸಿಯಾರ್, ಮೃದಂಗ ಸಹಕಾರ ಆರ್ ನರಸಿಂಹನ್. 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿವೆ.

ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:01 ಸೆಕೆಂಡುಗಳು. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.

0: मुकुल सिंह,
1: वीरेंद्र
0: और हमारी आज की विशेषज्ञ
1: सहायक आचार्य दीपमाला जी के साथ कल तक के लिए विमलेश को आज्ञा दीजिए। नमस्कार।
2: उमंग उमंग उमंग उमंग।
3: ಸ್ನೇಹಿತರೆ, ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದ್ರಿ. ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯು ಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಇದು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯು ಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಬೆಂಗಳೂರು. ಅಕ್ಟೋಬರ್ 10ರವರೆಗೆ ಪ್ರತಿದಿನ ಮಧ್ಯಾಹ್ನ 3:30-4:30 ನಿಮಗಾಗಿ ಮೂಡಿ ಬರ್ತಾ ಇರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇದು. ಇಂದು ನಾವು ಯು ಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋದ ಹಿರಿಯ ಮಹಿಳಾ ವಿಜ್ಞಾನಿಯಾದ ಶ್ರೀಮತಿ ಬಿ ವೀಣಾ ಅವರಿಂದ ಹ್ಯೂಮನ್ ರೇಟೆಡ್ ರಾಕೆಟ್ ಅಥವಾ ಮಾನವ ಸಹಿತ ರಾಕೆಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸ್ತುತ ಶ್ರೀಮತಿ ವೀಣಾರವರು ಇಸ್ರೋದಲ್ಲಿ ಉಪಗ್ರಹ ಯೋಜನಾ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸಿ ಬಹುಮಾನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ ಸರಿ ಉತ್ತರ ಕಳುಹಿಸಿದಂತಹ ಕೇಳುಗರಿಗೆ ಆಕರ್ಷಕ ಬಹುಮಾನವನ್ನು ಗೆಲ್ಲುವಂತಹ ಅವಕಾಶ ಇರುತ್ತೆ. ಬಹುಮಾನಗಳನ್ನ ಇಸ್ರೋ ಅಧಿಕಾರಿಗಳು ತಲುಪಿಸ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋ ತೀರ್ಮಾನವೇ ಅಂತಿಮ. ಈಗ ಕೇಳಿ ಶ್ರೀಮತಿ ವೀಣಾ ಅವರ ಮಾತುಗಳನ್ನು.
4: ಮಹನೀಯರೇ ಮತ್ತು ಮಹಿಳೆಯರೇ, ಯು ಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಮತ್ತು ಆಕಾಶವಾಣಿಯ ಸಹಯೋಗದಲ್ಲಿ ಆಯೋಜಿಸಿರುವ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ವೀಣಾ, ಯು ಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಎಜಿಎ ಸ್ಯಾಟ್ ಉಪಗ್ರಹದ ಯೋಜನಾ ನಿರ್ದೇಶಕಿಯಾಗಿದ್ದೇನೆ. ಇಂದು ನಾನು ಮಾನವ ಸಹಿತ ರಾಕೆಟ್ಗಳು ಎಂಬ ಕುತೂಹಲಕಾರಿ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಇಂದು ನಾವು ರಾಕೆಟ್ಗಳ ಮೂಲಕ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದನ್ನು ಸಾಮಾನ್ಯವಾಗಿ ನೋಡುತ್ತೇವೆ. ಆದರೆ ಒಂದು ಉಪಗ್ರಹವನ್ನು ಕಕ್ಷೆಗೆ ಕಳುಹಿಸುವುದಕ್ಕೂ ಒಬ್ಬ ಮಾನವನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಿದೆ. ಇಂದು ಮಾನವ ಸಹಿತ ರಾಕೆಟ್ಗಳ ಹಿಂದಿರುವ ಅದ್ಭುತ ಎಂಜಿನಿಯರಿಂಗ್ ಬಗ್ಗೆ ಮಾತನಾಡೋಣ. ಮಾನವರಹಿತ ರಾಕೆಟ್ ವಿಫಲವಾದರೆ ಅದು ಕೇವಲ ಆರ್ಥಿಕ ನಷ್ಟವಾಗಬಹುದು. ಆದರೆ ಮಾನವ ಸಹಿತ ರಾಕೆಟ್ನಲ್ಲಿ ಮಾನವ ಜೀವದ ಸುರಕ್ಷತೆಯೇ ಅತ್ಯಂತ ಪ್ರಮುಖವಾದದ್ದು. ಆದ್ದರಿಂದ ಸಾಮಾನ್ಯ ರಾಕೆಟ್ಗೆ ಕ್ರೂ ಮಾಡ್ಯೂಲ್ ಅಳವಡಿಸಿದ ಮಾತ್ರಕ್ಕೆ ಅದು ಮಾನವ ಸಹಿತ ರಾಕೆಟ್ ಆಗುವುದಿಲ್ಲ. ರಾಕೆಟ್ ಅನ್ನು ಮಾನವ ಹಾರಾಟಕ್ಕೆ ಯೋಗ್ಯಗೊಳಿಸಲು ಅತ್ಯಂತ ಕಠಿಣವಾದ ಪರೀಕ್ಷೆಗಳು ಮತ್ತು ಸುರಕ್ಷತಾ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ. ಇದನ್ನೇ ಹ್ಯೂಮನ್ ರೇಟಿಂಗ್ ಎಂದು ಕರೆಯಲಾಗುತ್ತದೆ. ಈ ಪ್ರಕ್ರಿಯೆಯು ವಾಹನವು ಗಗನಯಾತ್ರಿಗಳನ್ನು ಒಯ್ಯಲು ಸಂಖ್ಯಾಶಾಸ್ತ್ರೀಯವಾಗಿ ಸಾಕಷ್ಟು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸುತ್ತದೆ ಹಾಗೂ ಸಂಪೂರ್ಣವಾಗಿ ವಿಭಿನ್ನವಾದ ಎಂಜಿನಿಯರಿಂಗ್ ತತ್ವಗಳನ್ನು ಒಳಗೊಂಡಿರುತ್ತದೆ. ಮಾನವ ಸಹಿತ ರಾಕೆಟ್ನ ಪ್ರಮುಖ ಸುರಕ್ಷತಾ ಅಂಶವೆಂದರೆ ರಿಡೆಂಡೆನ್ಸಿ, ಅಂದರೆ ಪರ್ಯಾಯ ವ್ಯವಸ್ಥೆಗಳು. ಒಂದು ಪ್ರಮುಖ ಸೆನ್ಸರ್, ಕಂಪ್ಯೂಟರ್ ಅಥವಾ ವಾಲ್ವ್ ಅಥವಾ ಕವಾಟ ಕಾರ್ಯನಿರ್ವಹಿಸದಿದ್ದರೂ ಅದರ ಪರ್ಯಾಯ ವ್ಯವಸ್ಥೆ ತಕ್ಷಣ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗುತ್ತದೆ. ಹೇಗೆಂದರೆ ಒಂದು ಫ್ಲೈಟ್ ಕಂಪ್ಯೂಟರ್ ಕೈಕೊಟ್ಟರೆ ತಕ್ಷಣವೇ ಪರ್ಯಾಯ ಕಂಪ್ಯೂಟರ್ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ. ಒಂದು ಕವಾಟ ಮುಚ್ಚಿಕೊಂಡರೆ ಮತ್ತೊಂದು ಕವಾಟ ತೆರೆದುಕೊಳ್ಳುತ್ತದೆ. ಅಂದರೆ ಒಂದು ವ್ಯವಸ್ಥೆ ವಿಫಲವಾದರೂ ಮತ್ತೊಂದು ವ್ಯವಸ್ಥೆ ಕಾರ್ಯನಿರ್ವಹಿಸಿ ಮಿಷನ್ನ ಸುರಕ್ಷತೆಯನ್ನು ಕಾಪಾಡುತ್ತದೆ. ಇನ್ನು ರಾಕೆಟ್ನಲ್ಲಿ ಗಂಭೀರ ವೈಫಲ್ಯ ಸಂಭವಿಸಿದರೆ ಅಂತಹ ತುರ್ತು ಪರಿಸ್ಥಿತಿಗಾಗಿ ಕ್ರೂ ಎಸ್ಕೇಪ್ ಸಿಸ್ಟಮ್ ಅಥವಾ ಯಾನಿ ಪಾರು ವ್ಯವಸ್ಥೆ ಎಂಬ ವಿಶೇಷ ಸುರಕ್ಷತಾ ವ್ಯವಸ್ಥೆ ಇರುತ್ತದೆ. ಕ್ರೂ ಎಸ್ಕೇಪ್ ಸಿಸ್ಟಮ್ ಅಂದರೆ ಏನು? ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಇದು ಕ್ರೂ ಮಾಡ್ಯೂಲ್ನ ಮೇಲ್ಭಾಗದಲ್ಲಿ ಅಳವಡಿಸಲಾದ ಬಹು ಶಕ್ತಿಶಾಲಿ ಆದರೆ ಪುಟ್ಟದಾದ ರಾಕೆಟ್. ಇದರ ಮೂಲ ಉದ್ದೇಶ ಬಹಳ ಸರಳ. ಉಡಾವಣಾ ವಾಹನದಲ್ಲಿ ಯಾವುದೇ ಗಂಭೀರ ತೊಂದರೆ ಉಂಟಾದರೆ ಗಗನಯಾತ್ರಿಗಳನ್ನು ರಾಕೆಟ್ನಿಂದ ಸಾಧ್ಯವಾದಷ್ಟು ವೇಗವಾಗಿ ಪ್ರತ್ಯೇಕಿಸಿ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯುವುದು. ಇಸ್ರೋದ ಹ್ಯೂಮನ್ ರೇಟೆಡ್ LVM3 ರಾಕೆಟ್ನಲ್ಲಿ ವೇಗವಾಗಿ ಕಾರ್ಯನಿರ್ವಹಿಸುವ ಹಾಗೂ ಹೆಚ್ಚಿನ ದಹನ ದೊರ ಹೊಂದಿರುವ ಘನ ಇಂಧನ ರಾಕೆಟ್ ಮೋಟಾರ್ಗಳಿಂದ ಚಾಲಿತ ಕ್ರೂ ಎಸ್ಕೇಪ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಉಡಾವಣಾ ವೇದಿಕೆಯಲ್ಲಿ ಅಥವಾ ರಾಕೆಟ್ ಮೇಲೇರಿಕೆ ಸಂದರ್ಭದಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೆ ಈ ವ್ಯವಸ್ಥೆಯು ಗಗನಯಾತ್ರಿಗಳು ಇರುವ ಕ್ರೂ ಮಾಡ್ಯೂಲ್

0: ಅನ್ನು ಉಡಾವಣಾ ವಾಹನದಿಂದ ತಕ್ಷಣವೇ ಪ್ರತ್ಯೇಕಿಸಿ ಸುರಕ್ಷಿತ ಅಂತರಕ್ಕೆ ಕೊಂಡೊಯ್ಯುವಂತೆ ವಿನ್ಯಾಸಗೊಳಿಸಲಾಗಿದೆ. ನಂತರ ಪ್ಯಾರಾಶೂಟ್ಗಳ ಸಹಾಯದಿಂದ ಕ್ರೂ ಮಾಡ್ಯೂಲ್ ಸುರಕ್ಷಿತವಾಗಿ ಭೂಮಿಗೆ ಇಳಿಯುವಂತೆ ಮಾಡಲಾಗುತ್ತದೆ. ಇದರ ಜೊತೆಗೆ ಮಾನವ ಸಹಿತ ರಾಕೆಟ್ಗಳ ರಚನೆಯನ್ನು ಹೆಚ್ಚಿನ ಬಲ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗುತ್ತದೆ. ಅನಿರೀಕ್ಷಿತ ವಾಯುಗತಿಯ ಒತ್ತಡಗಳನ್ನು ತಡೆಯಲು ಇದನ್ನು ದಪ್ಪವಾಗಿ ಮತ್ತು ಬಲಿಷ್ಠವಾಗಿ ನಿರ್ಮಿಸಲಾಗಿರುತ್ತದೆ. ರಾಕೆಟ್ ಉಡಾವಣೆಯ ಸಂದರ್ಭದಲ್ಲಿ ಉಂಟಾಗುವ ಹೆಚ್ಚಿನ ಜಿ ಫೋರ್ಸ್ಗಳನ್ನು ಮಾನವ ದೇಹ ಸಹಿಸಿಕೊಳ್ಳುವಂತೆ ವೇಗವರ್ಧನೆಯನ್ನು ನಿಯಂತ್ರಿಸುವ ವ್ಯವಸ್ಥೆಗಳನ್ನೂ ಅಳವಡಿಸಲಾಗುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಸಾಮಾನ್ಯ ರಾಕೆಟ್ಗಳನ್ನು ಕಾರ್ಯಕ್ಷಮತೆ ಮತ್ತು ಹೆಚ್ಚಿನ ಪೇಲೋಡ್ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗುತ್ತದೆ. ಆದರೆ ಮಾನವ ಸಹಿತ ರಾಕೆಟ್ನ ಮೊದಲ ಆದ್ಯತೆ ಮಾನವ ಜೀವದ ಸುರಕ್ಷತೆ. ಇದು ನಮ್ಮ ಎಂಜಿನಿಯರಿಂಗ್ ಸಾಮರ್ಥ್ಯದ ಅತ್ಯುನ್ನತ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ಏಕೆಂದರೆ ಮಾನವನು ನಕ್ಷತ್ರಗಳತ್ತ ತನ್ನ ಪಯಣವನ್ನು ಮುಂದುವರಿಸಿದಾಗ ಆ ಪಯಣದ ಅಂತ್ಯದಲ್ಲಿ ಸುರಕ್ಷಿತವಾಗಿ ಮನೆಗೆ ಮರಳುವ ಭರವಸೆಯನ್ನು ಈ ತಂತ್ರಜ್ಞಾನ ನೀಡುತ್ತದೆ. ಅದೇ ಮಾನವ ಸಹಿತ ಬಾಹ್ಯಾಕಾಶ ಯಾನದ ನಿಜವಾದ ಉದ್ದೇಶ ಮತ್ತು ಮಹತ್ವ. ಹೀಗಾಗಿ ಮಾನವ ಸಹಿತ ರಾಕೆಟ್ಗಳು ಕೇವಲ ಬಾಹ್ಯಾಕಾಶ ತಂತ್ರಜ್ಞಾನದ ಸಾಧನೆಯಲ್ಲ, ಅವು ಮಾನವ ಜೀವದ ಸುರಕ್ಷತೆಗೆ ಆದ್ಯತೆ ನೀಡುವ ಅತ್ಯುನ್ನತ ಎಂಜಿನಿಯರಿಂಗ್ನ ಪ್ರತೀಕ. ಇದೇ ಮಾನವ ಸಹಿತ ಬಾಹ್ಯಾಕಾಶ ಯಾನದ ವಿಶೇಷತೆ. ಧನ್ಯವಾದಗಳು.
1: ಮಾನವ ಸಹಿತ ಬಾಹ್ಯಾಕಾಶ ಯಾನದ ವಿಶೇಷತೆಯ ಬಗ್ಗೆ ಬಿ ವೀಣಾ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಇದೀಗ ರಸಪ್ರಶ್ನೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಎಲ್ಲರೂ ಕೂಡ ಫಾಸ್ಟ್ ಆಗಿ ಇರಬೇಕು, ಆಯ್ತಾ? ಮೊದಲ ಪ್ರಶ್ನೆ ಹೇಗಿದೆ ನೋಡಿ, ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊಟ್ಟ ಮೊದಲ ಭಾರತೀಯ ಯಾರು? ಹೂ ಇಸ್ ದ ಫಸ್ಟ್ ಇಂಡಿಯನ್ ಟು ಟ್ರಾವೆಲ್ ಇನ್ ಟು ಔಟರ್ ಸ್ಪೇಸ್ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿಯ ಎಫ್ಎಂ ರೈನ್ಬೋದಲ್ಲಿ ಇಸ್ರೋ ಪ್ರಾಯೋಜಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮೊದಲ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗಿತ್ತು ರಾಕೇಶ್ ಶರ್ಮಾ. ನಾವು ಕೇಳಿದ್ವಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊಟ್ಟ ಮೊದಲ ಭಾರತೀಯ ಯಾರು ಅಂತ. ರಾಕೇಶ್ ಶರ್ಮಾ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಭಾರತೀಯ ವಾಯುಪಡೆಯ ಪೈಲಟ್ ಆಗಿದ್ದ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು ಏಪ್ರಿಲ್ 3, 1984 ಸೋವಿಯತ್ ಒಕ್ಕೂಟದ ಸೋಯೂಸ್ T-11 ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ರು. ಇವರು ಸಲ್ಯೂಟ್ 7 ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುಮಾರು 8 ದಿನಗಳನ್ನು ಕಳೆದು ವೈಜ್ಞಾನಿಕ ಹಾಗೂ ಭೂವೀಕ್ಷಣಾ ಪ್ರಯೋಗಗಳನ್ನು ನಡೆಸಿದ್ರು. ಇದು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿತ್ತು. ಇರಲಿ, ಇದೀಗ ಎರಡನೇ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ವಿ. ಎರಡನೇ ಪ್ರಶ್ನೆ ಹೇಗಿದೆ ನೋಡಿ. ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟಂತಹ ಮೊಟ್ಟ ಮೊದಲ ಮಾನವ ಯಾರು? ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟಂತಹ ಮೊಟ್ಟ ಮೊದಲ ಮಾನವ ಯಾರು ಅನ್ನೋದು ನಮ್ಮ ಪ್ರಶ್ನೆ. ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ವಾಕ್ ಆನ್ ದ ಲೂನಾರ್ ಸರ್ಫೇಸ್? ನಿಮ್ಮ ಉತ್ತರ ಬೇಗ ನಮ್ಮ ಕಡೆಗೆ ಬರಬೇಕು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ಅಂತ ಹೇಳ್ತಾ ಇದ್ದೀವಿ. ಮತ್ತೊಂದು ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ. ಈ ಹಾಡು ಮುಗಿಯುವಷ್ಟರಲ್ಲಿ ಉತ್ತರ ನಮ್ಮನ್ನು ತಲುಪಬೇಕು.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇಸ್ರೋ ಪ್ರಾಯೋಜಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವಿದ್ದೀರಿ. ಎರಡನೇ ಪ್ರಶ್ನೆ ಆಗಿತ್ತು, ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟ ಮೊಟ್ಟ ಮೊದಲ ಮಾನವ ಯಾರು ಅಂತ ಕೇಳಿದ್ವಿ. ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ವಾಕ್ ಆನ್ ದ ಲೂನಾರ್ ಸರ್ಫೇಸ್ ಅಂತ ಸರಿಯಾದಂತಹ ಉತ್ತರ ಆಗಿತ್ತು ನೀಲ್ ಆರ್ಮ್‌ಸ್ಟ್ರಾಂಗ್. ನಾಸಾದ ಬಲಶಾಲಿಯಾದ ಸ್ಯಾಟರ್ನ್ 5 ರಾಕೆಟ್ ಅನ್ನು ಬಳಸಿದಂತ ಅಪೋಲೋ 11 ಪರಿಯೋಜನೆಯ ಕಮಾಂಡರ್ ಆಗಿದ್ದಂತಹ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಜುಲೈ 20, 1969 ಚಂದ್ರನ ಮೇಲೆ ಮೊದಲ ಹೆಜ್ಜೆಯನ್ನು ಇಟ್ಟರು. ಇದು ಮನುಷ್ಯನಿಗೆ ಒಂದು ಸಣ್ಣ ಹೆಜ್ಜೆ, ಆದರೆ ಮಾನವ ಕುಲಕ್ಕೆ ಒಂದು ಬೃಹತ್ ಜಿಗಿತ ಅನ್ನುವಂತಹ ಅವರ ಮಾತುಗಳು ವಿಶ್ವ ಪ್ರಸಿದ್ಧವಾಗಿದೆ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಗಿತ್ತು ನಿಮಗೆ, ಈ ಮಾತುಗಳನ್ನಂತೂ ನೀವು ಕೇಳೇ ಇದ್ರಿ. ಇದೀಗ ಬರ್ತಾ ಬರ್ತಾ ರಸಪ್ರಶ್ನೆ ರಂಗೇರ್ತಾ ಇದೆ. ಇನ್ನೊಂದು ಸ್ವಲ್ಪ ಟಫ್ ಪ್ರಶ್ನೆ, ಒಂದು ಸ್ವಲ್ಪ ಕಷ್ಟದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಿರಲ್ಲ, ಆ ಸ್ಟ್ರಾಂಗ್ ವುಮನ್ ಯಾರು ಅಂತ ಕೇಳ್ತಾ ಇದ್ದೀವಿ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅನ್ನೋದು ನಮ್ಮ ಪ್ರಶ್ನೆ. ಹೂ ವಾಸ್ ದ ಫಸ್ಟ್ ವುಮೆನ್ ಟು ಫ್ಲೈ ಇನ್ ಟು ಔಟರ್ ಸ್ಪೇಸ್ ಅನ್ನೋದು ಪ್ರಶ್ನೆ. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇದೀಗ ಮೂರನೇ ಪ್ರಶ್ನೆಯ ನಾವು ಕೇಳಿದ್ವಿ, ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತ. ತುಂಬಾ ಜನ ಸರಿಯಾದಂತಹ ಉತ್ತರವನ್ನೇ ಕೊಟ್ರಿ. ಹೌದು, ವ್ಯಾಲೆಂಟಿನಾ ತೆರೆಶ್ಕೋವಾ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಹೂ ವಾಸ್ ದ ಫಸ್ಟ್ ವುಮೆನ್ ಟು ಫ್ಲೈ ಇನ್ ಟು ಔಟರ್ ಸ್ಪೇಸ್ ಅಂತ ಕೇಳಿದ್ರೆ ವ್ಯಾಲೆಂಟಿನಾ ತೆರೆಶ್ಕೋವಾ ಅಂತಲೇ ನೀವು ಹೇಳಬೇಕು. ಯಾಕೆಂದ್ರೆ ಓಸ್ಬ್ಯಾಕ್ಗೆ ರಾಕೆಟ್ನ ತುದಿಯಲ್ಲಿ ಕುಳಿತಂತಹ ಓಸ್ಬ್ಯಾಕ್ ಸಿಕ್ಸ್ ಗಗನ ನೌಕೆಯಲ್ಲಿ ಸೋವಿಯತ್ ಒಕ್ಕೂಟದ ಗಗನಯಾತ್ರಿ ವ್ಯಾಲೆಂಟಿನಾ ತೆರೆಶ್ಕೋವಾ ಅವರು ಪಯಣಿಸಿ ಜೂನ್ 16, 1963 ಬಾಹ್ಯಾಕಾಶಕ್ಕೆ ತಲುಪಿದ್ರು. ಇವರು ಕಕ್ಷೆಯಲ್ಲಿ ಸುಮಾರು 3 ದಿನಗಳನ್ನು ಕಳೆದು ಭೂಮಿಯನ್ನ 48 ಬಾರಿ ಸುತ್ತಿದ ಏಕೈಕ ಸೋಲೋ ಅಂದರೆ ಒಂಟಿಯಾಗಿ ಪಯಣಿಸಿದ ಮಹಿಳಾ ಗಗನಯಾತ್ರಿ ಆಗಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ, ನೀವು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಯಾಕೆ ಅಂದರೆ ಇವತ್ತು ಈ ಒಂದು ಕಾರ್ಯಕ್ರಮದ ಶುರುವಿನಲ್ಲಿ ವೀಣಾ ಅವರ ಮಾತುಗಳನ್ನ ನಿಮಗೆ ಕೇಳಿಸಿದ್ವಿ ಅಲ್ವಾ, ಅದೇ ಮಾತುಗಳ ಆಧಾರದ ಮೇಲೆ ಇರುವಂತಹ ಪ್ರಶ್ನೆ ಇದು. FM ರೈನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ ಮೂಡಿ ಬಂದಂತಹ ಇಂದಿನ ಭಾಷಣದಲ್ಲಿ ಉಲ್ಲೇಖವಾದ ಮಾನವ ಸಹಿತ ಯಾನಕ್ಕೆ ಸೂಕ್ತವೆನಿಸುವ ಇಸ್ರೋ ರಾಕೆಟ್ ಯಾವುದು? FM ರೈನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ ಮೂಡಿ ಬಂದಂತಹ ಇವತ್ತಿನ ಭಾಷಣದಲ್ಲಿ ಉಲ್ಲೇಖವಾದ ಮಾನವ ಸಹಿತ ಯಾನಕ್ಕೆ ಸೂಕ್ತವೆನಿಸುವ ಇಸ್ರೋ ರಾಕೆಟ್ ಯಾವುದು ಅನ್ನೋದು ಪ್ರಶ್ನೆ. ನೇಮ್ ದ ಹ್ಯೂಮನ್ ರೇಟೆಡ್ ರಾಕೆಟ್ ಆಫ್ ಇಸ್ರೋ ಮೆನ್ಷನ್ ಇನ್ ಟುಡೇಸ್ FM ರೈನ್ಬೋ ಕನ್ನಡ ಸ್ಪೀಚ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ಅಂತ ಹೇಳ್ತಾ ಈ ಬಂಧನ ಚಿತ್ರದ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿಸ್ತಾ ಇದ್ದೀವಿ.

ನಿರ್ಮಿಸುವಂತಹ ಇಸ್ರೋ ರಾಕೆಟ್ ಯಾವುದು ಅಂತ, ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಮಾರ್ಕ್ 3. ಇಷ್ಟುದ್ದ ಬರೆಯೋದಕ್ಕೆ ಕಷ್ಟ ಆದರೆ HLVM-3 ಅಂತ ಕಳಿಸಬಹುದಾಗಿತ್ತು ನೀವು. HLVM-3 ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇದನ್ನು ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಹೇಳ್ತಾರೆ. ಇಸ್ರೋದ ಅತ್ಯಂತ ಶಕ್ತಿಶಾಲಿ LVM-3 ರಾಕೆಟ್ ಅನ್ನು ಸಿಬ್ಬಂದಿ ಪಾರು ವ್ಯವಸ್ಥೆ ಮತ್ತಿತರ ರೀತಿಯಲ್ಲಿ ಗಗನಯಾತ್ರಿಗಳ ಸುರಕ್ಷತೆಗಾಗಿ ಸುಧಾರಿಸಿ HLVM-3 ಅಂತ ಹೆಸರಿಸಲಾಗಿದೆ. ಇದು ಗಗನಯಾನ್ ಆರ್ಟಿಕಲ್ ಮಾಡ್ಯೂಲ್ ಅನ್ನು ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದ ಭೂ ಸಮೀಪ ಕಕ್ಷೆಗೆ ಸುರಕ್ಷಿತವಾಗಿ ಸೇರಿಸಲು ನಿರ್ಮಾಣಗೊಳ್ತಾ ಇದೆ. ಇದೀಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀವಿ. ಮೊದಲಿಗೆ ಶುರುವಿನಲ್ಲಿ ಎಲ್ಲ ಕೂಡ ಈಸಿ ಆಗಿರುವಂಥ ಪ್ರಶ್ನೆ ಅಂತ ಅನ್ನಿಸ್ತಾ ಇತ್ತು. ಹೋಗ್ತಾ ಹೋಗ್ತಾ ವಿಜ್ಞಾನದ ಬಿಸಿ ಕಾವೇರ್ತಾ ಇದೆ ಅಂತ ಅನಿಸತ್ತೆ, ನಿಮಗೂ ಕೂಡ ತಡ್ತಾ ಇದೆ ಅಂತ ಅನಿಸತ್ತೆ. ಇರಲಿ, ಆದರೆ ನೀವು ತುಂಬ ಪ್ರೀತಿಯಿಂದ ತುಂಬ ಸ್ಪೋರ್ಟಿ ಸ್ಪಿರಿಟಲ್ಲಿ ಪ್ರತಿಯೊಬ್ಬರು ಕೂಡ ಸಂದೇಶ ಕಳಿಸ್ತಾ ಇದ್ದೀರಿ. ಇಲ್ಲಿ ಅಕ್ಷರಶಃ ಮೂರು ಜನ ಸಿಸ್ಟಮ್ ಮುಂದೆ ಕೂತ್ಕೊಂಡು ಹೆಸರುಗಳನ್ನ ತಾಳೆ ಹಾಕ್ತಾ ನೋಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ತುಂಬ ರಂಗೇರಿದೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ. ಮುಂದಿನ ಪ್ರಶ್ನೆ ಅಂತೂ ಹೇಳ್ಬಿಡ್ತೀನಿ ನೋಡಿ. ಗಗನಯಾನ ಮಾನವರಹಿತ ಪರೀಕ್ಷಾರ್ಥ ಹಾರಾಟಗಳಿಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿರುವ ಮಹಿಳಾ ಅರೆ ಮಾನವರೂಪಿ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ನ ಹೆಸರೇನು ಅಂತ ಕೇಳ್ತಾ ಇದ್ದೀವಿ. ಗಗನಯಾನ ಮಾನವರಹಿತ ಪರೀಕ್ಷಾರ್ಥ ಹಾರಾಟಗಳಿಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿರುವ ಮಹಿಳಾ ಅರೆ ಮಾನವರೂಪಿ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ನ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಫಿಮೇಲ್ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ ಡೆವಲಪ್ಡ್ ಬೈ ಇಸ್ರೋ ಫಾರ್ ಅನ್ಕ್ರೂಡ್ ಗಗನಯಾನ್ ಟೆಸ್ಟ್ ಫ್ಲೈಟ್ಸ್? ನಿಮ್ಮ ಉತ್ತರಗಳು ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ವಾಟ್ಸ್ಆ್ಯಪ್ ಮಾಡಿ, ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಡಿ, ಮತ್ತು ಯಾವುದೇ ಕಾರಣಕ್ಕೂ ಕಾಲ್ ಕೂಡ ಮಾಡೋಕ್ಕೆ ಹೋಗಬೇಡಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಾವು ಕೇಳಿದಂತಹ ಪ್ರಶ್ನೆ, ಗಗನ್ಯಾನ್ನ ಮಾನವರಹಿತ ಪರೀಕ್ಷಾರ್ಥ ಹಾರಾಟಗಳಿಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿರುವ ಮಹಿಳಾ ಅರೆ ಮಾನವರೂಪಿ ಹಾಫ್ ಹ್ಯುಮನಾಯ್ಡ್ ರೋಬೋಟ್ನ ಹೆಸರೇನು ಅಂತ ಕೇಳಿದ್ದೆ. ವ್ಯೋಮ್ ಮಿತ್ರ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಕೂಡ ವ್ಯೋಮ್ ಮಿತ್ರ ಅಂತ ಸರಿಯಾಗಿ ಉತ್ತರ ಕೊಟ್ರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಆದರೆ ನಿಮ್ಮ ಉತ್ತರ ಅತ್ಯಂತ ಬೇಗ ತ್ವರಿತವಾಗಿ ನಮ್ಮನ್ನು ತಲುಪ್ತಾ ಇಲ್ವಾ, ಕೊನೆಯ ದಿನ ಗೊತ್ತಾಗತ್ತೆ ನಿಮಗೆ. ವ್ಯೋಮ್ ಮಿತ್ರ ಅನ್ನೋದು ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಬಾಹ್ಯಾಕಾಶದಲ್ಲಿ ಮಾನವ ದೇಹದ ಮೇಲಾಗುವ ವಾತಾವರಣ, ಒತ್ತಡ ಮತ್ತು ವಿಕಿರಣಗಳ ಪರಿಣಾಮಗಳನ್ನು ನಿಖರವಾಗಿ ಅಳೆಯಲು ವಿನ್ಯಾಸಗೊಳಿಸಲಾದ ರೋಬೋಟ್. ಇದು ಗಗನಯಾತ್ರಿಗಳು ಹಾರುವ ಮುನ್ನ ಯಾನಗಳಲ್ಲಿ ಜೀವನಾಧಾರ ವ್ಯವಸ್ಥೆಯಾದ ಲೈಫ್ ಸಪೋರ್ಟ್ ಸಿಸ್ಟಂಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆಯೇ ಅನ್ನೋದನ್ನು ಪರೀಕ್ಷಿಸಿ ಖಚಿತಪಡಿಸಲೆಂದು ನಿರ್ಮಿಸಲಾಗಿದೆ. ಅಂದರೆ ಮನುಷ್ಯರನ್ನು ಕಳಿಸೋಕ್ಕೂ ಮುಂಚೆನೇ ಈ ರೋಬೋಟ್ಗಳನ್ನ ಕಳಿಸಿ ಅದೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದು. ಇದೀಗ ಮುಂದಿನ ಪ್ರಶ್ನೆ, ಭೂಮಿಯಲ್ಲದೆ ಮಾನವನು ಕಾಲಿಟ್ಟ ಏಕೈಕ ಆಕಾಶಕಾಯ ಯಾವುದು? ಭೂಮಿಯಲ್ಲದೆ ಮಾನವನು ಕಾಲಿಟ್ಟ ಏಕೈಕ ಆಕಾಶಕಾಯ ಯಾವುದು? ವಿಚ್ ಈಸ್ ದ ಓನ್ಲಿ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಸೆಲೆಸ್ಟ್ರಿಯಲ್ ಬಾಡಿ ಆನ್ ವಿಚ್ ಹ್ಯೂಮನ್ಸ್ ಹ್ಯಾವ್ ಎವರ್ ಸೆಟ್ ಫುಟ್ ಅನ್ನೋದು ಸರಿಯಾದ ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ನಾವು ಕಳೆದ ಪ್ರಶ್ನೆಯನ್ನ ಕೇಳಿ ಹಾಡು ಕೂಡ ಚೆನ್ನಾಗಿ ಮ್ಯಾಚ್ ಹಾಕಿತ್ತು, ಹಾಡಿನಲ್ಲೇ ಉತ್ತರ ಇತ್ತು ಅಂತ ಕೂಡ ಹೇಳ್ಬಿಡ್ಬೋದಿತ್ತೇನೋ. ಅವಾಗ ಸುಲಭ ಆಗೋಗ್ತಿತ್ತು ನಿಮ್ಗೆ ಬಹುಶಃ ಉತ್ತರ ಕೊಡೋದಕ್ಕೆ, ಆದ್ರೆ ಆ ತರ ಸುಲಭ ಮಾಡಿಕೊಡ್ಲಿಲ್ಲ. ಯಾಕೆಂದ್ರೆ ಕೊನೆಯಲ್ಲಿ ಒಂದ್ ಸ್ವಲ್ಪ ಟಫ್ ಪ್ರಶ್ನೆಗಳನ್ನ ಇಟ್ಟಿದ್ರು. ಇರ್ಲಿ, ಕೇಳಿದಂತ ಪ್ರಶ್ನೆ ಏನಾಗಿತ್ತು, ಭೂಮಿಯಲ್ಲದೆ ಮಾನವನು ಕಾಲಿಟ್ಟ ಏಕೈಕ ಆಕಾಶಕಾಯ ಯಾವುದು? ಸರಿಯಾದಂತಹ ಉತ್ತರ ಚಂದ್ರ ಆಗಿತ್ತು. ದಿ ಮೂನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. 1969 1972 ನಡೆದ ನಾಸಾದ ಅಪೋಲೋ ಯೋಜನೆಗಳ ಅವಧಿಯಲ್ಲಿ ಒಟ್ಟು 12 ಮಂದಿ ಗಗನಯಾತ್ರಿಗಳು ಚಂದ್ರನ ನೆಲದ ಮೇಲೆ ಹೆಜ್ಜೆಯನ್ನ ಇಟ್ಟರು. ಇಸ್ರೋ ಸೇರಿ ಹಲವು ಬಾಹ್ಯಾಕಾಶ ಸಂಸ್ಥೆಗಳು ಚಂದ್ರ ಪ್ರವಾಸದ ಯೋಜನೆಯನ್ನ ಹೊಂದಿದೆ. ಇದೀಗ ಮುಂದಿನ ಪ್ರಶ್ನೆ ಇನ್ನೊಂದು ಸ್ವಲ್ಪ ಟಫ್ ಆಗಿದೆ, ಇನ್ನೊಂದು ಸ್ವಲ್ಪ ಕಷ್ಟ. ಆದರೆ ಹಾಡಿನಲ್ಲಂತೂ ಇದಕ್ಕೆ ಯಾವುದೇ ತರಹದ ಲಿಂಕ್ನ ಹುಡುಕಕ್ಕೆ ಹೋಗಬೇಡಿ, ಯಾವುದೇ ತರಹದ ಹಿಂಟ್ ಕೂಡ ಸಿಗೋದಿಲ್ಲ ನಿಮಗೆ. ಹಾಡುಗಳಲ್ಲಿ ಬಳಸಕ್ಕೆ ಸಾಧ್ಯನೇ ಇಲ್ಲದಿರೋದು ಇದು ಉತ್ತರ. ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಜಾಗತಿಕವಾಗಿ ಒಪ್ಪಿತವಾದ ಮತ್ತು ಅಧಿಕೃತವಾದ ಬಾಹ್ಯಾಕಾಶದ ಆರಂಭವನ್ನು ಸೂಚಿಸುವ ಗಡಿರೇಖೆ ಯಾವುದು? ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಜಾಗತಿಕವಾಗಿ ಒಪ್ಪಿತವಾದ ಮತ್ತು ಅಧಿಕೃತವಾದ ಬಾಹ್ಯಾಕಾಶದ ಆರಂಭವನ್ನು ಸೂಚಿಸುವ ಗಡಿರೇಖೆ ಯಾವುದು? ವಾಟ್ ಈಸ್ ದ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಬೌಂಡ್ರಿ ದಟ್ ಡಿಫೈನ್ಸ್ ದ ಆಲ್ಟಿಟ್ಯೂಡ್ ವೇರ್ ಔಟರ್ ಸ್ಪೇಸ್ ಬಿಗಿನ್ಸ್ ಫಾರ್ ಹ್ಯೂಮನ್ ಸ್ಪೇಸ್ ಫ್ಲೈಟ್? ಇದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಂಬ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಆಗಿತ್ತು ಕಾರ್ಮನ್ ರೇಖೆ, ದಿ ಕರ್ಮನ್ ಲೈನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಜಾಗತಿಕವಾಗಿ ಒಪ್ಪಿತವಾದ ಮತ್ತು ಅಧಿಕೃತವಾದ ಬಾಹ್ಯಾಕಾಶದ ಆರಂಭವನ್ನು ಸೂಚಿಸುವಂತಹ ಗಡಿ ರೇಖೆ ಯಾವುದು ಅಂತ ಕೇಳಿದ್ವಿ. ಕಾರ್ಮನ್ ರೇಖೆ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. FAI ಮಾನದಂಡಗಳ ಪ್ರಕಾರ ಸಮುದ್ರ ಮಟ್ಟದಿಂದ 100 ಕಿಲೋಮೀಟರ್ ಅಂದರೆ 62 ಮೈಲಿ ಎತ್ತರದಲ್ಲಿರುವ ಕಾಲ್ಪನಿಕ ರೇಖೆಯನ್ನು ಬಾಹ್ಯಾಕಾಶದ ಅಧಿಕೃತ ಗಡಿ ಅಂತ ಕರೆಯಲಾಗುತ್ತೆ. ಈ ನಿರ್ದಿಷ್ಟ ಎತ್ತರವನ್ನು ದಾಟಿದವರನ್ನು ಮಾತ್ರ ಅಂತಾರಾಷ್ಟ್ರೀಯ ನಿಯಮಗಳ ಅನ್ವಯ ಅಧಿಕೃತ ಗಗನಯಾತ್ರಿಗಳು ಅಂತ ಪರಿಗಣಿಸಲಾಗುತ್ತೆ. ಇದು ಕಾಲ್ಪನಿಕ ರೇಖೆ, ಯಾರು ಕೂಡ ಅಲ್ಲಿ ಒಂದು ಲೈನ್ನ ಡ್ರಾ ಮಾಡಿಲ್ಲ, ಕಾಲ್ಪನಿಕ ರೇಖೆ. ಇದು ಭೂಮಿಯಿಂದ ಅಂದರೆ ಸಮುದ್ರ ಮಟ್ಟದಿಂದ 100 ಕಿಲೋಮೀಟರ್ಗೂ ಮೇಲೆ ಈ ಒಂದು ರೇಖೆಯನ್ನು ಗುರುತಿಸಲಾಗಿದೆ. ಇದನ್ನು ಮೀರಿ ಹೋದವ್ರನ್ನ ಮಾತ್ರ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಗಗನಯಾತ್ರಿಗಳು ಅಂತ ಹೇಳ್ತಾರಂತೆ. ಇದು ಇವತ್ತಿನ ನಮ್ಮ ಇಸ್ರೋ ಕ್ವಿಜ್ ಆಗಿತ್ತು. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಪ್ರತಿದಿನ ಮಧ್ಯಾಹ್ನ 3:30 to 4:30 ತನಕ ಭಾಗವಹಿಸಬಹುದು. ಇದು October 10 ತನಕ ನಡೀತಾ ಇದೆ ನಮ್ಮ ಆಕಾಶವಾಣಿ FM ರೈನ್ಬೋದಲ್ಲಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URRAO ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 FM ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಇದು.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URRAO ಉಪಗ್ರಹ ಕೇಂದ್ರ, ಇಸ್ರೋ ಹಾಗೆ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ನೀವು ಕೇಳಿಸಿಕೊಂಡ್ರಿ. ಇದುವರೆ ತನಕ 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ, ಇದರ ಕುರಿತಾಗಿ ಕೂಡ ಇವತ್ತು ಮಾತು ಮಾಹಿತಿಯನ್ನು ಕೇಳಿಸಿಕೊಂಡ್ರಿ. 10 October ತನಕ ಪ್ರತಿದಿನ ಮಧ್ಯಾಹ್ನ 3:30-4:30 ನಿಮಗಾಗಿ ಈ ಒಂದು ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರುತ್ತೆ. ಇವತ್ತು ನಾವು URRAO ಉಪಗ್ರಹ ಕೇಂದ್ರ ಇಸ್ರೋದ ಹಿರಿಯ ಮಹಿಳಾ ವಿಜ್ಞಾನಿಯಾದ ಶ್ರೀಮತಿ ಬಿ ವೀಣಾ ಅವರಿಂದ ಹ್ಯೂಮನ್ ರೇಟೆಡ್ ರಾಕೆಟ್ ಅಥವಾ

ಮಾನವ ಸಹಿತ ರಾಕೆಟ್ಗಳ ಬಗ್ಗೆ ವಿಷಯವನ್ನ ತಿಳಿದುಕೊಂಡ್ವಿ. ಹಾಗೆ ಪ್ರತಿದಿನವೂ ಕೂಡ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ತುಂಬಾ ಸೊಗಸಾದಂತಹ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸುವಂತಹ ವಿಚಾರಗಳ ಕುರಿತಾಗಿ ಮೊದಲ 5 ನಿಮಿಷಗಳ ಟಾಕ್ ಇರುತ್ತೆ. ಈ ಮೊದಲ 5 ನಿಮಿಷಗಳ ಮಾತನ್ನ ಕೇಳಿಸಿಕೊಂಡು ಅದಾದ ನಂತರ ಮಿಕ್ಕ 55 ನಿಮಿಷ ರಸಪ್ರಶ್ನೆಯಲ್ಲಿ ನೀವು ಪಾಲ್ಗೊಳ್ಳಬಹುದು. ಮತ್ತೆ ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ಒಂದಷ್ಟು ಪ್ರಶ್ನೆಗಳು ಹೊರಗಡೆಯಿಂದ ಬರುತ್ತೆ, ಮತ್ತಷ್ಟು ಪ್ರಶ್ನೆಗಳು ಅವತ್ತಿನ ಮಾತುಕತೆಯನ್ನ ಆಧರಿಸಿ ಬಂದಿರುತ್ತೆ. ಆ ಕಾರಣಕ್ಕಾಗಿ ನೀವು ಎಷ್ಟು ಶಾರ್ಪ್ ಆಗಿ ಇದ್ರೂ ಸಾಲದು. ಪ್ರತಿದಿನವೂ ಕೂಡ 3:30 ಅಷ್ಟೊತ್ತಿಗೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಟ್ಯೂನ್ ಮಾಡೋದನ್ನ ಮರಿಬೇಡಿ. 10ನೇ ತಾರೀಕು ತನಕ ಅಂತೂ ಸೂಪರ್ ಆಗಿರುವಂತಹ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ, ಸಿಕ್ಕಾಪಟ್ಟೆ ಪವರ್ ಪ್ಯಾಕ್ಟ್ ಆಗಿರುತ್ತೆ. ನಿಮ್ಗೆ ಆಟದ ಮಜಾ ಸಿಗತ್ತೆ, ನಮಗೂ ಕೂಡ ತುಂಬಾನೇ ಒಂದು ಅದ್ಭುತವಾದಂತಹ ಶೋ ನಡೆಸಿದಂತಹ ತೃಪ್ತಿ ಕೂಡ ಸಿಗತ್ತೆ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರತಿದಿನ ಮಧ್ಯಾಹ್ನ 3:30 ರಿಂದ 4:30 ತನಕ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಎಫ್ ಎಂ ರಾಯ್ಮು ಕೇಳ್ತಾ ಇದ್ದೀರಿ. ಚಂದದ ಗೀತೆಗಳ ಮೆರವಣಿಗೆ ಅಂತೂ ಸಾಕ್ತಾ ಇದೆ. ಹಾಗೆಯೇ ಒಂದಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಿ, ಹೊರಗಡೆ ಮಳೆ ಬರುವಂತಹ ಸೂಚನೆ ಇದೆ ಅಂತ. ಮಳೆ ಬಂದರೂ ಚೆನ್ನಾಗಿರುತ್ತೆ, ಮಳೆ ಬರುವ ಮುಂಚೆಯೂ ಚೆನ್ನಾಗಿರುತ್ತೆ, ಮಳೆ ಬಂದ ನಿಂತ ನಂತರವೂ ಚೆನ್ನಾಗಿರುತ್ತೆ. ಆದರೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಒಂದು ಸ್ವಲ್ಪ ಸೇಫ್ ಆಗಿರುವಂಥ ಪ್ಲೇಸಲ್ಲಿ ಇದ್ದಾಗ ಮಳೆಯನ್ನು ಅನುಭವಿಸೋದಕ್ಕೆ, ಮಳೆಯ ಸೌಂದರ್ಯದ ಕುರಿತು ಸಂತೋಷ ಪಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ನೀವೇನಾದರೂ ಮಳೆಯಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡಿದ್ರೆ, ಮಳೆಯಲ್ಲಿ ಬರದೇ ಇರುವಂತಹ ಬಸ್ಗಾಗಿ ಕಾಯ್ತಾ ನಿಂತಿದ್ರೆ, ಮಳೆಯಲ್ಲಿ ಮನೆಯಲ್ಲಿ ಒಣಗಾಕಿ ಬಂದಿರುವಂತಹ ಬಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಖಂಡಿತ ಮಳೆಯನ್ನ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಮಾತಿಗಂತೂ ಪ್ರತಿಯೊಬ್ಬರು ರಿಲೇಟ್ ಆಗ್ತೀರಿ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಇವತ್ತಿನ ಕಾರ್ಯಕ್ರಮ ಖುಷಿ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:40. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಮುತ್ತುರಾಜ್ ಯಲ್ಗಟ್ಟಿ. ಕೆಳಗುರಿ ಈ ವೇಳೆ ಕಾರ್ಯಕ್ರಮ ಚಿತ್ರಗೀತೆಗಳು ಮೂಡಿ ಬರ್ತವೆ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ರಾಜ್ ಚಿತ್ರದ ಗೀತೆ ಮೂಡಿ ಬರುತ್ತೆ. ಈ ಗೀತೆಕ್ಕಿಂತ ಮೊದಲು ಒಂದೆರಡು ವಾಣಿಜ್ಯ ಪ್ರಕಟಣೆಗಳು, ಆನಂತರ ರಾಜ್ ಚಿತ್ರದ ಗೀತೆಯನ್ನು ಕೇಳುವಿರಿ.
1: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ ₹85 ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

ವೀರಭದ್ರ, ಈ ಕಲಿಗಾಲದಾಗ ಪರಮೇಶ್ವರನಾದ ಶಿವನು ಕೈಲಾಸದಿಂದ ಭೂಲೋಕವನ್ನು ದಿಟ್ಟಿಸಿ ನೋಡಲಾಗಿ ಸೈಟ್ ಕೊಡಿಸ್ತೇವ್ರಿ, ಸಾಲ ಕೊಡಿಸ್ತೇವ್ರಿ, ಸರ್ಕಾರಿ ನೌಕರಿ ಕೊಡಿಸ್ತೇವು, ಬೆಕ್ಕಾಜ್ ಕಾಲೇಜಿನಾಗ ಸೀಟ್ ಕೊಡಿಸ್ತೇವು ಅಂತ ಕಿವಿಯಾಗ ಹೂವ ಹಣೆಯಾಗ ತಿಲಕ ಇಡ್ತಾ ಇರತಕ್ಕಂತ ಸಂದರ್ಭದಾಗ

0: ಬಿಟ್ಟು ಹೋಗಿ ಆಕೆ ಮುದುಡಿನ ತಾವರೆಯಂತೆ ಸಿಂಕಾಗಿ ಸುಳ್ಯ ಸರ್ಕಲ್ನಲ್ಲಿ ನಿಂತಿದ್ದಾಳೆ. ಅವಳನ್ನು ಕಂಡ ಪರಂದಾಮಯ್ಯ
1: ಹೋಗ್ಬಿಟ್ಟ ಗುರುಗಳೇ
0: ತರ ತರ ತರನೆ ಎಳೆದು ತಂದು ವಿಠಲನ ಮುಂದೆ ನಿಲ್ಲಿಸಿ ಗಳ ಗಳ ಗಳನೆ ಒಂದೇ ಕಣ್ಣಿನಲ್ಲಿ ಅಳುತ್ತಾ, ವಿಠಲ ರಂಗ, ನಾನು ಮಾಡಿದ ಪುಣ್ಯ ನಿನಗೆ ರುಚಿಯಾಗಿಲ್ವ ತಂದೆ?

0: ಸ್ನೇಹಿತರೆ, ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಗಜ ಚಿತ್ರದಿಂದ
1: ಬಾಯ್ ಮೇಲೆ ಬರಲಿಡಿತು ಭೂಲೋಕ ನನ್ನವಳ ನೋಡುತ್ತಾ.
2: ಹೌದೇನಪ್ಪ,

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಕೃಷ್ಣ ಚಿತ್ರದಿಂದ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
0: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಶಯಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
2: 101.8 ಮೆಗಾ ಕಂಪನಾಂಕಗಳಲ್ಲಿ ನೀವು ಕೇಳ್ತಿದ್ದೀರ ಆಕಾಶವಾಣಿ ವಿಜಯಪುರ ಕೇಂದ್ರ. ಸ್ಟುಡಿಯೋ ಸಮಯ 5:19:25 ಚಿತ್ರಗೀತೆಗಳಲ್ಲಿ ನಾವಿದ್ದೀವಿ. ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಅಂಬಾರಿ ಚಿತ್ರದಿಂದ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 5:30:30. ಈಗ ಕೇಳಿ ಆರೋಗ್ಯ ಕಾರ್ಯಕ್ರಮ.
1: ಆಕಾಶವಾಣಿ ಪ್ರಿಯ ಕೇಳುಗರೇ, ಈಗ ಕೇಳಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಖೋಬಾ ಮತ್ತು ಶಕುಂತಲಾ ಹಳ್ಳಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ.
0: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ RJ ಮುತ್ತುರಾಜ್ ಯಲಗಟ್ಟಿ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಮಾಹಿತಿ ನೀಡಲು ಇಬ್ಬರು ಡಾಕ್ಟರ್ ಅದರ. ಬನ್ನಿ, ಅವರನ್ನು ಪರಿಚಯ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲಿಗೆ ಡಾಕ್ಟರ್ ರಾಜೇಶ್ವರಿ ಖೋಬಾ ಅಕ್ಕಿಯವರು, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಅಕ್ಕಿ ಆಸ್ಪತ್ರೆ ವಿಜಯಪುರ, ಇವರು ನಮ್ಮೊಂದಿಗೆ ಇದ್ದಾರೆ.

0: ನೀವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ.
1: ಥ್ಯಾಂಕ್ ಯು.
0: ಅದೇ ರೀತಿಯಾಗಿ ಡಾಕ್ಟರ್ ಶಕುಂತಲಾ ಹಳ್ಳಿ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಕೂಡ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ಇವರು ಕೂಡ ನಮ್ಮೊಂದಿಗಿದ್ದಾರೆ. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು.
0: ಇವತ್ತಿನ ವಿಷಯ ಕುರಿತು ಮಾತನಾಡಲು ಇಬ್ಬರು ನಮ್ಮೊಂದಿಗೆ ಅದೇರಿ. ಇವತ್ತಿನ ವಿಷಯ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕಂತ ಅನ್ಕೋತಾ ಇದ್ದೀರಿ. ಈಗ ಮೊದಲೇ ಬೇಸಿಕ್ ಪ್ರಶ್ನೆ ಏನಂತಂದ್ರೆ, ಕ್ಯಾನ್ಸರ್ ಅನ್ನೋದು ಇವತ್ತಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕಡೆ ಹರಡ್ತಾ ಇದೆ, ಚಿಕಿತ್ಸೆ ಇಲ್ಲ. ಸಾಮಾನ್ಯವಾಗಿ ನಮ್ಮ ಕೇಳುವರಿಗೆ ಹೇಳೋದಾದ್ರೆ ಕ್ಯಾನ್ಸರ್ ಅಂದ್ರೆ ಏನ್ರಿ ಮೇಡಮ್?
1: ಕ್ಯಾನ್ಸರ್ ಅಂದ್ರೆ ರ್ಯಾಪಿಡ್ ಗ್ರೋತ್, ಅಂದ್ರೆ ನಾರ್ಮಲಿ ನಮ್ಮ ಸೆಲ್ಸ್ ಎಲ್ಲ ಗ್ರೋತ್ ಆಗ್ತಾ ಇರ್ತವೆ, ಅದನ್ನ ಕ್ಯಾನ್ಸರ್ ಸ್ಟಿಮ್ಯುಲೇಟ್ ಆಯ್ತಂದ್ರೆ ಸೆಲ್ಸ್ ಫಾಸ್ಟ್ ಆಗಿ ಗ್ರೋತ್ ಆಗಿ ಕ್ಯಾನ್ಸರ್ ಟರ್ನ್ ಆಗ್ತವೆ. ಸೊ ಎಸ್ಪೆಷಲಿ ಗರ್ಭಕೋಶದ ಕ್ಯಾನ್ಸರ್ಗೆ ಸ್ಟಿಮ್ಯುಲೇಷನ್ನ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತಿದೆ, ಆ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆಗಿ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಬಹಳಷ್ಟು ಬರ್ತಾ ಇದ್ದಾವೆ. ಅದನ್ನ ತಡೆಗಟ್ಟಬೇಕಂತ ಹೇಳಿ ಬಹಳಷ್ಟು ವಿಧಾನ ಇದಾವೆ. ನಮ್ಮ ದೇಶದಲ್ಲಿ ಪೋಲಿಯೋ ಇರಾಡಿಕೇಟ್ ಆಯ್ತು, ಸ್ಮಾಲ್ ಪಾಕ್ಸ್ ಟೋಟಲಿ ಇರಾಡಿಕೇಟ್ ಆಯ್ತು. ಈ ತರ ನಮ್ಮ ಹತ್ರ ಪ್ರೋಗ್ರಾಮ್ ಇಂಡಿಯಾನಲ್ಲಿ ನಮ್ಮ ಗವರ್ಮೆಂಟ್ ನವರು ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ನ ನಾವು ಸ್ಟೇಜ್ ತನಕ ಹೋದರೂ ನಾವು ಪ್ರಿವೆಂಟ್ ಮಾಡಬಹುದು, ಅಷ್ಟೊಂದು ಟ್ರೀಟ್ಮೆಂಟ್ ಇದೆ. ಬಟ್ ಟ್ರೀಟ್ಮೆಂಟ್ಗಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅದ್ರದ್ದು ವ್ಯಾಕ್ಸಿನ್ಸ್ ಇದಾವೆ, ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು. ಡಿಸೀಸ್ ಹೆಂಗೆ ಕಾಂಟ್ಯಾಕ್ಟ್ ಆಗ್ತದೆ ಜನರಿಗೆ, ಗಂಡ್ಮಕ್ಳಿಗೆ ಕೂಡ ಇನ್ಫೆಕ್ಷನ್ ಆಗ್ತದೆ, ಅದಕ್ಕೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಸಹಿತ ಚೈಲ್ಡ್ಹುಡ್ನಲ್ಲೇ ಇದು ವ್ಯಾಕ್ಸಿನ್ ತೊಗೋಬೇಕಂಥೇಳಿ ನಾವು ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸುತ್ತಮುತ್ತ ಒಂದು 15-20 ಕಿಲೋಮೀಟರ್ ಸುತ್ತಲೂ ಹಳ್ಳಿಯಲ್ಲೇ ಕೂಡ ಕಾಂಟ್ಯಾಕ್ಟ್ ಮಾಡಿ ನಾವು ಇದು ಹೆಂಗೆ ಸ್ಪ್ರೆಡ್ ಆಗ್ತದೆ, ಹೆಂಗೆ ಪ್ರಿವೆಂಟ್ ಮಾಡ್ಬೋದು. ನೀವೆಲ್ಲ ಸಣ್ಣ ಸಣ್ಣ ಫಂಕ್ಷನ್ ಮಾಡಿದ್ರೆ ದುಡ್ಡು ಎಲ್ಲ ಹಾಕ್ತೀರಿ. ಇದಕ್ಕೆ 2,000 ರೂಪಾಯಿ ಇದೆ ಇದಕ್ಕೆ ವ್ಯಾಕ್ಸಿನ್ ತೊಗೊಳಕ್ಕೆ. 2 ವ್ಯಾಕ್ಸಿನ್ ತೊಗೊಂಡ್ರೆ ನಿಮ್ಮ ಮಕ್ಕಳ ವಯಸ್ಸಲ್ಲಿ ವಯಸ್ಸಾದ ಮೇಲೆ ಕ್ಯಾನ್ಸರ್ ಎಲ್ಲ ತಡೆಗಟ್ಬೋದು. ಕ್ಯಾನ್ಸರ್ನಿಂದ ಯಾರೂ ಸಾಯಬಾರ್ದಂತ ನಮ್ದೊಂದು ಕಳಕಳಿ. ಯಾಕಂದ್ರೆ ಮೊದಲು 50 ವರ್ಷ ಆದ್ಮೇಲೆ ಕ್ಯಾನ್ಸರ್ ಬರ್ತಿತ್ತು, ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಆಗಲಿ, ಗರ್ಭಕೋಶದ ಕ್ಯಾನ್ಸರ್ ಆಗಲಿ, ಯಾವುದೇ ಕ್ಯಾನ್ಸರ್ ಆಗಲಿ 50 ವರ್ಷ 60 ವರ್ಷ ಆದ್ಮೇಲೆ ಬರ್ತಿತ್ತು. ಈಗ ಹೆಂಗಾಗಿದೆ ಅಂದರೆ 30 ವರ್ಷನಲ್ಲೇ ಬರ್ತಾ ಇದೆ. 30 ವರ್ಷ ಲೇಡಿನಲ್ಲಿ ಸಹಿತ ನಾವು ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತನಕ ನೋಡೀವಿ. ನಮ್ಮ ನಾವೇನದ ಕಾಲ್ಪೋಸ್ಕೋಪಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅಂದ್ರೆ ಗರ್ಭಕೋಶದ ಬಾಯಿ 40 ಪಟ್ಟು ಜಾಸ್ತಿಯಾಗಿ ದೊಡ್ಡದು ಕಾಣಿಸ್ತಿದೆ. ಅದರಲ್ಲಿ ನಾವು ಕ್ಯಾನ್ಸರ್ ಡೈರೆಕ್ಟ್ಲಿನೇ ಕಂಡುಹಿಡಿಬಹುದು, ಬರೇ ಗಣ್ಣಲ್ಲಿ ಕಾಣಂಗಿಲ್ಲ. ಅದನ್ನ ಹಿಂಗ್ ಮಲ್ಟಿಪ್ಲೈ ಮಾಡಿ ಎನ್ಲಾರ್ಜ್ ಮಾಡಿ ನೋಡಬಹುದು. ಅದನ್ನ ನಾವು ಅರ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಮಾಡಕ್ಕೆ ಅಬ್ನಾರ್ಮಲ್ ಸೆಲ್ಸ್ ಅದಾವ ಅಂದ್ರೆ ಡಿಟೆಕ್ಟ್ ಮಾಡಿ, ಒಂದ್ಸಲ ಕ್ಯಾನ್ಸರ್ ಸೆಲ್ಸ್ ಫಾರ್ಮ್ ಅದು ಅಲ್ಲಿ ಅಂದ್ರೆ 10 ವರ್ಷ ತಗೋತಿದೆ ಕ್ಯಾನ್ಸರ್ ಆಗಕ್ಕೆ. ಸೊ ನಮ್ಗೆ 10 ವರ್ಷ ಟೈಮ್ ಇದೆ, ಆ ಟೈಮ್ನಲ್ಲಿ ನಾವೆಲ್ಲ ಟೆಸ್ಟ್ ಮಾಡಬೇಕು, ಪ್ರಿವೆನ್ಷನ್ ಮಾಡಬೇಕು. ಸೊ ಇದು ಸೆಕೆಂಡ್ರಿ ಪ್ರಿವೆನ್ಷನ್. ಸೊ ಪ್ರೈಮರಿಲಿ ಹೆಂಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಡಾಕ್ಟರ್ ಶಕುಂತಲಾ ಹೇಳ್ತಾರೆ.
0: ಸರಿ ಮೇಡಮ್, ಈಗ ಗರ್ಭ ಕಂಠ ಕ್ಯಾನ್ಸರ್ ಅಂತ ಹೇಳಿ ತಾವು ಹೇಳಿದ್ರಿ. ಈಗ ನಮಗೆ ಸಾಮಾನ್ಯವಾಗಿ ಏನು ಗೊತ್ತಾಯ್ತಪ್ಪ ಅಂತಂದ್ರೆ, ಕ್ಯಾನ್ಸರ್ ಅಂದ್ರೆ ಬಾಯಿಗಾಗತ್ತೆ, ಅದು ಸಾಕಷ್ಟು ತಂಬಾಕು ಪದಾರ್ಥಗಳನ್ನು ಯೂಸ್ ಮಾಡೋದ್ರಿಂದ ಹಿಂಗೆಲ್ಲ ಆಗುತ್ತೆ ಅಂಥೇಳಿ ಜನಸಾಮಾನ್ಯರಲ್ಲಿ ಒಂದು ಇದ್ರ ಬಗ್ಗೆ ಮಾಹಿತಿ ಇಷ್ಟ ಐತಿ. ನೀವು ಗರ್ಭಕಂಠ ಕ್ಯಾನ್ಸರ್ ಅಂತ ಹೇಳಿದ್ರಿ, ಬೇರೆ ಬೇರೆ ರೀತಿ ಕ್ಯಾನ್ಸರ್ಗಳು ಅದಾವ್ರಿ?
2: ಹೌದ್ರಿ, ದೇಹದ ಯಾವುದೇ ಭಾಗಕ್ಕೂ ಕ್ಯಾನ್ಸರ್ ಆಗ್ಬೋದು. ಎಲ್ಲಿ ಜೀವಕೋಶಗಳು ಏನಂತೀವಲ್ಲ, ಜೀವಕೋಶ ಮಲ್ಟಿಪ್ಲೈ ಆಗ್ತಾನೆ ಇರ್ತಾವ. ಇವತ್ತೇನ್ ಇರ್ತದ ಚರ್ಮ, ಇದು ಇರಲ್ಲ, ಒಂದ್ 15-20 ದಿವಸ ಸೆಲ್ ಸೈಕಲ್ ಅಂತ ಇರ್ತದೆ. ಈ ಚರ್ಮ ಹೋಗಿ 28 ದಿವಸಕ್ಕೆ ಹೊಸ ಚರ್ಮ ಬರ್ತಿರ್ತದೆ. ಅದೇ ರೀತಿ ಎಲ್ಲೆಲ್ಲಿ ಜೀವ ಇದೆ, ಎಲ್ಲೆಲ್ಲಿ ಸೆಲ್ಸ್ ಇದಾವೆ, ಸೆಲ್ ಡಿವಿಷನ್ ಆಗ್ತಾ ಇದೆ, ದೇಹದ ಪ್ರತಿಯೊಂದು ಭಾಗಕ್ಕೂ ಕ್ಯಾನ್ಸರ್ ಆಗಬಹುದು. ಇಲ್ಲಿ ಅಲ್ಲಿ ಅಂತಲ್ಲ, ಯಾವುದೇ ಭಾಗಕ್ಕೂ ಆಗಬಹುದು.
0: ಇವತ್ತಿನ ವಿಷಯ ನಾವು ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರ ಸಾಮಾನ್ಯ ಲಕ್ಷಣಗಳು ಏನ್ರಿ ಮೇಡಮ್?
2: ಇದು ಒಂದ್ ಸಾರಿ ಗರ್ಭಕಂಠದ ಕ್ಯಾನ್ಸರ್ ಏನಿದೆಯಲ್ಲ, ಇದು ಒಂದ್ ಸಾರಿ ಲಕ್ಷಣ ಬಂದ್ರೆ ಅದು ಆಲ್ರೆಡಿ ಫುಲ್ ಬ್ಲೋನ್ ಕ್ಯಾನ್ಸರ್ ಅಂತೀವಿ. ಅಂದ್ರೆ ಆಲ್ರೆಡಿ ಅದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ಅಂತಾನೆ ಅರ್ಥ.
0: ಅಂದ್ರೆ ಲಕ್ಷಣ ತೋರಿಸುವುದಲ್ಲೇ ಸಾಕಷ್ಟು ಬೆಳೆದಿರುತ್ತೆ.
2: ಹೌದು ಹೌದು, ಹಂಗಾಗಿ ಇದೆ ನಮ್ಮ ಕಳಕಳಿ. ಇದರಲ್ಲಿ ಲಕ್ಷಣ ತೋರಿಸೋಕ್ಕಿಂತ ಮುಂಚೆನೆ ಸ್ಕ್ರೀನಿಂಗ್ ಅಂತ ಅಂತೀವಿ ನಾವು. ಅವಾಗ್ಲೇ ಅದ ಪ್ಯಾಪ್ಸ್ಮಿಯರ್ ಅಂತ ಒಂದು ಸ್ಕ್ರೀನಿಂಗ್ ಮಾಡ್ತೀವಿ. ಗರ್ಭಕೋಶದ ಕಂಠ ಏನಿರುತ್ತಲ್ಲ, ಅಲ್ಲಿಂದ ಅದರ ದ್ರವವನ್ನ ಒಂದು ಸ್ಪೆಚುಲಾಯಿಂದ ತಗೊಂಡು ಸ್ಮಿಯರ್ ಮಾಡಿ ಸ್ಲೈಡ್ ಮೇಲೆ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಸೆಲ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಿದೆನಾ, ಸೆಲ್ ದೊಡ್ಡದಾಗಿದೆ, ಅದ್ರ ನ್ಯೂಕ್ಲಿಯಸ್ ದೊಡ್ಡದಾಗಿದೆ, ನ್ಯೂಕ್ಲಿಯಸ್ ಡಬಲ್ ತ್ರಿಬಲ್ ಆಗಿದೆ, ಸೆಲ್ ಚೇಂಜಸ್ ಅನ್ನ, ಸೆಲ್ ಮಾರ್ಫಾಲಜಿಯನ್ನ ಸ್ಟಡಿ ಮಾಡಿದ್ರೆ ನಾವು ಬೇಗ ಪತ್ತೆ ಹಚ್ಚಬಹುದು. ಇದಕ್ಕೆ ಸ್ಕ್ರೀನಿಂಗ್ ಅಂತೀವಿ. ಒಂದು ಸತಿ ಬೇಗ ಪತ್ತೆ ಹಚ್ಚಿದ್ರೆ, ಮ್ಯಾಮ್ ಹೇಳಿದ್ರಂಗೆ 10 ವರ್ಷ ಮುಂಚೆನೆ, ಇನ್ನೂ ಅದು 10 ವರ್ಷ ಟೈಮ್ ತಗೊಳುತ್ತೆ ಪ್ರೀ ಕ್ಯಾನ್ಸರ್ ಸ್ಟೇಜ್ ಇಂದ ಕ್ಯಾನ್ಸರ್ ಸ್ಟೇಜ್ ಹೋಗಕ್ಕೆ. ಸೊ ನಾವು ಇದು ಬೇಗ ಕಂಡುಹಿಡಿಬಹುದು. ಆಲ್ರೆಡಿ ರೋಗ ಲಕ್ಷಣ ಕಾಣೋದು ಫುಲ್ ಬ್ಲೋನ್ ಕ್ಯಾನ್ಸರ್, ಯೋನಿಯಿಂದ ಕೆಂಪು ದ್ರವ ಹೋಗುತ್ತೆ, ವೆಜೈನಲ್ ಬ್ಲೀಡಿಂಗ್ ಅಂತ ಅಂತೀವಿ, ಅಥವಾ ಬ್ರೌನಿಶ್ ಡಿಸ್ಚಾರ್ಜ್ ಆಗುತ್ತೆ. ಆಮೇಲೆ ಗಂಡ ಹೆಂಡತಿ

0: ಸೇರಿದ್ಮೇಲೆ ದೈಹಿಕ ಸಂಪರ್ಕ ಆದಮೇಲೆ ಕೆಂಪು ಮುಟ್ಟು ಹೋಗೋದು, ಈ ಥರ ಏನಾದರೂ ಪೇಷಂಟ್ ಬಂದರೆ 100% ಇದು ಮೋಸ್ಟ್ ಆಫ್ ದಿ ಟೈಮ್ ದಿಸ್ ವಿಲ್ ಬಿ ದ ಕಾಸ್. ಅದಾದ್ಮೇಲೆ ತೂಕ ಕಡಿಮೆ ಆಗಿರುತ್ತೆ, ಜ್ವರ ಬರೋದು, ಅವರ ಓವರ್ಆಲ್ ಹೆಲ್ತ್ ಏನಿರುತ್ತೆ ಆರೋಗ್ಯದಲ್ಲಿ ಕಡಿಮೆ ಆಗಿರುತ್ತೆ.
1: ಈಗ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ರೆ ನೀವು, ಲಕ್ಷಣಗಳು ಗೋಚರಿಸುವ ಮುಂಚೆನೇ ಇದು ಸಾಕಷ್ಟು ಗ್ರೋತ್ ಆಗಿರ್ತದೆ, ಬೆಳೆದಿರ್ತದೆ ಅಂತ ಹೇಳಿದ್ರು ಮೇಡಮ್. ಈಗ ಒಬ್ಬ ಸಾಮಾನ್ಯ ಮಹಿಳೆ, ಅವ್ರಿಗೇನು ತ್ರಾಸಿಲ್ಲ, ಅವ್ರು ಯಾಕೆ ನಿಮ್ಮ ಹತ್ರ ಬಂದು ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು, ಯಾಕಂದ್ರೆ ಎದಕ್ಕಂತ ಬರಬೇಕು ಅವರು, ಲಕ್ಷಣಗಳೇ ಏನು ಇಲ್ಲ ಅವರಿಗೆ, ಅವ್ರು ಯಾಕೆ ಬಂದು ಡಯಾಗ್ನೋಸ್ ಮಾಡ್ಕೋಬೇಕು?
0: ಇದು ನಾವು ಅದೇ ಹೇಳ್ತಾ ಇದ್ದೀವಲ್ಲ ಮೇಡಮ್ ಹೇಳಿದ್ರಲ್ಲ, ಮುಂಚೆಲ್ಲ 50 ವರ್ಷಕ್ಕೆ 60 ವರ್ಷಕ್ಕೆ ಗರ್ಭಕಂಠದ ಕ್ಯಾನ್ಸರ್ ಬರ್ತಾ ಇತ್ತು, ಇವಾಗೆಲ್ಲ 30ನೇ ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರ ಎಲ್ಲ ದೇಶ ನಮ್ಮ ದೇಶದ ಮಹಿಳೆಯರಿಗೆ ನೋಡಿದ್ರೆ 30 ವರ್ಷಕ್ಕೆಲ್ಲ 2-3 ಮಂದಿ ಮಕ್ಕಳಾಗಿರ್ತವೆ. ಅಂತ ಹೆಣ್ಮಗಳಿಗೆ ಕ್ಯಾನ್ಸರ್ ಬಂತು ಅಂದ್ರೆ 2-3 ಮಂದಿ ಹುಡುಗರಿಗೆ ಅವರು ಅನಾಥ ಮಾಡಿ ಹೋಗ್ಬೇಕಾಗ್ತದೆ. ಆಮೇಲೆ ಈಗ ಟ್ಯೂಬರ್ಕ್ಯುಲೋಸಿಸ್ನ ನಾವು ಯಾಕೆ ಪ್ರಿವೆಂಟ್ ಮಾಡಿದ್ವಿ, ಅದು ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ ದುಡಿಯೋ ವಯಸ್ಸಿನ ಜನಸಾಮಾನ್ಯರಿಗೆ ಬರುತ್ತೆ ಅದು. ಈಗ 30 ವರ್ಷದ ಹೆಣ್ಮಕ್ಳಿಗೆ ರೋಗ ಬಂತಂದ್ರೆ ಮನೇನ ಯಾರು ನೋಡ್ಕೊಳ್ಳೋದು, ದುಡಿಯೋದು ಯಾರು? ಇಟ್ಸ್ ಅ ಬಿಗ್ ಎಕನಾಮಿಕ್ ಬರ್ಡನ್ ಟು ದ ಕಂಟ್ರಿ, ಟು ದ ಫ್ಯಾಮಿಲಿ ಅಂಡ್ ಟು ದ ಕಂಟ್ರಿ, ಪೂರ ಕುಟುಂಬಕ್ಕೆ ದೊಡ್ಡ ಪರಿಣಾಮ ಬೀರುತ್ತೆ. ಹೀಗೆ ಬಿಟ್ಟರೆ ಇಡೀ ದೇಶದ ಮೇಲೆ ಪರಿಣಾಮ ಬೀರುತ್ತೆ. ನಾವು ಅದಕ್ಕೆ ಲೆಪ್ರಸಿ, ಟ್ಯೂಬರ್ಕ್ಯುಲೋಸಿಸ್ ಅವೆಲ್ಲ ಪ್ರೊಡಕ್ಟಿವ್ ಏಜ್ ಗ್ರೂಪ್ಗೆ ಎಫೆಕ್ಟ್ ಮಾಡಬಾರ್ದು. ಈ 60 ವರ್ಷದ ಮೇಲಿನ ಏನು ಕ್ಯಾನ್ಸರ್ ಇರ್ತಾವಲ್ಲ, ಜೆನೆಟಿಕ್ ಚೇಂಜಸ್ ಅವೆಲ್ಲ ಆಗೋದನ್ನು ನಾವು ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇರ್ ಆರ್ ನೋ ವ್ಯಾಕ್ಸಿನ್ಸ್ ಫಾರ್ ದೆಮ್. ಇದು 30 ವರ್ಷದ ಹೆಣ್ಮಕ್ಳಿಗೆ. ಆಮೇಲೆ ದಿಸ್ ಇಸ್ ಪ್ರಿವೆಂಟೇಬಲ್ ಕ್ಯಾನ್ಸರ್, ಅದೇ ಹೇಳಿದ್ವಲ್ಲ, ಪಾಪ್ ಸ್ಮಿಯರ್ ಮಾಡೋದ್ರಿಂದ 10 ವರ್ಷ ಮುಂಚೆನೆ ಬೇಗ ಕಂಡುಹಿಡಿಬೋದು. ಅವಾಗೇನೆ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಇಟ್ಸ್ 100% ಕ್ಯೂರೇಬಲ್. ಕೋನೈಜೇಷನ್ ಅಥವಾ ಹಿಸ್ಟೆಕ್ಟಮಿ ಅಂತೀವಲ್ಲ, ಅದನ್ನ ನೀವು ಗರ್ಭಕೋಶನ ಕಂಠನ ತೆಗೆದ್ಬಿಟ್ರೆ ಅಥವಾ ಗರ್ಭಕೋಶನೇ ತೆಗೆದ್ಬಿಟ್ರೆ ಇಟ್ ಶೀಸ್ 100% ಕ್ಯೂರ್. ಅವ್ರಿಗೆ ಕಂಪ್ಲೀಟ್ ಕ್ಯೂರ್ ಅನ್ನೋದು ಇದೆ, ಅವರು ರೋಗದಿಂದ ಮುಕ್ತರಾಗ್ತಾರೆ.
1: ಅಂದ್ರೆ ಈಗ ಪ್ರಾಥಮಿಕ ಲಕ್ಷಣಗಳು ಅಂತ ಏನಿಲ್ಲ, ಈಗ ನಮ್ಮ ಮಹಿಳೆಯರು ಈ ಒಂದು ಲಕ್ಷಣ ಗೋಚರಿಸಿದ್ರೆ ನಾನು ಹೋಗಿ ಇದ್ರ ಟೆಸ್ಟ್ ಮಾಡಿಸ್ಬೇಕು. ಈಗ ಸುಮ್ಸುಮ್ನೆ ಯಾರು ಈ ಟೆಸ್ಟ್ ಅನ್ನ ಮಾಡಿಸೋದಿಲ್ಲ, ಈ ಟೆಸ್ಟ್ ಅನ್ನ ಯಾವಾಗ ಮಾಡಿಸ್ಬೇಕು ಮೇಡಮ್?
2: ಇದು ನಾವು ಯಾಕೆ ಇಷ್ಟು ವರಿ ಆಗಿದ್ದೇವೆ ಇದ್ರ ಬಗ್ಗೆ ಅಂದ್ರೆ, ಪ್ರತಿ ದಿವಸ 200 ಜನ ಸಾಯ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸ್ಯಾಡ್ ಥಿಂಗ್ ಅಂದ್ರೆ ಒಂದೇ ಒಂದು ಯಾವುದು ಸಿಂಪ್ಟಮ್ಸೇ ಇರಲ್ಲ, ಸಿಂಪ್ಟಮ್ಸ್ ಬಂದಾಗ ಅಡ್ವಾನ್ಸ್ ಇರ್ತದೆ ಅದು. ಸೊ ಅದಕ್ಕೆ ನಮ್ಮ ದೇಶದಲ್ಲಿ ಇದು ಎಲ್ಲ ಪ್ರೋಗ್ರಾಮ್ಸ್ ಇಲ್ಲ. ಹೊರದೇಶದಲ್ಲಿ ಹೆಂಗ್ ನೀವು LIC ತುಂಬ್ತೀರಿ ಪ್ರತಿ ವರ್ಷ, ಆ ಥರ ವರ್ಷ ಟೆಸ್ಟ್ ಮಾಡಿಸ್ಕೋಬೇಕಂತೇಳಿ ಮೆಸೇಜ್ ಬರ್ತದೆ. ನಮ್ಮ ದೇಶದಲ್ಲೂ ಆ ಥರ ಮಾಡಬೇಕು ಅಂತ ನಮ್ಗೆ ಕಳಕಳಿ, ಯಾಕಂದ್ರೆ ಜನರಿಗೆ ಅವೇರ್ನೆಸ್ ಇಲ್ಲ, ನಾಲೆಜ್ ಇಲ್ಲ, ಅದಕ್ಕೆ ಅವ್ರು ತೋರಿಸ್ಕೊಳಂಗಿಲ್ಲ. ಹೆಲ್ತ್ ಚೆಕಪ್ ಅಂತಂತಿರ್ತದೆ, ಯಾಕಂದ್ರೆ ಈಗ ಗರ್ಭಕೋಶದ ಬಾಯಿಗೆ ಕ್ಯಾನ್ಸರ್ ಆದ್ರೆ ಜನ ಹೇಳಂಗೇ ಇಲ್ಲ. ಮೊದಲು ಮನೇಲಿ ವಯಸ್ಸಾದವರಂತೂ ಹೇಳಂಗೇ ಇಲ್ಲ, ಇವರು ಏನಿಲ್ಲ ಬಿಡು ಹಂಗೆ ಬ್ಲೀಡಿಂಗ್ ಆಗ್ತದೆ ಅಂತೇಳಿ ರಿಪ್ರೊಡಕ್ಟಿವ್ ಏಜ್ ಜನ ಏನು ಮಾಡ್ತಾರೆ, ಹಂಗೆ ಕೂತ್ಕೊಂಡು ಬಿಡ್ತಾರೆ. ಅವರು ಸಿಂಪ್ಟಮ್ಸ್ ಆದ್ರೆ ಸಹಿತ ಲೇಟ್ ಸ್ಟೇಜ್ನಲ್ಲಿ ಬರ್ತಾರೆ. ಸೊ ನಮಗೆ ಮ್ಯಾಕ್ಸಿಮಮ್ ಕಾಂಟ್ಯಾಕ್ಟ್ ಆಗೋದು ಹಾಸ್ಪಿಟಲ್ನಲ್ಲಿ ಬಂದು ಅಂದರೆ ಜಾಸ್ತಿ ಇಷ್ಟು ದೊಡ್ಡದು ಲೀಜನ್, 2 ಸೆಂಟಿಮೀಟರ್ಕ್ಕಿಂತ ಹೆಚ್ಚಿಗೆ ಲೀಜನ್ ಆದಾಗ ಅಷ್ಟೇ ಅವ್ರಿಗೆ ಸಿಂಪ್ಟಮ್ಸ್ ಇರ್ತದೆ, ಅಷ್ಟೊತ್ತನ ಏನೂ ಸಿಂಪ್ಟಮ್ಸ್ ಇರಲ್ಲ. ಸೊ ನಮಗೆ ಅದಕ್ಕೆ ಏನಿದೆ ಪ್ರೈಮರಿ ಪ್ರಿವೆನ್ಷನ್ ಅಂತೀವಿ. ಅಂದರೆ ಮಗಳು ಯಾವಾಗ ದೊಡ್ಡಕ್ಕೆ ಆಗ್ತಾಳೆ ಆ ಟೈಮ್ನಲ್ಲೇ ನಾವು ಆಕೆಗೆ ವ್ಯಾಕ್ಸಿನ್ ಕೊಡಬೇಕು. ಹೆಂಗೆ ನಮಗೆ ಬೇರೆ ಬೇರೆ ವ್ಯಾಕ್ಸಿನ್ಸ್ ಇದಾವೆಲ್ಲ ಚೈಲ್ಡ್ಹುಡ್ನಲ್ಲಿ, ಆ ಥರ 9-14 ವರ್ಷದ ಹುಡುಗಿಯರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾನೇ ಅನೌನ್ಸ್ ಮಾಡಿದೆ ಬಜೆಟ್ನಲ್ಲಿ 9-14 ಇಯರ್ಸ್ ನಾವು ಕೊಡ್ತಾ ಇದ್ದೀವಿ ಅಂತ. ಇನ್ನು ಇಲ್ಲಿ ಪ್ರೋಗ್ರಾಮ್ನಲ್ಲಿ ಬಂದಿಲ್ಲ, ಬಟ್ ನಾವೆಲ್ಲ ಇದು ಇನ್ನು ಕೊಟ್ಟು ಪ್ರಿವೆಂಟ್ ಮಾಡ್ಕೋಬೇಕು. ಒಂದು ಹುಡುಗಿ ದೊಡ್ಡಕ್ಕೆ ಆದ ಕೂಡಲೇ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಅದಕ್ಕೆ ದುಡ್ಡು ಹಾಕೋ ಬದಲು ಇದಕ್ಕೆ ದುಡ್ಡು ಹಾಕ್ಬೇಕಂತ ನಮ್ಮ ಕಳಕಳಿ ಅಷ್ಟೇ. ಮತ್ತು 14-26 ವರೆಗೂ ಅವರು ಮದುವೆ ಆದಮೇಲೆ ಸಹಿತ ಅವರು ವ್ಯಾಕ್ಸಿನ್ ತೊಗೋಬೋದು. ಬಿಫೋರ್ ಮಕ್ಕಳು ಪ್ರೊಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ ಮಗಳಿಗಿಂತ ಮೊದಲೇ ಪ್ರಿವೆನ್ಷನ್ ತೊಗೋಬೇಕು. ಒಂದು ವೇಳೆ ಅವರು ಮಕ್ಕಳಾಯಿತು ಕಾಂಟ್ಯಾಕ್ಟ್ ಮಾಡಿದ್ರು HPV ಅಂದರೆ ಸ್ಕ್ರೀನ್ ಮಾಡಿ, ಅಂದರೆ ಪ್ಯಾಪ್ಸ್ಮಿಯರ್ ಆ ಥರ ಮಾಡಿ ಅದನ್ನು ನೆಗೆಟಿವ್ ಇತ್ತಂದರೆ ವ್ಯಾಕ್ಸಿನ್ ತೊಗೋಬೋದು. ಅದರಿಂದ ನಾವೆಲ್ಲ ಪ್ರಿವೆಂಟ್ ಮಾಡ್ಬೋದು, ಯಾಕಂದರೆ ಇದು 2nd most common ಕ್ಯಾನ್ಸರ್ ಇಂಡಿಯಾದಲ್ಲಿ. ಫಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್. ಮತ್ತು ಪ್ರತಿ ವರ್ಷ 1,23,000 ಜನ ಹೊಸ ಕೇಸಸ್ ಬರ್ತಾ ಇದ್ದಾವೆ. ಅದಕ್ಕೆ ನಾವು ಎಲ್ಲ ವರಿ ಆಗ್ತಾ ಇರೋದು, ಇಷ್ಟೊಂದು ಪ್ರೋಗ್ರಾಮ್ ಮಾಡ್ತಾ ಇರೋದು ಅದ್ರ ಸಲುವಾಗಿ. ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಪ್ರೈಮರಿಯಲ್ಲಿ ನೀವು ಎಲ್ಲ ಹುಡುಗಿಯರಿಗೆ ಆ್ಯನಲ್ ವಾಟ್ ಎಷ್ಟಕ್ಕೊಂದು ಪ್ರಿವೆನ್ಷನ್ ಮಾಡ್ಬೋದು. ಒಂದು ವೇಳೆ ಕಾಂಟ್ಯಾಕ್ಟ್ ಆದರೂ ಕಂಡುಹಿಡಿದ್ರು, ಅಬ್ನಾರ್ಮಲ್ ಸೆಲ್ಸ್ ಕಂಡುಹಿಡಿದ್ರು 10 ವರ್ಷ ಇದೆ ನಮಗೆ. ಸೊ ದೇವರು ಇಷ್ಟೊಂದು ಅಪರ್ಚುನಿಟಿ ಕೊಟ್ಟಾಗ ನಾವು ಇದನ್ನ ಉಪಯೋಗಿಸ್ಕೊಂಡು ಕ್ಯಾನ್ಸರ್ ಜಾಗೃತರಾಗಬೇಕು ಅಂತವೇನಂತೆ. ಯಾಕೆ ಒಂದ್ಸಲ ಸಿಂಪ್ಟಮ್ಸ್ ಬಂದ್ಮೇಲೆ ಲೇಟ್ ಸ್ಟೇಜ್ ಅದು.
1: ಸರಿ ಮೇಡಮ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಇದರಿಂದ ಸಾಯ್ತಾ ಇದ್ದಾರೆ ಅಂತೇಳಿ, ಇದು ಆಗ್ಲಕ್ಕೆ ಮುಖ್ಯ ಕಾರಣ ಏನು ಮೇಡಮ್?
0: HPV ವೈರಸ್ ಅಂತ ಇದೆ, ಹ್ಯೂಮನ್ ಪೆಪಿಲೋಮಾ ವೈರಸ್. ಇದು ಒಂದು

ವೈರಸ್. ಇದು ಚರ್ಮದ ಕಾಂಟ್ಯಾಕ್ಟ್ ಸ್ಕಿನ್ನಿಂದ ಸ್ಕಿನ್ಗೆ ಹರಡುವಂಥ ವೈರಸ್. ಇದರಲ್ಲಿ ಟೈಪ್ಸ್ ಇರ್ತವೆ, ಸೀರೋ ಟೈಪ್ಸ್ ಅಂತ ಅಂತೀವಿ. ಅದರಲ್ಲಿ ದೇಹದಲ್ಲಿ ಸ್ವಲ್ಪ ಚೇಂಜಸ್ ಇದ್ದರೆ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್ ಕೊಡ್ತಿರ್ತಾರೆ. ಮೋರ್ ದೆನ್ 100 ಅಂದರೆ 100 ಹೆಚ್ಚು ಸೀರೋ ಟೈಪ್ಸು ಇದ್ದಾವೆ. ಅದರಲ್ಲಿ ಒಂದು ಎಚ್ ಪಿ ವಿ ಸೀರೋ ಟೈಪ್ಸ್ 6 and 11 ಇರೋದ್ರಿಂದ ಜೆನೈಟಲ್ ವಾರ್ಡ್ಸ್ ಅಂತೀವಿ. ವಾರ್ಡ್ಸ್ ಅಂದರೆ ವಾಳ ಅಂತೀವಲ್ಲ ನಾವು ನಮ್ಮ ಆಡು ಭಾಷೆದಲ್ಲಿ, ಕಪ್ಪಗೆ ಅದು ರಫ್ ಸರ್ಫೇಸ್ ಇರುತ್ತೆ, ಹಾರ್ಡ್ ಸರ್ಫೇಸ್, ಅದು ವಾಳ ಆಗೋದು. ಸ್ಕಿನ್ ಮ್ಯಾಲೂ ಆಗ್ಬೋದು ಮತ್ತು ಜೆನೈಟಲ್ ಏರಿಯಾ.

0: ಇದೇ ಥರ ಒಂದು 20 ಸೀರೋಟೈಪ್ಸ್ ಇದ್ದಾವೆ. ಅದು ಕ್ಯಾನ್ಸರ್ ಮಾಡೋ ಲಕ್ಷಣ ಜಾಸ್ತಿ ಇರುತ್ತೆ. ವಾರ್ಟ್ ಅಂದರೆ ನೀವು ಅದು ಲೈಕ್ ಬಿನೈನ್ ಕ್ಯಾನ್ಸರ್, ಅದು ಡೇಂಜರ್ ಇಲ್ಲ ಅದು ಕ್ಯಾನ್ಸರ್. ಇನ್ನು ಆಂಕೋಜೆನಿಕ್ ಸೀರೋಟೈಪ್ಸ್ ಅಂದರೆ ಅದರಿಂದ ಕ್ಯಾನ್ಸರ್ ಆಗುತ್ತೆ ಮುಂದೆ ಓವರ್ ಪಿರಿಯಡ್ ಆಫ್ 10 ಇಯರ್ಸ್ 12 ಇಯರ್ಸ್, ಆ ಥರ ಅದು ಕ್ಯಾನ್ಸರ್ಗೆ ಬದಲಾಯಿಸ್ಕೊಳ್ಳುತ್ತೆ. ಆ ಥರ 18-20 ಸೀರೋಟೈಪ್ಸ್ ಇದ್ದಾವೆ.
1: ಮೇಡಮ್, ಈಗ ಇದು ಸಾಕಷ್ಟು ಏನು ಏಜ್ ಗ್ರೂಪ್ ವೈಸು ಮತ್ತು ಏನು ಸಣ್ಣ ಹಿಂದೂ ಈಗಿನ ವಯಸ್ಸಾದವ್ರ ತನ ಇದು ಕಾಡುತ್ತೆ ಅಂತ ಹೇಳಿದ್ರಿ, ಯಾವ ಏಜ್ ಗ್ರೂಪ್ನವ್ರಿಗೆ ಜಾಸ್ತಿ ಇದರಿಂದ ತೊಂದರೆ ಆಗುತ್ತೆ ಮೇಡಮ್?
0: ಇದು ಸೆಕ್ಷುವಲಿ ಆಕ್ಟಿವ್ ವುಮನ್ ಅಂತೀವಿ, ವುಮನ್ ಮ್ಯಾನ್ ಎರಡು, ಅಂದ್ರೆ ದೈಹಿಕ ಸಂಪರ್ಕ ಯಾವಾಗ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗಿಂದ ಜಾಸ್ತಿ. ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್, ಅವ್ರಿಗೆ ಈ ರೋಗ ಲಕ್ಷಣ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಫಸ್ಟ್ ಇನ್ಫೆಕ್ಷನ್ ಆಗುತ್ತೆ, ಅದೇ ಓವರ್ ಅ ಪೀರಿಯಡ್ ಆಫ್ ಟೈಮ್ 5 ವರ್ಷ 10 ವರ್ಷ 15 ವರ್ಷ ಆದ್ಮೇಲೆ ಅದು ಕ್ಯಾನ್ಸರ್ ಆಗಿ ಬದಲಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇದರಲ್ಲಿ ಜಾಸ್ತಿ ಯಾರಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಮೋರ್ ದೆನ್ ಒನ್ ಸೆಕ್ಷುವಲ್ ಪಾರ್ಟ್, ಒಬ್ಬರಿಗಿಂತ ಜಾಸ್ತಿ ಜನದ ಜೊತೆ ನಿಮಗೆ ದೈಹಿಕ ಸಂಪರ್ಕ ಇದ್ರೆ, ಆಮೇಲೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಲ್ಲ ಅವ್ರಿಗೆ ಇನ್ಫೆಕ್ಷನ್ ಆಗೋ ಈ ರೋಗದ ಸೋಂಕಾಗೋ ಜಾಸ್ತಿ ಪ್ರಮಾಣ ಇರುತ್ತೆ, ಮತ್ತೆ ಅದಕ್ಕೆ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಕ್ಯಾನ್ಸರ್ ಆಗೋ ಲಕ್ಷಣನೂ ಜಾಸ್ತಿ ಇರುತ್ತೆ. ಮತ್ತೆ ಯಾರು ತಂಬಾಕು ಸೇವನೆ ಮಾಡ್ತಾರೆ, ತಂಬಾಕು ಟೊಬ್ಯಾಕೋ ಇನ್ ಎನಿ ಫಾರ್ಮ್, ನೀ ತಿಂತೀಯ ಅಥವಾ ಸೇತೀಯ ಯಾವುದೇ ಫಾರ್ಮ್ ಅಲ್ಲಿ ನೀವು ಟೊಬ್ಯಾಕೋನ ಕನ್ಸ್ಯೂಮ್ ಮಾಡಿದ್ರೆ ಸಿವಿಲ್ ಡಿವಿಷನ್ ಅನ್ನೋದು ಎಫೆಕ್ಟ್ ಆಗುತ್ತೆ, ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಎಚ್ ಪಿ ವಿ ವ್ಯಾಕ್ಸಿನ್ ಇರೋ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇದ್ರೂ ಇವ್ರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ.
1: ಅನುವಂಶೀಯತೆ ಕೂಡ ಹೊಂದೈತಿ,
0: ಹಾ ಸಮ್ ಪಾರ್ಟ್, ಬಟ್ ಮೇನ್ಲಿ ಇನ್ಫೆಕ್ಷನ್, 90% ಇನ್ಫೆಕ್ಷನ್ ಇಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದು. ಹಂಗಾಗಿ ದಿಸ್ ಇಸ್ ಪ್ರಿವೆಂಟೇಬಲ್. ಬೇರೆ ಎಷ್ಟೋ ಕ್ಯಾನ್ಸರ್ಸ್ ಇದಾವೆ, ಅವ್ರಿಗೆ ಯಾವುದು ಕ್ಯಾನ್ಸರ್ಗೂ ನೀವು ವ್ಯಾಕ್ಸಿನ್ ಅಂತ ಕೇಳಿರ್ಲಿಕ್ಕಿಲ್ಲ, ಬಟ್ ಇದು ಕ್ಯಾನ್ಸರ್ ವ್ಯಾಕ್ಸಿನ್, ಸೊ ಇಟ್ ಇಸ್ ಪ್ರಿವೆಂಟೇಬಲ್, ಸೊ ವಿ ಆರ್ ವರೀಡ್. ಅಂದ್ರೆ ಲೈಕ್ ಪ್ರಿವೆಂಟ್ ಆಗೋದಕ್ಕೆ ಯಾಕೆ ನಾವು ತಡೆಗಟ್ಟಬಾರದು, ನಮ್ ಕೈಲೇ ಇದ್ದಂಗೆ, ಈಗ ನಮ್ ಕೈಲೇ ಇದ್ದಾಗ ನಾವು ಅದನ್ನ ಮಾಡ್ಬೇಕು ಕೆಲ್ಸ. ಆ ತರ ನಮ್ ಕೈಲೇ ಇದ್ದಾಗ ಹಾ ಬಿಟ್ ಬಿಡ್ಬೇಕು, ನಮ್ ಕೈಲಿ ಇಲ್ಲಪ್ಪ ಅಂತ
1: ಮುಂಚೆ ಇದು ಮಾಡ್ಕೋಬೇಕು, ಅದರಿಂದ ಜಾಗೃತರಾಗಿ ಚಿಕಿತ್ಸೆ ಪಡ್ಕೋಬೇಕು.
0: ಇದು ಗರ್ಭಕಂಠದ ಕ್ಯಾನ್ಸರ್ ಅಷ್ಟೇ ಅಲ್ವಾ, ವೆಜೈನಾ, ವಲ್ವಾ, ಏನಸ್, ಹೆಣ್ಮಕ್ಳಲ್ಲೂ ಗರ್ಭಕಂಠದ ಕ್ಯಾನ್ಸರ್ ಜೊತೆ ವೆಜೈನಾ, ವಲ್ವಾ, ಅದೇನ್ ಮೂತ್ರದ ಜಾಗ ಏನ್ ಸುತ್ತಲೂ ಏನಿರುತ್ತಲ್ಲ ಅದ್ರ ಕ್ಯಾನ್ಸರ್ನು ಮಾಡುತ್ತೆ. ಅಂದ್ರೆ ಚರ್ಮದಿಂದ ಚರ್ಮಕ್ಕೆ ಹರಡುವಂತ ಸೋಂಕು ಇದು, ಸ್ಕಿನ್ ವೈರಸ್ ಅಂತಾರೆ ಇದಕ್ಕೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ಸಂಪರ್ಕದಿಂದ ಹೋಗೋದು. ಹಂಗಾಗಿ ಲೈಕ್ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತೆ ಅಲ್ಲಿ ಇನ್ಫೆಕ್ಷನ್ ಮಾಡುತ್ತೆ, ಇನ್ಫೆಕ್ಷನ್ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಆಗಿ ಸಂಭವಿಸುತ್ತೆ.
1: ಇದು ಮೇಡಮ್ ಈ ಸದ್ದ ಈ ಇಂಥ ಈ ರೋಗಗಳು ಇರೋರು ನಮ್ಮ ದೇಶದಾಗ ಇವ್ರ ಪ್ರಮಾಣ ಹೆಂಗೈತಿ?
2: ಸಿ ಎ ಸರ್ವಿಕ್ಸ್ ಹೆಂಗೆ ಸ್ಪ್ರೆಡ್ ಆಗ್ತಾ ಇದೆ ಅಂದರೆ ಪ್ರತಿ ವರ್ಷ ಪ್ರತಿ ದಿವಸ 200 ವುಮೆನ್ ಸಾಯ್ತಾ ಇದ್ದಾರೆ ಇಂಡಿಯಾದಲ್ಲಿ, ಮತ್ತು ವರ್ಷದಲ್ಲಿ 123,000 ಕೇಸಸ್ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಸೊ ಇದು ಇನ್ಸಿಡೆನ್ಸ್ ಇಟ್ಟುಕೊಂಡು ನಾವು ಪ್ರಿವೆಂಟ್ ಯಾಕೆ ಮಾಡಬಾರ್ದು, ಎಲ್ಲ ಹುಡುಗಿಯರಿಗೆ ಎಸ್ಪೆಷಲಿ ಅಡಲಸೆಂಟ್ ಇರ್ತಾರಲ್ಲ 9 ವರ್ಷದಿಂದ 14 ವರ್ಷದವರಿಗೆ ಪ್ರಿವೆನ್ಷನ್ ವ್ಯಾಕ್ಸಿನ್ ಕೊಟ್ಟು ಪ್ರಿವೆಂಟ್ ಮಾಡಬೇಕು. ಮತ್ತು ಸ್ವಲ್ಪ ಏಜ್ ಅವೇರ್ನೆಸ್ ಇರೋಂಗಿಲ್ಲ ಸ್ವಲ್ಪ ಜನಕ್ಕೆ, ಸ್ವಲ್ಪ ಲೇಟ್ ಆದಮೇಲೆ ಅವರಿಗೆ ವ್ಯಾಕ್ಸಿನ್ ತೊಗೋಬೇಕಂಥೇಳಿ ಹುಡುಗಿಯರು ಬಂದಿದ್ರಲ್ಲ, ಆ ಥರ ಬಂದವರು ಅವೇರ್ನೆಸ್ ಬಂದಾಗ ಅವರಿಗೆ ಪಾಲಿವ್ಯಾಲೆಂಟ್ ಅಂತಾರೆ, ಗಾರ್ಡಿಸಿಲ್ 9 ಅಂತಿದೆ, ಅಂದ್ರೆ ಇಟ್ ಕವರ್ಸ್ ಆಲ್ಮೋಸ್ಟ್ ಸೋ ಮೆನಿ ವೈರಸ್ ಸೀರೋಟೈಪ್, ಅದನ್ನ ಕೊಡ್ತೀವಿ. ಮತ್ತೆ ಅವರಿಗೆ ಕಾಸ್ಟ್ ಹೆಚ್ಚಿಗೆ ಆಗ್ತದೆ ಅಂದ್ರೆ ಅದು ಮತ್ತೊಂದು ಗಾರ್ಡಿಸಿಲ್ 4 ಅಂತಿದೆ, ಅದನ್ನು ಕೊಡ್ತೀವಿ. ಅದನ್ನೆಲ್ಲ ಕೊಟ್ಟು ಪ್ರಿವೆನ್ಷನ್ ಮಾಡ್ತೀವಿ. 1,23,000 ಪ್ರತಿ ವರ್ಷ ಹೊಸ ಕೇಸಸ್ ಬರ್ತಾ ಇದಾವೆ, ನಾವು ಪ್ರಿವೆಂಟ್ ಮಾಡಬಹುದು ವ್ಯಾಕ್ಸಿನ್ ಕೊಟ್ಟು. ಅದು ಇಟ್ ಕವರ್ಸ್ ಎಲ್ಲ ಕ್ಯಾನ್ಸರು, ಗಂಡ್ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಎಲ್ಲ ಕ್ಯಾನ್ಸರು, ಎಚ್ ಪಿ ವಿದಿಂದ ಬರೋ ಕ್ಯಾನ್ಸರ್ ಎಲ್ಲ ತಡೆಗಟ್ಟುತ್ತದೆ. ಇನ್ನೊಂದು ಗಾರ್ಡಿಸಿಲ್ 4 ಅಂತಿದೆ, ಅದನ್ನ ನಾವು ಅಡೋಲೆಸೆಂಟ್ ಗರ್ಲ್ಸ್ ಇವರದಾರಲ್ಲ ಮೋರ್ ದೆನ್ 25 ಇಯರ್ಸ್ ಅವರಿಗೆ ಕೊಡ್ತೀವಿ. 4 ಸೀರೋಟೈಪ್ ಕವರ್ ಮಾಡ್ತದೆ ಅದು. ಮೋಸ್ಟ್ ಕಾಮನ್ ಸಿ ಎ ಸರ್ವಿಕ್ಸ್ ಇರ್ತದೆ, ಅದರಲ್ಲಿ ವಾರ್ಟು ಸಿ ಎ ಸರ್ವಿಕ್ಸ್ ಎರಡೂ ಕವರ್ ಆಗ್ತದೆ ಅಂತೇಳಿ ಅದು ಕೊಡ್ತೀವಿ. ಮತ್ತೆ ಸೆಕೆಂಡ್ರಿ ಪ್ರಿವೆನ್ಷನ್ ಅಂದ್ರೆ ಅರ್ಲಿ ಡಯಾಗ್ನೋಸಿಸ್ ವಿತ್ ಪ್ಯಾಪ್ಸ್ಮಿಯರ್, ಕಾಲ್ಪೋಸ್ಕೋಪಿ. ಕಾಲ್ಪೋಸ್ಕೋಪಿ ಅಂತೇಳಿ ಒಂದು ದುರ್ಬೀನ್ ಇದೆ, ಅದನ್ನ ನಾವು ಯೂಸ್ ಮಾಡಿಕೊಂಡು ಕ್ಯಾನ್ಸರ್ ಅನ್ನ ಕಂಡುಹಿಡಿಬಹುದು ಅದು ಬರಲಾರ್ಕಿಂತ ಮೊದಲೇ. ಸೊ ಒಂದ್ಸಲ ನಾವು ಕಂಡುಹಿಡಿದ್ವಿ ಅಂದ್ರೆ ಅದನ್ನ 10 ವರ್ಷ ತಗೋತದೆ ಅದು, ಇದಕ್ಕೆ ಕ್ಯಾನ್ಸರ್ ಫಾರ್ಮ್ ಆಗಕ್ಕೆ. ದುರ್ಭಾಗ್ಯ ಅಂದ್ರೆ ಕ್ಯಾನ್ಸರ್ ಬಂದಿದೆ ಅಂದ್ರೆ ಅದು ಲೇಟ್ ಸ್ಟೇಜ್ ನಲ್ಲಿ ಡಯಾಗ್ನೋಸ್ ಆಗ್ತದೆ. ಸೊ ಅದನ್ನ ಮೊದಲೇ ಕಂಡುಹಿಡಿಯಬೇಕಂದ್ರೆ ಪ್ಯಾಪ್ಸ್ಮಿಯರ್ ಇದೆ, ಸಿಂಪಲ್ ಟೆಸ್ಟ್ ಅದು, ಒಪಿಡಿನಲ್ಲೇ ಮಾಡ್ಬೋದು. ಕಾಲ್ಪೋಸ್ಕೋಪಿ ಅಂದ್ರೆ ಸ್ವಲ್ಪ ಇನ್ಸ್ಟಿಟ್ಯೂಟ್ ನಲ್ಲಿ ನಮ್ಮ ಹಾಸ್ಪಿಟಲ್ ನಲ್ಲಿ ಮಾಡ್ಬೇಕಾಗ್ತದೆ. ಅದನ್ನ ನಾವು 40

0: ದೊಡ್ಡದಾಗಿ ಕಂಡು ಕಂಡ್ರೆ ಕ್ಯಾನ್ಸರ್ ಎಲ್ಲಿದೆ ಅಂಥೇಳಿ ನೋಡಿಕೊಂಡು ನಾವು ಬಯಾಪ್ಸಿ ತೊಗೋಬೋದು. ಆ ಥರ ನಾವು ಅರ್ಲಿ ಕಂಡುಹಿಡಿಬೋದು. ಕನ್ಸರ್ವೇಟಿವ್ ಟ್ರೀಟ್ಮೆಂಟು ಇದೆ, ನಾವು ಗರ್ಭಕೋಶನೇ ತೆಗೆಸ್ಬೇಕಂತೇನಿಲ್ಲ, ಅದಿಷ್ಟೇ ಪಾರ್ಟ್ ತೆಗಿಬೋದು, ಮತ್ತು ಅದರಲ್ಲಿ ಕಾಟ್ರೈಸೂ ಮಾಡ್ಬೋದು, ಅದೆಲ್ಲ ಅರ್ಲಿ ಪೀರಿಯಡ್ನಲ್ಲಿ. ಸೊ ಲೇಟ್ ಸ್ಟೇಜ್ ಆಯ್ತಂದರೆ, ಒಂದ್ಸಲ ಅದು ಲೇಟ್ ಸ್ಟೇಜ್ ಆಯ್ತಂದ್ರೆ ಬ್ಲಡ್ಗೆಲ್ಲ ಹರಡಿ ಬೇರೆ ಬೇರೆ ಪಾರ್ಟಿಗೆಲ್ಲ ಹೋಗ್ತದೆ, ಲಿಂಫ್ ನೋಡ್ಸ್ ಎಲ್ಲ ಆಗ್ತವೆ, ಆವಾಗ ಮತ್ತೆ ಗರ್ಭಕೋಶನೇ ತೆಗಿಬೇಕಾಗ್ತದೆ. ಸ್ಟೇಜ್ 1B ಆದಮೇಲೆ ಬರೇ ರೇಡಿಯೋಥೆರಪಿ ಇದೆ. ಸೊ ರೇಡಿಯೋಥೆರಪಿ ಅವೆಲ್ಲ ತಗೊಳ್ಳೋದ್ರಿಂದ ಬಹಳಷ್ಟು ತೊಂದರೆ ಆಗ್ತದೆ. ಯಾವುದೇ ಕ್ಯಾನ್ಸರ್ ಆಗಲಿ ಎಷ್ಟಕ್ಕೊಂದು ತೊಂದರೆ ಇದ್ದಾವೆ. ಸೊ ಕಾಸ್ಟ್ ಎಫೆಕ್ಟಿವ್ ಇದೆ, ದುಡ್ಡು ಹಾಕಬೇಕು, ನೀವು ಎಷ್ಟು ರೇಡಿಯೇಷನ್ ಎಕ್ಸ್ಪೋಸ್ ಆಗಬೇಕು, ಬಾಡಿ ಪಾರ್ಟ್ಸ್ ಬೇರೆದೆಲ್ಲ ಕೂದಲೆಲ್ಲ ಹೋಗ್ತವೆ, ಮತ್ತು ಎಲ್ಲ ಬ್ಲಡ್ ಎಲ್ಲ ಕಡಿಮೆ ಆಗ್ತದೆ. ಸೊ ನಮ್ದು ಕಳಕಳಿ ವಿನಂತಿ ಅಂದರೆ, ವ್ಯಾಕ್ಸಿನ್ ತೊಗೊಂಡು ನೀವು ರೋಗಮುಕ್ತರಾಗ್ರಿ ಮೊದಲೇ, ನಿಮ್ಮ ಮಕ್ಕಳಿಗೂ ಕೊಡಿಸ್ರಿ, ಮಕ್ಕಳಿಗೆ ಕೊಡಿಸಿಲ್ಲ ಅಂದರೆ ಸ್ವಲ್ಪ ದೊಡ್ಡವರಾದ್ಮೇಲೆ ಅವರಿಗೂ ಕೊಡಿಸ್ರಿ. ಬೇರೆ ಬೇರೆ ಟೈಪ್ಸ್ ಇದಾವೆ, ಸರ್ವಿ ವ್ಯಾಕ್ ಅಂತ ಇದೆ ಮಕ್ಕಳಿಗೆ ಕೊಡ್ಸೋಕ್ಕೆ, ಅದು ಏನದ ಎರಡೇ ಇರ್ತವೆ, 69-18 ಅಂಥೇಳಿ, ಸೀರೋ ಟೈಪ್ 16-18 ಎರಡೇ ಇರ್ತವೆ. ಸೊ ಅದನ್ನು ನೀವು ಮಕ್ಕಳಿಗೆ ಕೊಡಿಸ್ರಿ, ಸಣ್ಣ ಮಕ್ಕಳಿಗೆ 9-14. ಸೊ 14-25 ತನಕ ನೀವು ಅವಾಗ ಕೊಡಿಸಿದ್ರು ಗಾಡಿಸಿಲ್ ಅಂತಿದೆ, ಮತ್ತು 25 ಆದ್ಮೇಲೂ ಗಾಡಿಸಿಲ್ 4 ಅಂತಿದೆ. ನಿಮಗೆ 100% ಮತ್ತು ಯಾವುದೂ ಕ್ಯಾನ್ಸರ್ ಆಗಬಾರ್ದು, ವಲ್ವಲ್ ಕ್ಯಾನ್ಸರ್, ದೆನ್ ವಜಾನಲ್ ಕ್ಯಾನ್ಸರ್, ರೆಕ್ಟಲ್ ಕ್ಯಾನ್ಸರ್, ಆ್ಯನಲ್ ಕ್ಯಾನ್ಸರ್, ವಾಟ್ ಆಗಬಾರ್ದು ಅಂತಂದರೆ, ಆ್ಯನಲ್ ಕ್ಯಾನ್ಸರ್, ವಲ್ವಲ್ ಕ್ಯಾನ್ಸರ್ ಎಲ್ಲ 70 ಇಯರ್ಸ್ನಲ್ಲೂ ಆಗ್ತದೆ, ವಲ್ವರ್ ಕ್ಯಾನ್ಸರ್ ಅಂತ ಹೇಳಿ, ಅದನ್ನು ಆಗಬಾರ್ದು ಅಂದರೆ ಗಾರ್ಡಿಸಿಲ್ 9 ಅಂತಿದೆ, ಅದನ್ನು ತಗೋಬಹುದು.
1: ಸರಿ ಮೇಡಮ್, ಈಗ ನೀವು ಮಾತಾಡ್ತಾ ಹೇಳಿದ್ರೆ ಮುಂಜಾಗ್ರತಾ ಕ್ರಮಗಳು ಏನೇನು ತಗೋಬೇಕು, ನಾವು ಇದರಿಂದ ಬಚಾವ್ ಆಗ್ಬೇಕು, ಇದರಿಂದ ಉಳ್ಕೋಬೇಕಂದ್ರೆ ಏನೇನು ಮಾಡ್ಬೇಕಂತೆಲ್ಲ ಹೇಳಿದ್ರಿ. ಈಗ ಈ ಕ್ಯಾನ್ಸರ್ ಆಗ್ಬಿಟ್ಟೈತಿ, ಇದಕ್ಕೆ ಚಿಕಿತ್ಸೆ ಅಂತ ಏನದವು? ಈಗ ಗರ್ಭಕೋಶ ತೆಗೆಯೋದೊಂದೇ ಚಿಕಿತ್ಸೆನಾ ಅಥವಾ ಬೇರೆ ಬೇರೆ ಚಿಕಿತ್ಸೆ ಅದಾವ ಅಂತ ಒಂದಿಷ್ಟು ಹೇಳಿದ್ರಿ. ಹಿಂಗೆ ಚಿಕಿತ್ಸೆ ತಗೊಂಡು ಗರ್ಭಕೋಶ ಉಳಿಸ್ಕೊಂಡವರು ಮಕ್ಕಳಿಗೆ ಜನ್ಮ ಕೊಡ್ಬೋದಾ?
2: ಹೌದು, ಕೊಡಬಹುದು. ಅದರಲ್ಲಿ CIN 1, 2, 3 ಅಂತ ಇರುತ್ತೆ. CIN 1, 2 ಅದೇ ಹೇಳ 30ನೇ ವರ್ಷದ ಏಜ್ ಗ್ರೂಪಿಗೇನೆ ಆಗ್ತಾ ಇದೆ ಇವಾಗ. ಹಾಗಾಗಿ ಕೋನೈಜೇಷನ್ ಅಂತ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಇದೆ. ಅಂದರೆ ಗರ್ಭಕೋಶದ ಕಂಠವನ್ನು ಮಾತ್ರ ತೆಗಿತೀವಿ, ಹಾಗಾಗಿ ಗರ್ಭಕೋಶ ಅನ್ನೋದು ಉಳಿದಿರುತ್ತೆ. ಹಾಂ, ಗರ್ಭಕೋಶ ಒಂದು ಪಾರ್ಟನ್ನು ಮಾತ್ರ, ಕೋನ್ ಶೇಪದ ಪಾರ್ಟನ್ನು ತೆಗೆದಿರ್ತೀವಿ. ಮತ್ತು ಲೇಸರ್ ಚಿಕಿತ್ಸೆ ಅಂತ ಇರುತ್ತೆ, ಮತ್ತು ಕೋಲ್ಡ್ ನೈಫ್ ಚಿಕಿತ್ಸೆ ಅಂತ ಎಲ್ಲ ಇರುತ್ತೆ. ಬೇರೆ ಬೇರೆ ಥರದ ಚಿಕಿತ್ಸೆಗಳಿದ್ದಾವೆ. ಗರ್ಭಕಂಠದ ಕ್ಯಾನ್ಸರ್ ಆದ್ರೂ ಅವರು ಮಕ್ಕಳಿಗೆ ಜನ್ಮ ನೀಡಬಹುದು ನ್ಯಾಚುರಲ್ ಆಗಿನೇ.
1: ಈಗ ತಾವು ಈ ಕ್ಷೇತ್ರದಾಗ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡತ್ತೀರಿ, ವೈದ್ಯರಾಗಿ ಇಂಥ ಕೇಸ್ಗಳನ್ನ ಸಾಕಷ್ಟು ನೋಡಿರ್ತೀರಿ. ಈಗ ನಿಮ್ಮಲ್ಲಿ ಬಂದಿರತಕ್ಕಂಥ ಪೇಷೆಂಟ್ಗಳು ನಿಮ್ಮ ಅನುಭವಕ್ಕೆ ಬಂದಂಗೆ, ಇವರು ಕ್ಯೂರ್ ಆಗಲ್ಲ ಅಂತ ಅನ್ಕೊಂಡಿದ್ದೀವಿ, ಕ್ಯೂರ್ ಆದರು, ಮತ್ತು ಇವರು ಈ ಸ್ಟೇಜ್ನಾಗ ಬಂದು ಕ್ಯೂರ್ ಆಗಲ್ಲ ಅಂತ ಅನ್ಕೊಂಡಿದ್ರಿ, ಈ ಸ್ಟೇಜ್ನಾಗಿದ್ದರೂ ಕ್ಯೂರ್ ಆದರು ಅಂತ ಘಟನೆಗಳು ಏನಾದರೂ ಅದಾವ?
0: ಎಸ್, ಇಂಥವು ಏನದ Stage 2B ತನಕನು, 2B ತನಕನು ಅಂದರೆ Stage 1, 2, 3, 4 ಅಂತಿದ್ದಾವೆ. ಸೊ Stage 2 ತನಕನೂ ಇದ್ದವರು ರೇಡಿಯೋಥೆರಪಿ, ಕಂಟಿನ್ಯೂಸ್ ಮಾನಿಟ್ರಿಂಗ್, ಫಾಲೋ ಅಪ್ದಿಂದ ಕ್ಯೂರ್ ಆಗಿದ್ದಾರೆ. ಸೊ 10 ಇಯರ್ಸ್ ಆದರೂ ಅವರಿಗೆ ರಿಕರೆನ್ಸ್ ಬಂದಿಲ್ಲ. ಬಟ್ ಅವ್ರದ್ದೆಲ್ಲ GI ಸಿಸ್ಟಮು ಸ್ವಲ್ಪ ಎಲ್ಲ ಟೆಸ್ಟ್ ಮಾಡ್ಕೋತಾ ನೋಡ್ಕೋತಾ ಇರಬೇಕಾಗ್ತದೆ. GI ಸಿಸ್ಟಮ್ ಅಪ್ಸೆಟ್ ಆಗ್ತದೆ, ಯಾಕಂದರೆ ರೇಡಿಯೇಷನ್ ತೊಗೊಂಡಿರ್ತಾರಲ್ಲ. ಸೊ ಅವರಿಗೆ ಸಾಕಷ್ಟು ಕಾಳಜಿಯಿಂದ ನೋಡಬೇಕಾಗ್ತದೆ. ಬಟ್ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ಈ ಥರ Stage B ತನಕ. Stage 3, 4 ಆದವರು ಕೂಡ ಇದ್ದಾರೆ. ಹಿಸ್ಟ್ರೆಕ್ಟಮಿ ಮಾಡಿದ್ಮೇಲೂ ಸಹಿತ ಗರ್ಭಕೋಶದ ಪೀಸ್ ಉಡಿತಂದ್ರೆ ಅದಕ್ಕೆ ಕ್ಯಾನ್ಸರ್ ಆಗಿದವರು ಕೂಡ ನೋಡಿದ್ದೀವಿ ನಾವು. ಗರ್ಭಕೋಶದ ಕ್ಯಾನ್ಸರ್ ಕರೆಕ್ಟಾಗಿ ಮಾಡಲಿಲ್ಲ, ಅದರದ್ದು ಗರ್ಭಕೋಶದ ಬಾಯಿ ಒಂಚೂರು ಒಂದು 0.5 mm ಉಳಿದವ್ರ ಸಹಿತ ಅದರದ್ದು ಕ್ಯಾನ್ಸರ್ ನೋಡಿದ್ದೀವಿ. ಸೊ ಆ ಥರ ಆದವ್ರ ಸಹಿತ ರೇಡಿಯೋಥೆರಪಿ ಕೊಟ್ಟು ಉಳಿಸ್ಕೊಂಡಿದ್ದೀವಿ, ಅವರು ಚೆನ್ನಾಗಿದ್ದಾರೆ. ಅದು ಎಷ್ಟು ಟ್ರಾಮ್ಯಾಟಿಕ್ ಇದೆ, ಡಿಫಿಕಲ್ಟ್ ಇದೆ, ಎಷ್ಟು ಕಾಸ್ಟ್ ಭಾಳ ಇದೆ ಅದರಲ್ಲಿ, ನೀವು ಭಾಳ ದಿವಸ ಫಾಲೋಅಪ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ನಮ್ದು ಪ್ರಿವೆನ್ಷನ್ ಅಂತ ಹೇಳ್ತಾ ಇದ್ದೀವಿ ನಾವು. ಈ ಥರ ಕ್ಯಾನ್ಸರ್ ಆದವರಿಗೆ ಸಹ 4th ಆದವ್ರು ಯಾರು ಉಳಿದಿಲ್ಲ. ಮಲ್ಟಿಪಲ್ ಆರ್ಗನ್ ಎಫೆಕ್ಟ್ ಆಗ್ತದೆ, ಈ ಕಡೆ ಬ್ಲಾಡರ್ ಇಫೆಕ್ಟ್ ಆಗ್ತದೆ, ರೆಕ್ಟಮಿಗೆ ಎಫೆಕ್ಟ್ ಆಗ್ತದೆ. 3B ಯಾರು ಉಳಿದಿಲ್ಲ, ಬಹಳ ಕಡಿಮೆ ಇದ್ರು, 1 ವರ್ಷ 2 ವರ್ಷ ಅಷ್ಟೇ.
1: ತಮ್ಮ ಅನುಭವದಲ್ಲಿ ಮೇಡಮ್?
2: ಅದೇ ಮ್ಯಾಮ್ ಹೇಳಿದಿರೋ ತರ Stage 1, 2 ಸರ್ವೈವಲ್ ಇರುತ್ತೆ, 5-10 ವರ್ಷ ಅವರು ಬದುಕಬಹುದು. Stage 3, 4 ಕಿಡ್ನಿ ಇನ್ವಾಲ್ವ್ ಆಗಿರುತ್ತೆ, ಕರುಳು ಇನ್ವಾಲ್ವ್ ಆಗಿರುತ್ತೆ, 5 ಇಯರ್ ಸರ್ವೈವಲ್ ರೇಟ್ ಆ ಥರ ಹೇಳ್ಬೋದು, ಒಂದು 30% 40% ಅಂತ ಹೇಳ್ಬೋದು. ನೀವು ಇನ್ನೊಂದು ಕೇಳಿದ್ರಿ ಲೈಕ್ ಕ್ಯಾನ್ಸರ್ ಆದವರು ಮತ್ತೆ ಲೈಕ್ ಮಕ್ಕಳನ್ನ ಮಾಡ್ಬೋದಾ ಅಂತ, ಅದೇ ಹೇಳಿದ್ವಿ ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಂತ ಇರುತ್ತೆ, ಸರ್ವೈಕಲ್ ಇನ್ಸಿಟು ಕ್ಯಾನ್ಸರ್ ಅಂತ. ಅವರಿದ್ದರೂ ಸರ್ವಿಕ್ಸ್ ಗರ್ಭಕಂಠವನ್ನು ಮಾತ್ರ ತೆಗೆಸ್ಬಿಟ್ಟು ನ್ಯಾಚುರಲ್ ಆಗಿ ಬರ್ತ್ ಮಾಡ್ಬೋದು. ಆಮೇಲೆ ಸ್ಟೇಜ್ 1-2 ಮ್ಯಾಮ್ ಹೇಳಿದ್ರಲ್ಲ ಆ ಥರ ಏನಾದರೂ ಇದ್ದರೆ ಅವರು ತಮ್ಮ ಅಂಡಾಶಯ ನಾರ್ಮಲ್ ಇರುತ್ತೆ, ಗರ್ಭಕಂಠ ಮಾತ್ರ ಕ್ಯಾನ್ಸರ್.

0: ಆಗಿರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಅಂಡಾಣುವನ್ನ ಫ್ರೀಸ್ ಮಾಡಿ, ಎಗ್ ರಿಟ್ರೀವಲ್ ಅಂತೀವಿ, ಅದನ್ನ ಫ್ರೀಸ್ ಮಾಡಿ ಬಯೋಲಾಜಿಕಲಿ ದೇ ಕ್ಯಾನ್ ಬಿಕಮ್ ಮದರ್, ಬಯೋಲಾಜಿಕಲಿ ದೇ ಕ್ಯಾನ್ ಬಿಕಮ್ ಮದರ್, ಬಟ್ ತಮ್ಮ ಅಂಡಾಣುವನ್ನ ಫ್ರೀಸ್ ಮಾಡಿಬಿಟ್ಟು IVF ಹೋಗಿ ಸರೋಗೇಟ್ ಮದರ್ನ ಮಾಡಿಬಿಟ್ಟು ತಗೋಬಹುದು. ಬಾಡಿಗೆ ತಾಯಂದಿರ ಮುಖಾಂತರ ತಾವು ತಾಯಿ ಆಗಬಹುದು.
1: ಸರಿ ಮೇಡಮ್, ಈಗ ನೀವಿಬ್ರು ನಮ್ಮ ಜಿಲ್ಲೆಯ ವೈದ್ಯರು ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಇಂಥ ಪ್ರಮಾಣ ಹೆಂಗೈತಿ?
0: ತುಂಬಾನೇ ಜಾಸ್ತಿ ಇದೆ ಹೇಳಿದ್ರೆ, ಬಿಕಾಸ್ ಫಸ್ಟ್ ಒಂದು ಬೇಗ ಮದುವೆ ಆಗೋದು, ಅದು ನಮ್ಮಲ್ಲಿ ಚೈಲ್ಡ್ ಮ್ಯಾರೇಜ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೂ 18-20 ವರ್ಷದ ಹೆಣ್ಮಕ್ಳು ಬರೋದು ನಾವು ನೋಡೇ ನೋಡಿರ್ತೀವಿ. ಬೇಗ ಮದುವೆ ಆಗೋದು ಎಂದು ಒಂದು, ಆಮೇಲೆ ಪ್ಯೂರ್ ಹೈಜೀನ್, ತಮ್ಮ ಪ್ರೈವೇಟ್ ಪಾರ್ಟ್ಸ್ ನ ಕ್ಲೀನ್ ಇಟ್ಕೊಳ್ಳದೆ ಇರೋದ್ರಿಂದ ಇನ್ಫೆಕ್ಷನ್ ರೇಟ್ ಕಂಪೇರಿಟಿವ್ಲಿ ಸ್ವಲ್ಪ ಜಾಸ್ತಿ ಇದೆ.
1: ಇದಕ್ಕೆ ಜಾಗೃತಿ ಕಾರ್ಯಕ್ರಮಗಳು ಅಂತ ನೋಡೋದಾದ್ರೆ, ತಾವು ಈ ಕ್ಷೇತ್ರದಲ್ಲೇ ಇರೋದರಿಂದ ಏನೇನು ಮಾಡಾತ್ತೀರಿ ಮೇಡಮ್ ಇದಕ್ಕೆ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ?
0: ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ನಾವು ಪ್ರೈಮರಿಲಿ 9-to-5 ನಾವು OPDಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ OPDಗೆ ಬರೋ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಪಾಪ್ ಸ್ಮಿಯರ್ ಅಂತ ತೆಗಿತೀವಿ. ಫಸ್ಟ್ ಟೈಮ್ ಬಂದಿದ್ದೀರಾ, ಪಾಪ್ ಸ್ಮಿಯರ್ ಮಾಡಲೇಬೇಕು. ಸೆಕ್ಷುವಲಿ ಆಕ್ಟಿವ್ ವುಮನ್ ಅಂದರೆ ಮದುವೆ ಆದವ್ರಿಗೆ 3 ವರ್ಷಕ್ಕೊಮ್ಮೆ ಪಾಪ್ ಸ್ಮಿಯರ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ನಾವು ಪಾಪ್ ಸ್ಮಿಯರ್ ತೆಗ್ದೇ ಬಿಡ್ತೀವಿ, ಕೆಳಗಡೆ ಪ್ರೈವೇಟ್ ಪಾರ್ಟ್ಸ್ನ ಎಕ್ಸಾಮಿನ್ ಮಾಡುವಾಗ ಹೆಣ್ಮಕ್ಳಿಗೆ ತೆಗ್ದೇ ಬಿಡ್ತೀವಿ. ಆಮೇಲೆ ಪ್ರೆಗ್ನೆಂಟ್ ವುಮನ್ ಹೇಳಿದ್ವಲ್ಲ, 30 ವರ್ಷದ ಆಜುಬಾಜು ಈ ಕ್ಯಾನ್ಸರ್ ಜಾಸ್ತಿ ಇರುತ್ತೆ. ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಇನ್ಸಿಡೆಂಟ್ಸ್ ರೇಟ್ಸ್ನೂ ಜಾಸ್ತಿ ಇರುತ್ತೆ, ಯಾಕಂದ್ರೆ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಆಗುತ್ತೆ ಕಂಪೇರ್ ಟು ನಾನ್ ಪ್ರೆಗ್ನೆಂಟ್ ವುಮನ್. ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಇನ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆಂಟ್ ವುಮನ್ಗೂ ನಾವು ಪಾಪ್ ಸ್ಮಿಯರ್ ತೆಗಿತೀವಿ. ಪಾಪ್ ಸ್ಮಿಯರಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬಂದರೆ ಕಾಲ್ಪೋಸ್ಕೋಪಿ ಅಂತ ಹೇಳ್ತೀವಿ, ಅಲ್ಲೇನಾದರೂ ವ್ಯತ್ಯಾಸ ಇದ್ದರೆ ಬಯೋಪ್ಸಿ ತೊಗೊಂಡ್ಬಿಡ್ತೀವಿ, ಅದರಿಂದ ಸ್ವಲ್ಪ ಪ್ರಮಾಣದನ್ನು ಕಟ್ ಮಾಡಿ ತೊಗೊಂಡು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿಬಿಟ್ಟು ಏನಾದರೂ ಇದ್ದರೆ ಬೇಗ ಟ್ರೀಟ್ಮೆಂಟ್ ಮಾಡ್ಬೋದು.
1: ಸರಿ ಮೇಡಮ್, ಈಗ ಈ ಕಾರ್ಯಕ್ರಮ ಕೇಳೋರು, ನಮ್ಮ ಕೇಳುಗರು, ಅವರು ಕೂಡ ಇಂಥದ್ದು ಏನಾದರೂ ಸಮಸ್ಯೆಗಳು ಇತ್ತಪ್ಪ ಅಂತಂದರೆ ತಮ್ಮನ್ನು ಭೇಟಿ ಆಗಬೇಕಂದ್ರೆ ಹೆಂಗೆ ಭೇಟಿ ಆಗಬೇಕು?
0: ಯಾವುದೇ ಟೈಮ್ ಜಿಲ್ಲಾ ಆಸ್ಪತ್ರೆ ಓಪನ್ ಇರುತ್ತೆ, ಎವ್ರಿ ಡೇ 9-to-5 ಇಟ್ ಈಸ್ ಓಪನ್.
2: ನಾನು ಡಾಕ್ಟರ್ ರಾಜಶ್ರೀ ಖೂಬಾ ಅಂತ, ಅಕ್ಕಿ ಆಸ್ಪತ್ರೆ ಸ್ವತಂತ್ರ ಕಾಲನಿಯಲ್ಲಿ, ಟೌನ್ ಪ್ಯಾಲೇಸ್ ಹಿಂದ್ಗಡೆನೆ ಇದೆ. ಸೊ 24 hours ಅವೈಲೇಬಲ್. ಸ್ವಲ್ಪ ಕೌನ್ಸಿಲಿಂಗು ಮಾಡ್ತೀವಿ ಪೇಷಂಟ್ಗೆ, ಯಾರು ಎಫೆಕ್ಟ್ ಆಗ್ತಾರೆ ಯಾರು ಎಫೆಕ್ಟ್ ಆಗಂಗಿಲ್ಲ ಅವೇರ್ನೆಸ್ಸು ಹೇಳ್ತೀವಿ, ಹೆಂಗೆ ಸೇಫ್ ಇರಬೇಕಂತದನ್ನು ಹೇಳ್ತೀವಿ. ವ್ಯಾಕ್ಸಿನ್ ತೊಗೊಂಡು ಸೇಫ್ ಹೆಂಗಿರಬೇಕು, ವ್ಯಾಕ್ಸಿನ್ ಯಾರು ತೊಗೊಂಡಿಲ್ಲ ಅವ್ರು ಹೆಂಗೆ ಸೇಫ್ ಇರಬೇಕು, ಮಲ್ಟಿಪಲ್ ಸೆಕ್ಸುಯಲ್ ಪಾರ್ಟ್ನರ್ ಇರಬಾರ್ದು, ವೀಕ್ಲಿ 2x ಸೆಕ್ಸ್ ಮಾಡೋದು ಹೆಲ್ದಿ ಸೆಕ್ಸ್, ವಿತ್ ಗುಡ್ ಹೈಜಿನ್ ಇರೋದು, ಈ ಥರ ಆಗ್ತವೆ ಅಂತ ಪೀರಿಯಡ್ಸ್ ಆಗಿದ್ದ 7 days ಆದಮೇಲೆ ಸೆಕ್ಸ್ ಮಾಡಬೇಕು, ಇವೆಲ್ಲ ಸ್ವಲ್ಪ ಅವರಿಗೆ ತಿಳಿ ಹೇಳ್ತೀವಿ, ಅದರಿಂದ ಎಷ್ಟೋ ಒಂದು ರೋಗಗಳು ಕಡಿಮೆ ಆಗ್ತವೆ.
1: ಸರಿ ಮೇಡಮ್, ಇದುವರೆಗೆ ಏನು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಗರ್ಭಕಂಠದ ಕ್ಯಾನ್ಸರ್ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮಿಬ್ಬರಿಗೂ ತುಂಬಿರುವ ಧನ್ಯವಾದಗಳು.
0: ಧನ್ಯವಾದಗಳು.
3: ಇದುವರೆಗೆ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಖೂಬಾ ಮತ್ತು ಶಕುಂತಲಾ ಹಳ್ಳಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ, ಸಂಕಲನ ಸವಿತಾ ದೇಶ್ಮುಖ್.

0: ಒಳ್ಳೆ ಕುಣಿಯಸಂಗ್ ಚಚ್ಚ.
1: ಹನಿ ಹನಿ ಸೇರಿ ಸಾಗರವಾಗಿ, ಸಾಗರ ಕರಗಿ ಮೇಘಗಳಾಗಿ, ಮೇಘಗಳೆಲ್ಲ ರಾಘವ ಕೂಗಿ, ರಾಘವು ಕರಗಿ ಮಳೆ ಹನಿಯಾಗಿ, ಹನಿ ಹನಿಯೆಲ್ಲ ಭೂಮಿಯ ತಾಗಿ, ತಾಕಿದ ಹನಿಗಳು ಚಿಟಪಟ ಕೂಗಿ, ಚಿಟಪಟ ಸತ್ತೆಗೆ ಉತ್ತರವಾಗಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:30. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಮೂಡಿಬರಲಿದೆ. ಇನ್ನು 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 6:30 ಅವಲೋಕನ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬರಲಿದೆ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕುರಿತು ಡಾಕ್ಟರ್ ರಾಜಣ್ಣ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಗೌರ್ಮೆಂಟ್ ಆಫ್ ಇಂಡಿಯಾ. ಇನ್ನು 7:20 ನಮ್ಮ ನಿಲಯದಿಂದ ಕೆಲವು ಜನಪದ ಗೀತೆಗಳನ್ನು ಕೇಳುವಿರಿ. 7:35 ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿವೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ಇಂದು ರಾತ್ರಿ 8:00 ನಮ್ಮ ನಿಲಯದಿಂದ ಮತ್ತಷ್ಟು ಚಿತ್ರಗೀತೆಗಳು ಮೂಡಿ ಬರ್ತವೆ. ಇನ್ನು 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 8:45 ದೆಹಲಿ ಕೇಂದ್ರದ

0: ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, 9 ಗಂಟೆಗೆ ನ್ಯೂಸ್ ಅಟ್ 9 ಕಾರ್ಯಕ್ರಮಗಳು ಮೂಡಿಬರಲಿವೆ. 9:15ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರೀಜನಲ್ ವಾಷನ್ ಆಫ್ ಸ್ಪಾಟ್ಲೈಟ್ ಕಾರ್ಯಕ್ರಮ ಕೇಳುವಿರಿ. ಆನಂತರ 9:30ಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಲ್ಕ್ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ಇಂದು ರಾತ್ರಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಕೇಳುವಿರಿ. 10:30ಕ್ಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 11 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳು. ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಎಂದಿನಂತೆ ಬೆಳಗ್ಗೆ 6:05ಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಮೂಡಿಬರಲಿದೆ ನಮ್ಮ ನಿಲಯದಿಂದ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ. 6:35ಕ್ಕೆ ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಮೂಡಿಬರಲಿದೆ. 6:40ಕ್ಕೆ ಜಾನಪದ ಗೀತೆಗಳನ್ನು ಕೇಳುವಿರಿ. 6:55ಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 7:05ಕ್ಕೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಇನ್ನು ನಾಳೆ ಬೆಳಗ್ಗೆ 7:15ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು. ಇನ್ನು 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:45ಕ್ಕೆ ನಮ್ಮ ನೆಲದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ನಾಳೆ ಬೆಳಗ್ಗೆ 8:00ಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. 8:15ಕ್ಕೆ ಮಾರ್ನಿಂಗ್ ನ್ಯೂಸ್. 8:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ. 8:35ಕ್ಕೆ ನಮ್ಮ ನೆಲದಿಂದ ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಇನ್ನು 9:10ಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಿರೀಸ್ ಆಫ್ ಪ್ರೋಗ್ರಾಮ್ ಹಾನರೇಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಕಂಪ್ಲೀಟಿಂಗ್ ಆಫ್ 25 ಇಯರ್ಸ್ ಆನ್ ಪಬ್ಲಿಕ್ ಸರ್ವಿಸ್ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 9:45ಕ್ಕೆ ನಮ್ಮ ನಿಲಯದಿಂದ ಮತ್ತಷ್ಟು ಚಿತ್ರಗೀತೆಗಳು. 10 ಗಂಟೆ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಕೇಳಿವಿರಿ. ಇದಾಗಿತ್ತು ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. ಇನ್ನೊಂದು ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. The Union Cabinet has approved the setting up of the Integrated Transport and Logistics Authority. Briefing the media in New Delhi today after the Cabinet meeting chaired by Prime Minister Narendra Modi, Information and Broadcasting Minister Ashwini Vaishnav said the authority will serve as the apex body for integrated transport and logistic planning in the country.
2: Desh mein jis tarah se GDP badh rahi hai 7% 8%,
3: as the country's GDP is growing at a rate of around 7 to 8%, the demand for logistics is also continuously increasing. A large number of highways are being constructed across the country, along with new railway lines, waterways, ports and airports. To ensure that all these developments are planned in an integrated and unified manner, the Prime Minister launched the PM Gati Shakti National Master Plan 3 years ago. Now, keeping future requirements in mind, an integrated transport and logistics authority will be established to study and plan all these aspects.
2: Ek integrated transport and logistics authority ka nirman kiya jayega.
1: The government has also given nod to the establishment of 10,000 crore rupees small and medium enterprises growth fund for equity investments in small and medium enterprises. The cabinet today also passed a resolution congratulating Prime Minister Narendra Modi for completing 25 years as the head of the government. The Defence Research and Development Organisation DRDO today conducted a successful flight trial of the indigenously developed high altitude platform. On its successful flight trial, Defence Minister Rajnath Singh congratulated the team, saying it is an important milestone in India's Atmanirbhar Bharat journey towards realising a long endurance stratospheric airship. The Ministry of Defence has signed a contract worth over 660 crore rupees with BrahMos Aerospace Private Limited for procurement of BrahMos fire control system and launchers for Indian Navy ships. The contract under the Buy Indian Indigenously Designed, Developed and Manufactured category was inked in the presence of Defence Secretary Rajesh Kumar.

0: Singh in New Delhi. India Today condemned attacks on commercial vessels in the Black Sea and the Strait of Hormuz, in which two foreign seafarers were killed and several crew members, including Indian nationals, were injured. India has expressed deep concern at the continuing incidents of attacks on shipping in these regions. It has called for an end to the targeting of commercial shipping, seafarers and civilian infrastructure in the region. Voting concluded peacefully for by-elections to five assembly constituencies in Tamil Nadu, Puducherry and West Bengal, along with the Lok Sabha seat in Assam. Polling took place for Madurantakam and Dharapuram in Tamil Nadu, Thattanchavadi in Puducherry and Rajinagar and Nandigram in West Bengal. Voting was also held for Nagaon Lok Sabha seat in Assam. The counting of votes will be taken up on Friday. Senior BJP leader and Union Parliamentary Affairs Minister Kiran Rijiju has criticised Congress Party and leader of opposition in Lok Sabha Rahul Gandhi for repeatedly targeting Election Commission of India and other constitutional bodies. Talking to the media in New Delhi, Mr. Rijiju said political parties should serve the people and accept the electoral mandate. He accused the Congress Party of questioning constitutional institutions when it failed to secure public support. Earlier in the day, opposition parties held a protest march from Parliament House to Nirvachan Sadan, headquarters of the Election Commission of India in National Capital, with alleged irregularities in the special intensive revision process and the demand of resignation of Chief Election Commissioner Gyanesh Kumar. However, while heading towards the Election Commission, security personnel stopped them near Akashwani Bhavan. Later, leader of the opposition in Lok Sabha and Congress MP Rahul Gandhi, along with party leaders and supporters, entered into Akashwani Bhavan. Briefing media in New Delhi this afternoon, BJP spokesperson Dr. Sudhanshu Trivedi said the Congress First family, which for the past four generations ran a monarchical rule by strangling democracy, attempted to intrude into Akashwani today under the guise of democracy. The Nobel Prize in Physics 2026 has been awarded to Belgian-born scientist Francis Helsen, who turned an enormous block of ice at the South Pole into a detector for ghostly particles called neutrinos that reach Earth from outer space. 82-year-old Professor Helsen, a particle physicist at the University of Wisconsin-Madison in US, led an international team. In men's cricket, the first T20 international of the five-match series between India and West Indies will be held today in Lucknow at 7 p.m. Indian Standard Time. And that is the end of this news bulletin.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:17 ಈಗ ಕೇಳಿ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
3: ಬರ್ತಕ ಏನ್ ಮಾಡಾಕತ್ತೀವೋ ಅದ ಇಲ್ಲ ಮತ್ತೆ ಮನ್ಯಾಗ ಏನ್ ನಿನ್ನ ಮದ್ವಿಗೆ ಬರ್ತಾನೆ ಅಂದಿ ಬರ್ಲೇ ಇಲ್ಲ. ನೀ
4: ಯಾರು ಸದು ಏನ?
3: ಹಾ ನಾನಿ
4: ಬಾ ಸದು ಬಾ. ಏನಾಯ್ತಂದ್ರ ನಾನು ಎಲ್ಲಾ ತಯಾರಿಯಾಗಿ ಕೂತಿದ್ದೆ ಲಗ್ನಕ್ಕೆ ಬರ್ಬೇಕಂತ ಹೇಳಿ. ಅದು ಏನಾಯ್ತಂದ್ರ ಲಗ್ನಕ್ಕೆಲ್ಲ ತಯಾರಾಗಿ ಏನೇನ ಎಲ್ಲಾ ಹಿಂಗ್ ಚೀಲ ಗೀಲ ತಗೊಂಡು ಹೊರಗೆ ಬರ್ಬೇಕು ಅನ್ನೋಟಿಗೆ ಬ್ಯಾಕ್ ಅಡ್ಡು ಹೋಗ್ಬಿಡ್ತಪ್ಪ. ಅದಕ್ಕೆ ಬ್ಯಾಕ್ ಹೋಗೈತಿ, ಲಗ್ನ ಕೊಂಟೀನಿ. ಅದಕ್ಕೆ ಬಸ್ ಅದು ಸಿಗ್ಲಿ ಬಿಡ್ಲಿ ಅಂತ ಹೇಳಿಕ್ಷಿಂದ ಕೂತೆ ನಾ ಒಂದಿಟ್ಟು ಮನ್ಯಾಗ. ಯಾರು ಹಾಯ್ದು ಹೋಗ್ತಾರ ಆ ಜಾಗಕ್ಕಂತೇಳಿ ಅವರು ಹಾಯ್ದು ಹೋಗಿಂದ ನಾ ಬರ್ಬೇಕೇನ ಅನ್ನೋಟಿಗೆ ಅದು ಯಾರು ಹಾಯ್ದೆ ಹೋಗ್ಲಿಲ್ಲ ನೋಡು. ಅದಕ್ಕೆ ಹಿಂಗಾಗಿ ನನಗೆ ಲಗ್ನಕ್ಕೆ ಬರುದು ಆಗ್ಲಿಲ್ಲ. ಅದು
3: ಏನು ಎಂತ ಕಾಲದಾಗ ಅದೀನಿ ಬರ್ತಾವಕ್ಕ? ಬೇಕ ಅಡ್ಡ ಹೋತು ಖಾಲಿ ಕೊಡ ಇದ್ರಿಗೆ ಬತ್ತು ಇನ್ನ ಮೂಢನಂಬಿಕೆ ಒಳಗ ಅದೀನಿ ನೋಡವಣಿ.
4: ಏ ಹಂಗೇನ್ ಬಾಳ ಏನ್ ಇಲ್ಲಪ್ಪ, ಹಂಗೇನ್ ಬಾಳ ಮೂಢನಂಬಿಕೆ ಒಳಗೆ ಇಲ್ಕರೆ. ಆದ್ರೂ ಒಂದೊಂದ್ ಸರಿ ಪಾಲಿಸ್ತೀನಿ ನಾನು.
3: ಎಲ್ಲದರ್ಗೂ ನಂಬಿಕೆ ಇರ್ಬೇಕು, ಬಟ್ ಈ ತರ ಮೂಢನಂಬಿಕೆ ಒಳಗೆ ನಂಬಿಕೆ ಇರಬಾರ್ದು ನನ್ನ ಪ್ರಕಾರ. ಯಾಕಂದ್ರ ಈಗ ಜನ ಬಾಳ ಮುಂದುವರೆದೈತಿ, ಎಲ್ಲ ನೀವು ಹಿಂದಿನ ಕಾಲದಾಗ ಅದೀರ ಅನ್ಸತ್ತಿನ ನನಗೆ. ಯಾಕಂದ್ರ ಬೇಕ ಅಡ್ಡ ಹೋಗುದು, ಮತ್ತೆ ಸಂಜೆ ಮಡಿ ಅದು ಕಸ ಹುಡುಕಿಸಿಂದ ಹೊರಗೆ ಚೆಲ್ಲಬಾರ್ದು, ಆಮೇಲೆ ಅದು ಖಾಲಿ ಕೊಡ ಇದ್ರಿಗೆ ಬರಬಾರ್ದು. ಯಾವುದೇ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗೋದು ಈಗಿನ ಜನ ಹಂಗೆ ಮಾಡ್ತಾರ. ಒಂದ್ ಒಳ್ಳೆ ಕೆಲ್ಸಕ್ಕೆ ಹೊಂಟಿರ್ತಾರ, ಖಾಲಿ ಕೊಡ ಇದ್ರಿಗೆ ಬತ್ತಂದ್ರೆ ಮತ್ತೆ ವಾಪಸ್ ಮನೆಗೆ ಬರೋದು.
4: ಹಂಗ
3: ಮಾಡ್ತಾರ.
4: ಮತ್ತೆ ಬೆನ್ ಹಿಂದ ಯಾರು ಸೀನಿದ್ರ ತಿಳ್ಕೊ, ಅವಾಗ ಹಿಂಗ್ಯಾಗ ಸೀನ್ ಎತ್ತೇಳಿ ಬೆನ್ನಾಗ ಹೂದಂತಾರ. ಇಂಥವೆಲ್ಲ ನಾನು ಮೊನ್ನೆ ನಮ್ಮ ಊರಿಗೆ ಹೋಗಿದ್ದೆ ನಾನು, ಅಲ್ಲಿ ಎಲ್ಲ ಬಾಳ ನೋಡಿನಿ. ಅದು ನೋಡ್ ನೋಡಿ ತಲೆ ಹಾಕುತ್ತಾವ ನಾನು. ಇದಕ್ಕೆ ಅದು ಏನ ಆಗ್ತಾವಲ್ಲ, ಒಂದಿಟ್ಟು ನಿತ್ತಾರೆ ಹೋಗ್ತಾರ, ಆಮೇಲೆ ಹೋಗ್ತಾರ. ಹಿಂಗ ಇಂಥವಿನ ಬಾಳ ಅದಾವ ಮೂಢನಂಬಿಕೆಗಳು ನಮ್ಮ ಹಳ್ಳಿ ಒಳಗಂತರೂ ಬಾಳ ಅದಾವಪ್ಪ. ಈಗ ನಾವೇನಾಗ್ತೀವಿ, ಸೂಟಿಗೆ ಹೋಗಿರ್ತೇವಲ್ಲ, ಅಲ್ಲಿ ಹೋಗೋಣ. ಅವರು ದಿನ ಮಾಡು ಒಂದು ಕೆಲಸದೊಳಗೆ ಇಂಥವೆಲ್ಲ ಪಾತ್ರ ಬಂದಾಗ ನಮಗೂ ಅದನ್ನ ತಗೊಂಡ್ ತಗೊಂಡು ರೂಢಿ ಹಾಕಿಸಿಂದ ಅವತ್ತು ನನಗೆ ಹಂಗಾಯ್ತು. ಏನತ್ತಂದ್ರೆ
3: ಮದುವೆ ಚಲೋ ಆಯ್ತು ಬಿಡು, ಅದೆಲ್ಲ ನೀ ಬಂದ್ರೆ ಚಲೋ ಆಗ್ತಿತ್ತು. ಅದಕ್ಕೆ ನನಗೆ ಅನಿಸ್ತು ಯಾಕೆ ಭಾರತಕ್ಕೆ ಬರಲಿಲ್ಲ, ಬರ್ತಾನಂದಿಳು ಅಂತ ನನಗೆ ಅನಿಸ್ತು.
4: ಮತ್ತೆ ನಿನ್ನೆ ನೋಡು ವರ್ಸಲ್ ಮ್ಯಾಗ ಸೀನ್ ಇದ್ಲು,

0: ಆಗ್ಲಿ, ನಮ್ ಗೆಳತಿ ಮಗಳು ಒಂದು ಸೀನಾನ ಅವ್ರ ಅವ್ವ ರಮ್ಮ ಅಂತ ಹೇಳಿ ಬೆನ್ನಾಗ ಹೊಡೆದ್ಲು. ರಿವರ್ಸಲ್ ಮ್ಯಾಗ ಯಾಕೆ ಸಿಂತಿ ಅದೇನು ಸೀನೇನ ಹೇಳಿ
1: ಬರೋದಲ್ಲ, ಅದು ಯಾವ ಬೇಕಾದಾಗ ಬರ್ಬೋದು.
0: ಅದಕ್ಕೆ ಅದು ಬಂದ್ ಕಿಶಿಂದ ದಬ ದಬ ಒಂದ್ ಚರಿಗೆ ನೀರ್ ಹಾಕ್ಬಿಟ್ಲಪ್ಪ. ಇದಕ್ಕೇನಂತಿ ನೀನು?
1: ಏನಿಲ್ಲ, ಸೀನ್ ಇದ್ರೆ ಏನ್ ತಪ್ಪಲ್ಲ, ಅದು ಯಾವ ಬೇಕಾದಾಗ ಕೆಲವೊಂದು ಬಿಕ್ಕಳಕ್ಕೆ ಬರ್ತಾವ, ಸೀನ್ ಬರ್ತಾವ, ಕೆಮ್ಮ ಬರ್ತೈತಿ, ನೆಗಡಿ, ಹಿಂಗೆಲ್ಲ ಕಾಮನ್ ಆಗಿ ಕೆಲವೊಂದು ಮನುಷ್ಯನ ಗುಣಧರ್ಮ ಅದ, ಯಾವ ಬೇಕಾದಾಗ ಬರ್ಬೋದು. ಸೀನ್ ಇದ್ರೆ ಏನ್ ತಪ್ಪಲ್ಲ, ಅದು ಸೀನ್ ಇದ್ರೆ ಒಂದು ನಿಜವಾದ ಪರ್ಟಿಕ್ಯುಲರ್ ಒಂದು ವೈಜ್ಞಾನಿಕ ಕಾರಣ ಇರ್ತದ. ಅದಕ್ಕೆ ಏನಪ್ಪ ಅಂದ್ರೆ, ಈಗ ಸೀನ್ ಇದ್ರೆ ಅದ್ರ ಮೇಲೆ ಏನರ ಹೊಲಸು ಗಿಲಸು ಬಿದ್ದ ಗಿದ್ದ ಅಂತೇಳಿ ಎಲ್ಲರೂ ಕಾಮನ್ ಆಗಿ ಹಾಸ್ಟೆಲ್ ಮೇಲೆ ನೀರ್ ಹಾಕ್ತಾರೆ. ಅದು ನೀರ್ ಹಾಕಿದ್ರ ಸ್ವಚ್ಛ ಆಗಿಬಿಡ್ತದ.
0: ಅದು ಆಯ್ತು, ಈಗ ಇದೇನ ಬಗೆಹರಿತು. ಮತ್ತೆ ವರ್ಸಲ್ ಮ್ಯಾಗ ಕೂತ್ರ ಸಾಲ ಆಗ್ತದ ಅಂತಾರಲ್ಲ,
1: ಅದು ನಮ್ದು ಭ್ರಮೆ, ಅದು ನಮ್ ತಪ್ಪು ಕಲ್ಪನೆ. ಅದು ಸಾಲ ಆಗೋದು, ಅವ್ ಮಕ್ಕಳೇನ ಅಲ್ಲಿ ಕುಂಡಿರ್ಬೇಕು ಇಲ್ಲಿ ಕುಂಡಿರ್ಬೇಕು ಹಂಗೆ ನೇಮನ ಇಟ್ಟಿರಂಗಿಲ್ಲ.
0: ಅದು
1: ಸಾಲ ಕರತಂತಾರ. ಆಮೇಲೆ ಈಗ ಸಂಜೆ ಆದ ಕೂಡಲೇ ಕೆಲವೊಬ್ರು ಹೆಣ್ಣು ಮಕ್ಕಳು ಕಸನ ಹೊರಗೆ ಚೆಲ್ಲೋದಿಲ್ಲ,
0: ಲಕ್ಷ್ಮಿ ಹೊರಗೆ
1: ಮುಸುರಿ ಚೆಲ್ಲೋದಿಲ್ಲ. ಕಸ ಅಂದ್ರೆ ಈಗ ಕಸ ಆಗ್ಲಿ ಮುಸುರಿ ಆಗ್ಲಿ ಹೊರಗೆ ಚೆದ್ರೆ ಲಕ್ಷ್ಮಿ ಹೊರಗೆ ಹಾಕಾಳ ಅನ್ನೋದೊಂದು ಪರ್ಟಿಕ್ಯುಲರ್ ರೀಸನ್ ಐತೆ. ಅದಕ್ಕೆ
0: ಹೊತ್ ಮುಣಿಗೆ ಸೊಲಿಗಿನೂ ಹೊರ ಕೊಡುದಿಲ್ಲ, ಅಟ್ಟೆ ಯಾಕೆ ಮೊನ್ನೆ ಹಾಲಿಗೆ ಯಪ್ಪ ಹಾಕ್ಬೇಕಂತೇಳಿ ಮೊಸರು ಇಸ್ಕೊಂಬರಕ್ ಹೋದ್ರು ಕೊಡ್ಲಿಲ್ಲ, ನಾನಾ ಒಯ್ದು ಹಾಲು ಅವ್ರ ಮನೆ ಕೊಟ್ನಿ ಯಪ್ಪ ಹಾಕಿದ್ರು. ಇವು ಒಂಥರ ಮೂಢ ನಂಬಿಕೆ ಅಂತ,
1: ಮೂಢ ನಂಬಿಕೆನ ಮತ್ತವೆಲ್ಲ. ಈಗ ಹೊಸ ಜಗಣ ಎದಕ್ ಕಸ ಹೊರಗೆ ಚೆಲ್ಲುದಿಲ್ಲ ಅಂದ್ರೆ ಅದಕ್ಕೊಂದು ವೈಜ್ಞಾನಿಕ ಕಾರಣ ಐತಿ. ಏನಪ್ಪ ಅಂದ್ರೆ, ಈಗ ನಾವು ಮನೆ ಕಸ ಹುಡುಗ್ತೇವೆ, ಕಸ ಹುಡುಗಿ ಅದನ್ನ ಒಂದು ಮೂಲಿಗೆ ಒತ್ತೇವೆ, ಮೂಲಿಗೆ ಒತ್ತಿ ಅದನ್ನ ಹೊರಗೆ ಒಂದು ದೆಬ್ಬೆ ಹಾಕಿ ಚೆಲ್ಲಿದ್ರೆ ನಿಮ್ದು ಯಾವುದೇ ಅಮೂಲ್ಯವಾದ ವಸ್ತುಗಳು, ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ, ಇದು ಕಿವ್ಯಾನು ಮುಗುಣ್ಯಾನು ಕಲಾಗಿನು, ಯಾವುದೇ ಒಂದು ಅಮೂಲ್ಯ ವಸ್ತುಗಳು ಹೊರಗೆ ಚೆಲ್ಲಿದ್ರೆ ನಮ್ಗೆ ಹೊಳ್ಳಿ ಸಿಗುದಿಲ್ಲ ಅನ್ನೋ ಒಂದು ರೀಸನ್ ಐತೆ. ಅದಕ್ಕೆ ಪರ್ಟಿಕ್ಯುಲರ್ ಒಂದು ವೈಜ್ಞಾನಿಕ ಕಾರಣ ಐತಿ, ಅದ್ರ ಸಲುವಾಗಿ ಹೊರಗೆ ಚೆಲ್ಲಬಾರ್ದು ಅನ್ನೋದೊಂದು ವೈಜ್ಞಾನಿಕ ಕಾರಣ. ಅದು
0: ಅದೇ ಕತ್ತಲ್ದಾಗ ಹುಡುಕ್ಯಾಡಕ್ ಆಗುದಿಲ್ಲ,
1: ಹುಡುಕ್ಯಾಡಕ್ ಆಗುದಿಲ್ಲ.
0: ಒಂದ್ ಮೂಲಿ ಕಡೆಯರೆ ಒಂದು ಯಾವ್ದಾರ ಒಂದು ಚೀಲ್ ಇರ್ತೈತಿ, ಗೊಳೆ ಮಾಡಿಡ್ರಿ ಅನ್ನೋದು ನಿನ್ನ ಉದ್ದೇಶ. ಈಗ ನೀ ಹೇಳಾಕತ್ತಾನ ಸ್ವಲ್ಪ ಸ್ವಲ್ಪ ನನಗೂ ತಲೆ ಬರತೈತಿ ಮೂಢ ನಂಬಿಕೆ ಅಂತ, ಅದ್ರ ಮ್ಯಾಗ ವಿಶ್ವಾಸ ಮಾಡಿ.
1: ಇನ್ನೊಂದು, ಇದು ಮನಿಗಾಗ್ಲಿ ಹೊಲ್ದಾಗಲಿ ಅದೊಂದು ಬೆತ್ತ ತರ ಹಾಕಿರ್ತಲ್ಲ ದೃಷ್ಟಿಗೊಂಬೆ, ಏನದು?
0: ಏ ಹಾಕ್ಯವಪ್ಪ, ನಾ ನಮ್ ದ್ರಾಕ್ಷಿ ಪಡದಾಗ ಹಾಕಿ, ನಾನು ಒಮ್ ಗೊಂಬಿ ನಿಂದ್ರಿಸಿ ಬಿಟ್ಟಿನಿ, ಪ್ಯಾಂಟ್ ಶರ್ಟ್ ಹಾಕಿ.
1: ಅದಕ್ಕೆ ನಿಂದ್ರಿಸ್ತೀರ ಅದನ್ನ?
0: ಏ ಮತ್ತೆ ದ್ರಾಕ್ಷಿಗೆ ಹಣ್ಣು ಬಿಟ್ಟಿರ್ತಾವ ಕಂಡಾಪಟ್ಟಿ, ಯಾರ ಕಣ್ಣು ಹೆಂಗಿರ್ತಾವ ಏನ್ ಗೊತ್ತು? ಮರೆ ದ್ರಾಕ್ಷಿ ಎಲ್ಲ ಒಣಗಿ ಹೋಗ್ತದ್ರ ಏನ್ ಮಾಡ್ತಿ? ಅದಕ್ಕೆ ಅದನ್ನ ಹಾಕಿದ್ವಿ ಅಂದ್ರ ಮೊದಲು ಯಪ್ಪ ಎಂತ ಗೊಂಬಿ ಕಟ್ಟ್ಯಾರ ಅಂದ್ರ ಅವ್ರ ದೃಷ್ಟಿ ಅದ್ರ ಮ್ಯಾಗ ಹೋಗ್ಬಿಡ್ತೈತಿ, ನಮ್ ಕಾಯಿಗೆ ಏನ ಆಗುದಿಲ್ಲ ಅಂತ ಹಿಂಗ
1: ನಂಬಿಕೆ ಮೇಲೆ ಹೋಗ್ತದ.
0: ಮತ್ತ ಅಷ್ಟೇ ಅಲ್ಲ ನೋಡು, ಈಗ ಸಣ್ಣ ಮಕ್ಕಳಿಗೆ ಕೈಯಾಗ ಖರೀದಾರ ಕಟ್ತೇವೆ, ಹೌದಿಲ್ಲ? ಕಾಡ್ಗಿ ಅಷ್ಟೇ ದೊಡ್ಡದು ಅಂದ್ರ ಮಕ್ಕಳು ಏ ಎಷ್ಟ್ ಚಂದ ಅದ ನೋಡ ಅಂತಂದ್ರ ಜ್ವರ ಗಿರ ಬರ್ತಾವ ಅಂತ ಹೇಳಿ ಹಂಗ ಮಾಡಿರ್ತೇವ. ಅದಕ್ಕೂ ಎಲ್ಲ ನೀನು ಹಂಗಂದ್ರೆ ಹೆಂಗಪ್ಪ?
1: ಇಲ್ಲ, ನೆದರ್ ಆಗ್ತದ ಅಂತ ಮಾಡ್ತೀರಿ, ಮಾಡಕೇನು ತಪ್ಪಿಲ್ಲ ಕರೆ, ಆದ್ರೆ ಒಂದು ನಂಬಿಕೆ ಇರ್ಬೇಕು. ಈ ತರ ಬಹಳ ಅತಿಯಾದ ಮೂಢನಂಬಿಕೆ ಇರಬಾರ್ದು ಮನುಷ್ಯನಲ್ಲಿ. ಈಗ ದೃಷ್ಟಿಗೊಂಬೆ ಹಾಕೋ ಉದ್ದೇಶ ಏನಪ್ಪಾ ಅಂದ್ರ ಅಲ್ಲಿ ಯಾರೋ ಒಬ್ರು ಮನುಷ್ಯರ ಅದಾರ, ಕಾವಲ್ ಅದಾರ ಅನ್ನೋದೊಂದು ಎಲ್ಲರ ಕಲ್ಪನೆ ಒಳಗೆ ಇರ್ತದ. ಈಗ ಎಲ್ಲ ಅದನ್ನ ನೋಡಿ ಎಷ್ಟೋ, ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೊಟ್ಟು ಮನಿಗಿನ ದೃಷ್ಟಿಗೊಂಬೆ ಹಾಕ್ತಾರಲ್ಲ, ಅದನ್ನು ನೆದರ ಆಗಬಾರ್ದು ಒಂದು ಉದ್ದೇಶ ಇರ್ತದನ.
0: ಮತ್ತೆ ಮನಿನೂ ಎಲ್ಲರೂ ಯಾರು ಎಂತ ಚಂದ ಕಟ್ಟ್ಯಾರೋಪ ಅಂದ್ರೆ ಮನಿ ಹಿಡಿದು ಬಿಡುತ್ತಾವ ಅಂತ ಕೇಳಿ ನಾನು. ಅದಕ್ಕೆ ನನಗೆ ಅವತ್ತು ಹಂಗಾಯ್ತು. ಅದಕ್ಕೆ ನಾ ಅಂತೀನಿ, ನೀ ಅನ್ನೋ ಪ್ರಕಾರ ನನಗೂ ಅನಿಸ್ತೈತಿ, ಭಾಳ ಮೂಢನಂಬಿಕೆ ಒಳಗೆ ಹೋದ್ವಿ ಅಂದ್ರೆ ನಾವು ಜೀವನ ಸಾಗ್ಸಕ್ಕಾಗೋದಿಲ್ಲ. ಇವತ್ತು ಬೆಕ್ಕ ಹೋಯ್ತು, ಲಗ್ನ ಬಿಟ್ಟೆ ಬೇರೆಯವ್ರದ್ದು, ಇನ್ನೊಂದು ಏನಾರು ಇಂಥದ್ದು ಚಲೋನೇ ಸುದ್ದಿ ಇರ್ಬೋದು, ಅಂತ ಇಂಥ ಸುದ್ದಿ ಇರ್ಬೋದು. ಅದಕ್ಕೆ ಹೋಗುತ್ತಾನ ಅವ್ರು ನಿಂದಿರ್ಬೇಕಲ್ಲ. ಈಗ ರೈಲ್ವೆಕ ಟಿಕೆಟ್ ತೆಗಿಸಿರ್ತೇವೆ, ರೈಲ್ವೆ ನಿಂದಿರ್ಲಿ, ಬ್ಯಾಕ್ ಆಡ್ ಹೋಗಿ ಅಂದ್ರೆ ರೈಲ್ವೆ ನಿಂದಿರ್ತದೆ?
1: ಟೈಮ್ ಬಿಡುವಲ್ಲ
0: ಈಗ ನೀ ಹೇಳುದು ಬರೋಬ್ರಿ.
1: ನಂಬಿಕೆ ಇರ್ಬೇಕು, ಅದು ಮೂಢ ನಂಬಿಕೆ ಆಗಿರ್ಬಾರ್ದು. ನೀನು ಸ್ವಲ್ಪ ಆಜುಬಾಜುದವ್ರಿಗೆ ಹೇಳು, ಮೂಢ ನಂಬಿಕೆ ಒಳಗೆ ನಂಬಿಕೆ ಇಡಬೇಡ್ರಿ, ಎಟ್ಟೈತೆ ಅಟ್ ನಂಬ್ರಿ, ನಿಮ್ ಭಯ ಭಕ್ತಿ ಇರ್ರಿ, ಬೇಡ್ರಿ, ಮೂಢ ನಂಬಿಕೆ ಇರಬಾರ್ದು.
0: ಮೊದಲ ನಾ ಸುಧಾರಣೆ ಆಗ್ತೀನಿ, ನಾ ಈಗ ಮೂಢ ನಂಬಿಕೆ ಎಲ್ಲ ಬಿಡ್ತೀನಿ. ಏನಾಯ್ದು ಹೋದ್ರು ನನಗ ಅದು ಏನು ಹತ್ತುದಿಲ್ಲ, ನಾವು ಮಾಡೋ ಕೆಲಸ ಒಳ್ಳೇದಿದ್ರೆ ಸಾಕು ಅನ್ನೋದು ನನ್ನ ಕಣ್ ತೆಗ್ಸಿದ್ಯಪ್ಪ. ಯಪ್ಪ ಸದು, ಇನ್ನು ಬರ್ತೀನಿ ನಾನು, ಭಾಳ ಟೈಮ್ ಆಯ್ತು, ಇನ್ನ ಒಂದು ನೀತಿ ಕತೆ ಕೇಳ್ಕೊಂಡು ಬರೋಣಂತ.
1: ನೀತಿ ಕತೆ ಕೇಳೋಣ, ಮತ್ತೆ ಚಾಗಿ ಮಾಡ್ತಿಲ್ವ? ಭಾಳ
0: ಚಾನು ಮಾಡ್ತೀನಿ, ಚೂಡಾನು ತಿನ್ನಾಕ.
2: ಕಾರ್ಯಕ್ರಮದ ನಿರೂಪಣೆ ಭಾರತಿ ಸೊಣಗಾರ್, ಇವರೊಂದಿಗೆ ಭಾಗವಹಿಸಿದವರು ಸದಾಶಿವ್ ಚೆಲ್ವಾದಿ.

ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದು ನದಿ ತೀರದಲ್ಲಿ ಎಳೆ ಬಿಸಿಲಿಗೆ ಮೈ ಒಡ್ಡಿ ಮೊಸಳೆಯೊಂದು ಮೈ ಚಾಚಿ ಮಲಗಿತ್ತು. ಅದರ ಮುಖದಲ್ಲಿ ನೋವಿನ ಛಾಯೆ ಎದ್ದು ಕಾಣ್ತಾ ಇತ್ತು. ಇದರಂತೆ ಎಳೆ ಬಿಸಿಲಿನಲ್ಲಿ ಮೈ ಕಾಯಿಸಿಕೊಳ್ಳಲು ಇತರೆ ಮೊಸಳೆಗಳ ದಂಡೊಂದು ಆ ಸ್ಥಳಕ್ಕೆ ಬಂದ್ಬಿಡ್ತು. ದುಃಖದಿಂದ ಚಿಂತಾಕ್ರಾಂತನಾಗಿ ಮಲಗಿದ್ದ ಈ ಮೊಸಳೆಯನ್ನ ಕಂಡು ಇನ್ನೊಂದು ಮೊಸಳೆ ಮಾತನಾಡಿಸ್ತು. ಯಾಕೆ ಗೆಳೆಯ ಚಿಂತಾಕ್ರಾಂತನಾಗಿರುವೆ, ಏನಾಯ್ತು ಹೇಳು ಅಂತ ಕೇಳ್ತು. ಆಗ ಅದು, ನಂಗೆ ವಿಪರೀತ ಹಲ್ಲು, 3 ದಿನಗಳಿಂದ ಏನನ್ನೂ ತಿಂದಿಲ್ಲ, ನಿದ್ರೆಯೂ ಬಂದಿಲ್ಲ ಅಂತ ತನ್ನ ಸಂಕಟವನ್ನ ತೋಡ್ಕೊಳ್ತು. ಆಗ ಗೆಳೆಯ ಮೊಸಳೆಯು ಸಮಾಧಾನ ಮಾಡ್ತು. ನೀನು ಈಗ್ಲೇ ದಂತ ವೈದ್ಯರಲ್ಲಿಗೆ ಹೋಗು, ನಿನ್ನ ಹಲ್ಲುಗಳನ್ನ ಪರೀಕ್ಷಿಸಿ ವೈದ್ಯರು

ಔಷಧಿ ಕೊಡ್ತಾರೆ ಅಂತ ಹೇಳಿದಾಗ ಮೊಸಳೆ ಸಮಾಧಾನಗೊಂಡು ತೆವಳುತ್ತಾ ದಂತ ವೈದ್ಯರಲ್ಲಿಗೆ ಬಂದು ತಲುಪ್ತು. ಮೊಸಳೆಯನ್ನ ನೋಡಿದ ದಂತ ವೈದ್ಯರು ಉದ್ದನೆಯ ಮೇಜಿನ ಮೇಲೆ ಮಲಗಲು ತಿಳಿಸಿದ್ರು. ಹೀಗೆ ಮಲಗಿದ ಮೊಸಳೆ ವೈದ್ಯರೇ, ನನಗೆ ಹಲ್ಲುಗಳು ತುಂಬಾ ನೋಯಿದ್ವೆ, ಕೆಳಗಡೆ ಸಾಲಿನ 4 ಹಲ್ಲುಗಳು ಮೇಲ್ಗಡೆ ಸಾಲಿನ ಅಂತ ಹೇಳಲು ಪ್ರಾರಂಭಿಸಿದ ಮೊಸಳೆಯ ಮಾತನ್ನ ಕೇಳಿಸಿಕೊಳ್ಳದೆ ವೈದ್ಯರು ಬಾಯಿ ತೆರೆ, ಇನ್ನೂ ಅಗಲವಾಗಿ ಇನ್ನೂ ಅಗಲವಾಗಿ ಅನ್ನುತ್ತಾ ಒಂದೊಂದೇ ಹಲ್ಲನ್ನ ಕೀಳತೊಡಗಿದ್ರು. ಸಹನೆ ಕಳೆದುಕೊಂಡ ಮೊಸಳೆಯು ವೈದ್ಯರಿಗೆ, ನನ್ನ ಹಲ್ಲು ಕೇಳುವುದನ್ನ ನಿಲ್ಲಿಸಿ, ನೀವು ಯಾವ ಹಲ್ಲೆಂದು ಕೇಳದೆಯೇ ನನ್ನ ಹಲ್ಲು ಕೀಳಲು ಪ್ರಾರಂಭಿಸಿದ್ದೀರಲ್ಲ, ದಯವಿಟ್ಟು ಸ್ವಲ್ಪ ನನ್ನ ಮಾತು ಕೇಳಿ ವೈದ್ಯರೇ ಅಂತ ಹೇಳ್ತು. ಆದ್ರೂ ಕೂಡ ವೈದ್ಯರು ಅತ್ತ ಕಡೆ ಗಮನ ಹರಿಸ್ಲಿಲ್ಲ. ಸಿಟ್ಟಿಗೆದ್ದ ಮೊಸಳೆಯು ಜೋರಾಗಿ ತನ್ನ ಬಾಯಿಯನ್ನ ಮುಚ್ಕೊಂಡ್ಬಿಡ್ತು. ವೈದ್ಯರ ಕೈ ಮಾತ್ರ ತುಂಡಾಗಿ ಮೊಸಳೆಯ ಬಾಯಿಯೊಳಗೆ ಉಳಿದ್ಬಿಡ್ತು. ಈಗ ನೋವಿನಿಂದ ಕಿರುಚುವ ಸರದಿ ಮಾತ್ರ ವೈದ್ಯರದ್ದಾಯಿತು. ಮೇಜಿನಿಂದ ಇಳಿದಿದ್ದ ತಡ ಮೊಸಳೆ ಸರಸರನೆ ಅಲ್ಲಿಂದ ಹೊರನಡೆಯಿತು. ಮೊಸಳೆ ಮತ್ತೇನಾದ್ರೂ ಈ ಕಡೆ ಬಂದ್ರೆ ನನ್ನ ಇನ್ನೊಂದು ಕೈನ ಗತಿ ಏನು ಅನ್ನುತ್ತಾ ವೈದ್ಯರು ಕೂಡ ಹೆದ್ರಿ ಅಲ್ಲಿಂದ ಕಾಲ್ ಕಿತ್ತಿದ್ರು. ಶ್ರೋತೃಗಳೇ, ಕಥೆಯನ್ನ ಕೇಳಿದ್ರಲ್ಲ, ಈ ಕಥೆಯ ನೀತಿ ಹೀಗಿದೆ: ಒಂದ್ ಕೆಲ್ಸದ ಕುರಿತು ಇನ್ನೊಬ್ರು ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ದೆ ಇದ್ರೆ ಅವ್ರಿಗೂ ಕೂಡ ನಷ್ಟ, ನಮ್ಗೂ ಕೂಡ ನಷ್ಟ ಆಗುತ್ತೆ. ಹಾಗಾಗಿ ಮತ್ತೊಬ್ರು ಹೇಳೋ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂತಹ ಗುಣ ನಾವು ಬೆಳೆಸ್ಕೊಳ್ಬೇಕು. ನಂತರದಲ್ಲಿ ನಾವು ಕಾರ್ಯವನ್ನ ಮುಂದುವರಿಸಬೇಕು. ಶ್ರೋತೃಗಳೇ, ನೀತಿ ಕಥೆ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.

0: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

ಆಕಾಶವಾಣಿ ಅವಲೋಕನ ವಿಷಯ ಪಿಎಂ ಸೇತು ಭಾರತದ ಐಟಿಐಗಳ ಉನ್ನತೀಕರಣದೊಂದಿಗೆ ಕೌಶಲ್ಯಪೂರ್ಣ ಭವಿಷ್ಯ ನಿರ್ಮಾಣ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ಹರ್ಷಿತಾ ಟಿಎಲ್ ಭಾರತದಲ್ಲಿ ಯುವಜನತೆಗೆ ಪ್ರಾಯೋಗಿಕವಾಗಿ ವೃತ್ತಿಪರ ಕೌಶಲ್ಯಗಳನ್ನು ಒದಗಿಸುವಲ್ಲಿ ಹಾಗೂ ದೇಶದ ಕೈಗಾರಿಕಾ ವಲಯಕ್ಕೆ ಸಮರ್ಥ ಮಾನವ ಸಂಪನ್ಮೂಲವನ್ನು ನೀಡುವಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಐಟಿಐ ಪ್ರಮುಖ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಬದಲಾಗುತ್ತಿರುವ ಜಾಗತಿಕ ಕೈಗಾರಿಕಾ ತಂತ್ರಜ್ಞಾನಗಳು ಹಾಗೂ ಮಾರುಕಟ್ಟೆಯ ಆಧುನಿಕ ಅಗತ್ಯತೆಗಳಿಗೆ ತಕ್ಕಂತೆ ವೃತ್ತಿಪರ ತರಬೇತಿಯ ಸ್ವರೂಪವನ್ನು ವಿಸ್ತರಿಸುವುದು ಅತ್ಯಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ 2025 ಅಕ್ಟೋಬರ್ 4 ಪಿಎಂ ಸೇತು ಅಂದರೆ ಪ್ರಧಾನಮಂತ್ರಿ ಉನ್ನತೀಕರಿಸಿದ ಐಐಟಿಗಳ ಮೂಲಕ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಎಂಬ ಕ್ರಾಂತಿಕಾರಿ ಯೋಜನೆಯನ್ನು ಜಾರಿಗೆ ತಂದಿತು ಸರ್ಕಾರಿ ಐಟಿಐಗಳನ್ನು ಅತ್ಯಾಧುನಿಕ ಕೈಗಾರಿಕಾ ಅಗತ್ಯಗಳಿಗೆ ಸೂಕ್ತವಾಗುವ ತರಬೇತಿ ಕೇಂದ್ರಗಳಾಗಿ ಪರಿವರ್ತಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಈ ಬೃಹತ್ ಯೋಜನೆಗೆ ಒಟ್ಟು 60,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಡಲಾಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರ 30,000 ಕೋಟಿ ರಾಜ್ಯ ಸರ್ಕಾರಗಳು 20,000 ಕೋಟಿ ಹಾಗೂ ಕೈಗಾರಿಕಾ ಪಾಲುದಾರರು 10,000 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಹೊಂದಿವೆ ದೇಶದ ವೃತ್ತಿ ಶಿಕ್ಷಣ ವ್ಯವಸ್ಥೆ ಕಳೆದ 1 ಗಣನೀಯವಾಗಿ ಬೆಳೆದಿದೆ ಭಾರತದಲ್ಲಿ 2014 9,700 ಒಟ್ಟು ಸರ್ಕಾರಿ ಹಾಗೂ ಖಾಸಗಿ ಐಟಿಐಗಳ ಸಂಖ್ಯೆ 2026 ವೇಳೆಗೆ 13,888 ಏರಿಕೆಯಾಗಿದೆ ಇದು ಶೇಕಡ 42% ಪ್ರಗತಿಯನ್ನು ಸೂಚಿಸುತ್ತದೆ ಅದೇ ರೀತಿ ಈ ಸಂಸ್ಥೆಗಳಲ್ಲಿ ತರಬೇತಿಗೆ ದಾಖಲಾತಿ ಪಡೆಯುವ ಅಭ್ಯರ್ಥಿಗಳ ಸಂಖ್ಯೆಯು 2014-15 ಶೈಕ್ಷಣಿಕ ವರ್ಷದಲ್ಲಿ 9.51 ಲಕ್ಷದಿಂದ 2025-26 ವೇಳೆಗೆ 14.70 ಲಕ್ಷಕ್ಕೆ ತಲುಪಿದ್ದು ಶೇಕಡ 54% ಏರಿಕೆಯನ್ನು ದಾಖಲಿಸಿದೆ ಕರಕುಶಲ ತರಬೇತಿ ಯೋಜನೆ ಸಿಟಿಎಸ್ ಅಡಿ ಎಂಜಿನಿಯರಿಂಗ್ ಮತ್ತು ಎಂಜಿನಿಯರಿಂಗ್ ಅಲ್ಲದ ವಿಭಾಗಗಳಲ್ಲಿ 6

ನಿಂದ 2 ವರ್ಷಗಳವರೆಗಿನ ವಿವಿಧ ತರಬೇತಿಗಳನ್ನು ನೀಡಲಾಗುತ್ತಿದ್ದು, ರಾಷ್ಟೀಯ ಮಟ್ಟದಲ್ಲಿ ನೀತಿ ನಿಯಮಾವಳಿಗಳು ಹಾಗೂ ಪಠ್ಯಕ್ರಮ ರೂಪಿಸುವ ಹೊಣೆಯನ್ನು ತರಬೇತಿ ಮಹಾನಿರ್ದೇಶನಾಲಯ ಡಿಜಿಟಿ ನಿರ್ವಹಿಸುತ್ತಿದೆ. ಪಿಎಂ ಸೇತು ಯೋಜನೆಯು ಹಬ್ ಮತ್ತು ಸ್ಪೋಕ್ ಮಾದರಿ, ಅಂದರೆ ಒಂದು ಮುಖ್ಯ ಕೇಂದ್ರದಿಂದ ಅನೇಕ ಉಪಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವ ಅಥವಾ ಸೇವೆ ಒದಗಿಸುವ ಮಾದರಿಯಲ್ಲಿ ಜಾರಿಯಾಗುತ್ತಿದ್ದು, ಒಟ್ಟು 1,000 ಸರ್ಕಾರಿ ಐಟಿಐಗಳನ್ನು ಆಧುನೀಕರಣಗೊಳಿಸುವ ಗುರಿ ಹೊಂದಿದೆ. ಇದರಲ್ಲಿ 800 ಸಂಸ್ಥೆಗಳನ್ನು ಹಬ್ ಐಟಿಐಗಳಾಗಿ ಮತ್ತು 800 ಸಂಸ್ಥೆಗಳನ್ನು ಸ್ಪೋಕ್ ಐಟಿಐಗಳಾಗಿ ವರ್ಗೀಕರಿಸಲಾಗಿದೆ. ಪ್ರತಿಯೊಂದು ಹಬ್ ಸಂಸ್ಥೆಯು ಸರಾಸರಿ 4 ಸ್ಪೋಕ್ ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದಿದ್ದು, ಆಧುನಿಕ ಮೂಲಸೌಕರ್ಯ, ಡಿಜಿಟಲ್ ಕಲಿಕಾ ವ್ಯವಸ್ಥೆ, ನಾವೀನ್ಯತಾ ಕೇಂದ್ರಗಳು ಮತ್ತು ಉದ್ಯೋಗಾವಕಾಶ ಬೆಂಬಲವನ್ನು ಹಂಚಿಕೊಳ್ಳುತ್ತವೆ. ಈ ಯೋಜನೆಯಲ್ಲಿ ಕೈಗಾರಿಕಾ ವಲಯದ ನೇರ ಭಾಗವಹಿಸುವಿಕೆ ವಿಶೇಷ ಆದ್ಯತೆ ನೀಡಲಾಗಿದೆ. ಯೋಜನೆಯ ಯಶಸ್ವಿ ನಿರ್ವಹಣೆಗಾಗಿ ವಿಶೇಷ ಮಾದರಿಯನ್ನು ರೂಪಿಸಲಾಗಿದೆ. ಈ ವ್ಯವಸ್ಥೆಯಲ್ಲಿ ಪ್ರಮುಖ ಕೈಗಾರಿಕಾ ಸಂಸ್ಥೆಗೆ ಶೇಕಡ 51% ಆಡಳಿತಾತ್ಮಕ ಮಾಲೀಕತ್ವ ನೀಡಿದರೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಲಾ ಶೇಕಡ 74.5% ಪಾಲುದಾರಿಕೆ ಹೊಂದಿವೆ. ಈ ಮಾದರಿಯು ಸ್ಥಳೀಯ ಮಾರುಕಟ್ಟೆಯ ನೇರ ಅಗತ್ಯತೆಗಳಿಗೆ ತಕ್ಕಂತೆ ಪಠ್ಯಕ್ರಮ, ತರಬೇತಿ ವಿಧಾನ ಹಾಗೂ ತರಬೇತುದಾರರ ಸಾಮರ್ಥ್ಯವನ್ನು ನಿರಂತರವಾಗಿ ನವೀಕರಿಸಲು ಸಹಾಯ ಮಾಡುತ್ತದೆ. ರಾಷ್ಟೀಯ ಮಟ್ಟದಲ್ಲಿ ಸಚಿವಾಲಯದ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ರಾಷ್ಟೀಯ ಸ್ಪೇರಿಂಗ್ ಸಮಿತಿಯನ್ನು ರಚಿಸಲಾಗಿದ್ದು, ಯೋಜನೆಗೆ ಪೂರ್ಣ ಮಾರ್ಗದರ್ಶನ ನೀಡಲಾಗುತ್ತದೆ. ಅನುಷ್ಠಾನಗೊಂಡ ಮೊದಲ ವರ್ಷದಲ್ಲಿಯೇ ಪಿಎಂ ಸೇತು ಯೋಜನೆಯು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ದೇಶಾದ್ಯಂತ ಈಗಾಗಲೇ 172 ಹಬ್ ಹಾಗೂ 678 ಸ್ಪೋಕ್ ಸೇರಿ ಒಟ್ಟು 850 ಐಟಿಐಗಳನ್ನು ಗುರುತಿಸಲಾಗಿದೆ. 35 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಜ್ಯಮಟ್ಟದ ಸ್ಪೇರಿಂಗ್ ಸಮಿತಿಗಳನ್ನು ರಚಿಸಲಾಗಿದೆ. ಈಗಾಗಲೇ 8 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿನ 14 ಐಟಿಐ ಕ್ಲಸ್ಟರ್ಗಳಿಗೆ 3,446 ಕೋಟಿ ರೂಪಾಯಿಗಳ ಕಾರ್ಯತಂತ್ರದ ಹೂಡಿಕೆ ಯೋಜನೆ ಎಸ್ಐಪಿಗೆ ಅನುಮೋದನೆ ನೀಡಲಾಗಿದೆ. ಆಂಧ್ರಪ್ರದೇಶ, ಒಡಿಶಾ, ಗುಜರಾತ್, ತೆಲಂಗಾಣ, ರಾಜಸ್ಥಾನ, ಉತ್ತರ ಪ್ರದೇಶ, ಹರಿಯಾಣ, ಮಹಾರಾಷ್ಟ ಮತ್ತು ಜಮ್ಮು ಕಾಶ್ಮೀರಗಳಲ್ಲಿ ವಿಶ್ವದರ್ಜೆಯ ಕೈಗಾರಿಕಾ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಏರ್ಪಟ್ಟಿದೆ. ತಂತ್ರಜ್ಞಾನದ ತೀವ್ರ ಪ್ರಗತಿಗೆ ಅನುಗುಣವಾಗಿ ವೃತ್ತಿಪರ ಶಿಕ್ಷಣವನ್ನು ಸಜ್ಜುಗೊಳಿಸಲು 32 ಹೊಸ ತಲೆಮಾರಿನ ಉನ್ನತ ಕೋರ್ಸ್ಗಳನ್ನು ಪರಿಚಯಿಸಲಾಗಿದೆ. ಇವುಗಳಲ್ಲಿ ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಎಲೆಕ್ಟ್ರಿಕ್ ವಾಹನ ತಂತ್ರಜ್ಞಾನ, ಸೆಮಿಕಂಡಕ್ಟರ್, ರೋಬೋಟಿಕ್, ಹಸಿರು ಹೈಡ್ರೋಜನ್, ಡ್ರೋನ್ ತಂತ್ರಜ್ಞಾನ, 5G ಮತ್ತು ಸೋಲಾರ್ ಎನರ್ಜಿಯಂತಹ ಆಧುನಿಕ ವಿಷಯಗಳು ಸೇರಿವೆ. ಜಾಗತಿಕ ಗುಣಮಟ್ಟದ ತರಬೇತಿಯನ್ನು ಒದಗಿಸುವ ಉದ್ದೇಶದಿಂದ ಸಿಂಗಾಪುರ, ಫ್ರಾನ್ಸ್, ಆಸ್ಟ್ರೇಲಿಯಾ, ಜರ್ಮನಿ ದೇಶಗಳ ಪ್ರಸಿದ್ಧ ಸಂಸ್ಥೆಗಳೊಂದಿಗೆ ಅಂತಾರಾಷ್ಟೀಯ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಪಿಎಂ ಸೇತು ಯೋಜನೆಯು ಭಾರತದ ಯುವ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ, ಪ್ರಾಯೋಗಿಕ ಕೌಶಲ್ಯ ಹಾಗೂ ಖಚಿತ ಉದ್ಯೋಗಾವಕಾಶಗಳನ್ನು ನೀಡುವ ಮೂಲಕ ರಾಷ್ಟದ ಆರ್ಥಿಕ ಪ್ರಗತಿಗೆ ಹೊಸ ಚಾಲನೆ ನೀಡಲಾಗುತ್ತಿದೆ. ಆಧುನಿಕ ಮೂಲಸೌಕರ್ಯ, ಶ್ರೇಷ್ಠ ಕೈಗಾರಿಕಾ ನಾಯಕತ್ವ ಮತ್ತು ಜಾಗತಿಕ ಸಹಭಾಗಿತ್ವದೊಂದಿಗೆ ಈ ಯೋಜನೆಯು ಭಾರತವನ್ನು ಜಾಗತಿಕ ಕೌಶಲ್ಯ ಕೇಂದ್ರವನ್ನಾಗಿ ಪರಿವರ್ತಿಸುವತ್ತ ಪ್ರಮುಖ ಹೆಜ್ಜೆ ಇಟ್ಟಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:35:50. ಈಗ ಕೇಳಿ ಕಾಣೆಯಾದವರ ಪ್ರಕಟಣೆ. ಕಾಣೆಯಾದ ಮಹಿಳೆಯ ಚಹರೆ ಪಟ್ಟಿ ಮತ್ತು ಹೆಸರು. ಕಾಣೆಯಾದವರ ಹೆಸರು ರೇಣುಕಾ ಲಕ್ಷ್ಮೀ, ಗಂಡ ರಾಯಪ್ಪ ಬಾವೂರ್, ವಯಸ್ಸು 21, ಸಾಕಿನ್ ಮಡಿಕೇಶ್ವರ, ತಾಲೂಕು ಮುದ್ದೇಬಿಹಾಳ್. ಶಾರೀರಿಕವಾಗಿ ತೆಳ್ಳಗೆ, ಸದೃಢ ಮೈಕಟ್ಟು ಹೊಂದಿದ್ದು, ಬಿಳಿ ಬಣ್ಣದ ದುಂಡು ಮುಖ, 5'2" ಎತ್ತರವಿದ್ದು, ಕನ್ನಡ ಭಾಷೆಯನ್ನು ಮಾತನಾಡುತ್ತಾಳೆ. ಮನೆಯಿಂದ ಹೊರಡುವಾಗ ಹಸಿರು ಬಣ್ಣದ ಹೂವಿನ ಚಿತ್ರವಿರುವ ನೈಟಿ ಧರಿಸಿಕೊಂಡು ಹೋಗಿರುತ್ತಾರೆ. ದಿನಾಂಕ 30/9/2026 ಮಧ್ಯರಾತ್ರಿ 2 ಗಂಟೆಗೆ ಮಡಿಕೇಶ್ವರ ಗ್ರಾಮದ ನಮ್ಮ ಮನೆಯಿಂದ ಹೋದವರು ವಾಪಸ್ ಬರದೆ ಎಲ್ಲಿಯೋ ಕಾಣೆಯಾಗಿರ್ತಾರೆ. ಸದರಿ ಮಹಿಳೆಯ ಗುರುತು ಪತ್ತೆಯಾದಲ್ಲಿ ಹತ್ತಿರದ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸ್ಟುಡಿಯೋ ಸಮಯ 6:37 ಆಗಲಿದೆ. ಮೊದಲಿಗೆ ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು, 6:40 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
3: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ, ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಹಾಲಿನ ದರ ಏರಿಕೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ, ಪರಿಷತ್ ಚುನಾವಣೆ ಬಳಿಕ ಘೋಷಣೆ. ಜಾಗತಿಕ ವಾಯ್ಸ್ ಎಐ ಸಂಸ್ಥೆ ಎಲೆವೆನ್ ಲ್ಯಾಬ್ಸ್ ಇಂಕ್ ಜೊತೆ ರಾಜ್ಯ ಸರ್ಕಾರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ. ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ತಂಡದಿಂದ ಬರ ಅಧ್ಯಯನ, ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಅವಲೋಕನ. ಬಿಜೆಪಿ ಕಾರ್ಯಕರ್ತರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲು, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಬೆಂಗಳೂರು ನಗರ ಪೊಲೀಸ್ ವ್ಯವಸ್ಥೆಯ ಪುನರ್ ಸಂಘಟನೆಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. 5 ಪ್ರತ್ಯೇಕ ಕಮಿಷನರೇಟ್ಗಳ ರಚನೆ ಹಾಗೂ 1022 ಹೊಸ ಹುದ್ದೆಗಳ ಸೃಜನೆ ಕುರಿತಂತೆ ಅನುಮೋದನೆ ದೊರೆತಿದೆ. ಪ್ರಸ್ತುತ ಇರುವ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಮುಖ್ಯ ಪೊಲೀಸ್ ಆಯುಕ್ತರು ಎಂದು ಹಾಗೂ ಜಂಟಿ ಅಥವಾ ಅಪರ ಪೊಲೀಸ್ ಆಯುಕ್ತರನ್ನು ಪೊಲೀಸ್ ಆಯುಕ್ತರು ಎಂದು ಮರುನಾಮಕರಣಕ್ಕೆ ನಿರ್ದೇಶಿಸಲಾಗಿದೆ. ಇದೇ ವೇಳೆ ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2022 ವಿಧೇಯಕ ಹಿಂಪಡೆಯಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ 9,600 ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನದಲ್ಲಿ ಮಿಶ್ರತಳಿ ಹಸು, ಸುಧಾರಿತ ಎಮ್ಮೆ ಖರೀದಿಸಲು ಪ್ರೋತ್ಸಾಹಧನ ನೀಡುವ ಕುರಿತಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆ ಕುರಿತಂತೆಯೂ ಪ್ರಮುಖವಾಗಿ ಚರ್ಚೆ ನಡೆಸಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಶುಸಂಗೋಪನಾ ಸಚಿವ ಪುಟ್ಟರಂಗ ಶೆಟ್ಟಿ, ಹಾಲಿನ ದರ ಹೆಚ್ಚಳ ಕುರಿತಂತೆ ನಿರ್ಣಯ ಕೈಗೊಂಡಿದ್ದು ಮುಖ್ಯಮಂತ್ರಿ ವಿವೇಚನೆಗೆ ಬಿಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಪರಿಷತ್ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಚುನಾವಣೆ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ.

ರಾಜ್ಯ ಸರ್ಕಾರ ಇಂದು ಜಾಗತಿಕ ವಾಯ್ಸ್ ಎಐ ಸಂಸ್ಥೆಯಾದ ಇಲೆವೆನ್ ಲ್ಯಾಬ್ ಇಂಕ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಬಳಕೆ, ನಾಗರಿಕ ಸೇವೆಗಳು ಮತ್ತು ಸಾಮಾಜಿಕ ಒಳಿತಿಗಾಗಿ ವಾಯ್ಸ್ ಎಐನ ಸಾಧ್ಯತೆಗಳನ್ನು ಅನ್ವೇಷಿಸುವುದು ಈ ಸಹಭಾಗಿತ್ವದ ಉದ್ದೇಶವಾಗಿದೆ. ಬಳಿಕ ಮಾತನಾಡಿದ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಧ್ವನಿ ಕೃತಕ ಬುದ್ದಿಮತ್ತೆ ಸರ್ಕಾರವನ್ನು ಇನ್ನಷ್ಟು ಸುಲಭವಾಗಿ ತಲುಪುವಂತೆ ಹಾಗೂ ನಾಗರಿಕ ಕೇಂದ್ರಿತವಾಗಿಸುವ ಅವಕಾಶವನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಮಾತನಾಡುವ ಸಾಮರ್ಥ್ಯ ಕಳೆದುಕೊಂಡವರಿಗೆ ತಮ್ಮದೇ ಧ್ವನಿಯಲ್ಲಿ ಮತ್ತೆ ಸಂವಾದ ನಡೆಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಜಾಗತಿಕ ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ, ಸಹಭಾಗಿತ್ವ ಸೃಷ್ಟಿಸುವ ಪ್ರಮುಖ ಕೇಂದ್ರವಾಗಿ ಕರ್ನಾಟಕ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಐಟಿಬಿಟಿ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ನಾವೀನ್ಯತಾ ಮೈತ್ರಿಕೂಟ ಜಿಐಎ ತಂತ್ರಜ್ಞಾನದ ಶೃಂಗಸಭೆಯ ಪಾಲುದಾರ ದೇಶಗಳು ಮತ್ತು ಅಂತಾರಾಷ್ಟೀಯ ವಾಣಿಜ್ಯ ನಿಯೋಗಗಳ ಪ್ರತಿನಿಧಿಗಳಿಗಾಗಿ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ವಾಂಟಮ್ ತಂತ್ರಜ್ಞಾನ ಮತ್ತು

0: ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಐಟಿಬಿಟಿ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ನಾವೀನ್ಯತಾ ಮೈತ್ರಿಕೂಟ ಜಿಐಎ ತಂತ್ರಜ್ಞಾನದ ಶೃಂಗಸಭೆಯ ಪಾಲುದಾರ ದೇಶಗಳು ಮತ್ತು ಅಂತಾರಾಷ್ಟೀಯ ವಾಣಿಜ್ಯ ನಿಯೋಗಗಳ ಪ್ರತಿನಿಧಿಗಳಿಗಾಗಿ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಜ್ಞಾನ, ತಂತ್ರಜ್ಞಾನ, ಪ್ರತಿಭೆ ಮತ್ತು ಹೊಸ ಅವಕಾಶಗಳನ್ನು ಹಂಚಿಕೊಳ್ಳುವ ದೀರ್ಘಕಾಲೀನ ಸಹಭಾಗಿತ್ವ ಎಂಬುದು ಜಿಐಎ 2.0 ಪ್ರಮುಖ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬರ ಅಧ್ಯಯನ ತಂಡ ಚಾಮರಾಜನಗರ, ಮಂಡ್ಯ ಸೇರಿದಂತೆ ವಿವಿಧೆಡೆ ಇಂದು ಬರ ಪರಿಶೀಲನೆ ನಡೆಸಿತು. ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ, ಕುಡಿಯುವ ನೀರಿನ ಲಭ್ಯತೆ ಹಾಗೂ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಕೇಂದ್ರ ತಂಡ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿತು. ಬಳಿಕ ಕೆಆರ್ಎಸ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಗಣನೀಯ ಕೊರತೆಯಾಗಿದ್ದು, ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳು ಹಾಗೂ ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುಮಾರು 18.85 ಲಕ್ಷ ಎಕರೆ ಪ್ರದೇಶವಿದ್ದು, ಕೃಷಿ ಚಟುವಟಿಕೆಗಳಿಗೆ ಕಾವೇರಿ ನೀರು ಪ್ರಮುಖ ಆಧಾರವಾಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಪ್ರದೇಶಗಳ ಕುಡಿಯುವ ನೀರಿನ ಯೋಜನೆಗಳಿಗೂ ಕಾವೇರಿ ಜಲಮೂಲ ಪ್ರಮುಖವಾಗಿದೆ. ಪ್ರಸ್ತುತ ಜಲಾಶಯಗಳಲ್ಲಿರುವ ನೀರಿನ ಸಂಗ್ರಹ ಹಾಗೂ ಮುಂದಿನ ದಿನಗಳ ಅಗತ್ಯವನ್ನು ಗಮನಿಸಿದರೆ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಸವಾಲಾಗಿದೆ ಎಂದು ಕೇಂದ್ರ ಬರ ಅಧ್ಯಯನ ತಂಡದ ಗಮನ ಸೆಳೆದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಗೆಲ್ಲಲು ಚುನಾವಣಾ ಆಯೋಗ ಬಳಸಿಕೊಂಡು ಮತಪಟ್ಟಿ ತಿರುಚಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಮತಗಳಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ತಮ್ಮದು ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ರಾಹುಲ್ ಗಾಂಧಿ ಹಾಗೂ ತಮ್ಮ ಧ್ವನಿ ಹತ್ತಿಕ್ಕಲು ಸಾಧ್ಯವಿಲ್ಲವೆಂದು ಅವರು ಹೇಳಿದ್ದಾರೆ. ಚುನಾವಣಾ ಆಯೋಗ ಮತಪಟ್ಟಿಯಿಂದ ಹೊರಗುಳಿದವರಿಗೆ ತಮ್ಮ ಹಕ್ಕು ಪಡೆಯಲು ನಮೂನೆ 6 ಅರ್ಜಿ ಸಲ್ಲಿಸುವ ಅವಕಾಶ ನೀಡಿದೆ. ಇದಕ್ಕಾಗಿ ವಿಶೇಷ ಅಭಿಯಾನ ನಡೆಸಲು ಸೂಚಿಸಿದ್ದು, ಇದು ರಾಜ್ಯಕ್ಕೆ ಸಿಕ್ಕ ಜಯ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಠಾಣೆಗಳಾಗಿ ಮಾರ್ಪಟ್ಟಿವೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಲೋಕಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಕಾರ್ಯಕರ್ತರ ವಿರುದ್ದ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಸರ್ಕಾರ ಅವರನ್ನು ಗುರಿಯಾಗಿರಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ರಾಜ್ಯ ಸರ್ಕಾರ ಜನರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ. 370ನೇ ವಿಧಿಯು ಜಮ್ಮು ಕಾಶ್ಮೀರದಲ್ಲಿ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 August 5 ಸಂವಿಧಾನದ 370 ವಿಧಿ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಈ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಸಿದ್ದಪಡಿಸಿತ್ತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶಗಳಿಂದ ಆಗಮಿಸಿದ್ದ ಪ್ರಯಾಣಿಕರಿಂದ 4.85 ಕೋಟಿ ರೂಪಾಯಿ ಮೌಲ್ಯದ ಒಟ್ಟು 67 kg ಮಾದಕ ವಸ್ತುಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿರುದ್ಧ ಮಾದಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮೈಸೂರು ದಸರಾ ಮಹೋತ್ಸವ

0: ತಾರ ಹಿನ್ನೆಲೆಯಲ್ಲಿ ಇದೇ 14-19 ನಾಲ್ಕು ದಿನಗಳ ಕಾಲ ಯೋಗ ದಸರಾ ನಡೆಯಲಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಯೋಗ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಯೋಗ ದಸರಾ ಉಪವಿಶೇಷಾಧಿಕಾರಿ ರಮ್ಯಾ ತಿಳಿಸಿದ್ದಾರೆ. ಇದೇ ವೇದಿಕೆಯಲ್ಲಿ ಒಂದು ದಿನದ ಯೋಗ ವೈಜ್ಞಾನಿಕ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದರೂ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸದ ಕಾರಣ ಅಭಿವೃದ್ಧಿ ಯೋಜನೆಗಳು ಮರೀಚಿಕೆಯಾಗಿವೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ದೂರಿದ್ದಾರೆ. ರಾಷ್ಟೀಯ ಹೆದ್ದಾರಿ 75 ಕಾಮಗಾರಿ ವಿಳಂಬವಾಗುತ್ತಿದ್ದು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 8,343 ರೂಪಾಯಿ ನಿಗದಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಜಿಎಸ್ಟಿ ಮಂಡಳಿ ಸಭೆ ಇದೇ 8 ನಡೆಯಲಿದೆ. ರಾಜ್ಯದ ಪರವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿ ಸಭೆಯಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಈಗಾಗಲೇ ನವದೆಹಲಿಯಲ್ಲಿ ಇರುವ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ, ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಹಾಲಿನ ದರ ಏರಿಕೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ, ಪರಿಷೆ ಚುನಾವಣೆ ಬಳಿಕ ಘೋಷಣೆ. ಜಾಗತಿಕ ವಾಯ್ಸ್ ಎಐ ಸಂಸ್ಥೆ ಎಲೆವನ್ ಲ್ಯಾಬ್ಸ್ ಇಂಕ್ ಜೊತೆ ರಾಜ್ಯ ಸರ್ಕಾರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ. ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ತಂಡದಿಂದ ಬರ ಅಧ್ಯಯನ, ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಅವಲೋಕನ. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಆತ್ಮೀಯ ಕೇಳುಗರೆ, ಇವತ್ತು ನಾವು ಹಿರಿಯ ಪಶು ವಿಜ್ಞಾನಿಯೊಬ್ಬರನ್ನ ಮಾತಾಡ್ಸೋಣ. ಅವರು ಅನೇಕ ವರ್ಷಗಳಿಂದ ನಮ್ಮ ಕೃಷಿ ಸಮುದಾಯದಲ್ಲಿ ಬೆರೆತಿದ್ದಾರೆ. ಈಗಾಗಲೇ ಅನೇಕ ಪ್ರಾಣಿಗಳಲ್ಲಿ ಅವರು ಕೂಡ ಸಂಶೋಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಎಮ್ಮೆ, ಆಕಳು, ಕುರಿ, ಅದೇ ಥರ ಕತ್ತೆ ಕೂಡ ಇಲ್ಲಿ ಅವರು ಈ ಬಗ್ಗೆ ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಪ್ರಸ್ತುತ ನಾವು ನಮ್ಮ ರೈತ ಬಾಂಧವರಿಗೆ ವಿವಿಧ ಪ್ರಾಣಿಗಳು ಅವುಗಳ ಸೇವೆಯನ್ನು ನಾವು ನೋಡಿದ್ದೇವೆ. ಅಂದರೆ ಕೋಣ ಮೂಲಕ ನೀವು ಗಳ ಎಳೆಯೋದಿರ್ಬೋದು, ಅದು ಉಳೋದಿರ್ಬೋದು, ಅದೇ ಥರ ಎತ್ತುಗಳ ಮೂಲಕ ಚಕ್ಕಡಿ ಓಡಿಸೋದಿರ್ಬೋದು, ಅಥವಾ ಚಕ್ಕಡಿ ಗಾಡಿ ಎತ್ತಿನ ಗಾಡಿ ಉಪಯೋಗ ಇರ್ಬೋದು, ಕೋಣಗಳು ಗಾಡಿ ಎಳೆಯೋದು, ಈ ಥರ ಎಲ್ಲ ನಾವು ಕಾಣಿದ್ದೇವೆ. ಅದೇ ಥರ ಕತ್ತೆಗಳು ಕೂಡ ಇವತ್ತು ನಾವು ಬಾರೆ ಎಳೆಯುವುದನ್ನು ನೋಡಿದ್ದೇವೆ. ಕತ್ತೆಗಳು ವಿವಿಧ ರೀತಿಯಿಂದ ನಮಗೆ ಉಪಯೋಗಕ್ಕೆ ಬಂದಿದ್ದೇವೆ. ಮಾನವ ತಲೆ ತಲ ಅಂತರದಿಂದ ಪ್ರಾಣಿಗಳನ್ನು ಪಳಗಿಸಿಕೊಂಡು ತನ್ನ ಕಸುಬನ್ನು ಸುಲಭವಾಗಿ ಮಾಡಿಸ್ಕೊಂಡಿದ್ದಾನೆ. ಹಾಗಾಗಿ ಇವತ್ತು ನಾವು ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಸುಮಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸುಮಾ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ.
6: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
5: ಇವತ್ತು ನಮಗೆ ಭಾರ ಹೊರುವ ಮುಖ್ಯವಾದ ಪ್ರಾಣಿ ಇವತ್ತು ನಮ್ಮ ಎದುರಿಗೆ ಇರೋದು ಡೊಂಕಿ ಅಥವಾ ಕತ್ತೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಕತ್ತೆಗಳ ಕಿರುಪರಿಚಯ ಮತ್ತು ಕತ್ತೆಗಳಿಂದ

0: ಎಷ್ಟು ಉಪಯೋಗ ನಾವು ಇವತ್ತು ಮಾಡ್ತಾ ಇಲ್ಲ, ಇನ್ನೂ ಏನು ಮಾಡೋಕ್ಕೆ ಸಾಧ್ಯತೆ ಇದೆ? ತಮ್ಮ ಸಂಶೋಧನೆ ಪ್ರಕಾರ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಸುಮಾ ಅವರೇ.
1: ಕತ್ತೆ ಬಲು ಉಪಯೋಗ ಪ್ರಾಣಿ. ಪುರಾತನ ಇತಿಹಾಸಗಳಲ್ಲೂ ಸಹ ಕತ್ತೆಯ ಕುರಿತಾದ ಮಾಹಿತಿಗಳಿವೆ. ತಲೆತಲಾಂತರದಿಂದ ಮನುಕುಲದ ಅವಿರತ ಸೇವೆಯಲ್ಲಿರುವ ಸಾಕುಪ್ರಾಣಿಗಳಲ್ಲಿ ಕತ್ತೆ ಅತಿ ಮುಖ್ಯವಾದ ನಂಬಿಕಸ್ಥ ಪ್ರಾಣಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಮಾನ್ಯವಾಗಿ ವಿಶ್ವದೆಲ್ಲೆಡೆ ಕತ್ತೆಗಳನ್ನು ಸಾಗಾಣಿಕೆಗಾಗಿ ಅವಲಂಬಿಸಿರುತ್ತಾರೆ. ಅಗಸರು ಬಟ್ಟೆ ಮೂಟೆಗಳನ್ನು, ಕುಂಬಾರರು ಮಣ್ಣಿನ ಕುಡಿಕೆಗಳನ್ನು, ಗೌಂಡಿಗರು ಕಲ್ಲು ಮಣ್ಣು ಉಸುಕು ಸಿಮೆಂಟ್ ಇಟ್ಟಿಗೆ ಮುಂತಾದವುಗಳನ್ನು, ಸುಣ್ಣ ಮಾರುವವರು ಸುಣ್ಣದ ಚೀಲಗಳನ್ನು ಸಾಗಿಸಲು, ಅಡಿಗೆ ಉಪ್ಪು ಮಾರಾಟಗಾರರು ಉಪ್ಪಿನ ಚೀಲಗಳ ಸಾಗಾಣಿಕೆಗಾಗಿ ಗಡಿಭಾಗಗಳಲ್ಲಿ ಆಹಾರ ದವಸ ಧಾನ್ಯಗಳು ಒಂದೆಡೆಯಿಂದ ಮತ್ತೊಂದೆಡೆಗೆ ಕೊಂಡೊಯ್ಯಲು, ಹೀಗೆ ಇನ್ನು ಅನೇಕ ವಿಧಗಳಲ್ಲಿ ಮಾನವನ ಸರಕು ಸಾಮಗ್ರಿಗಳ ಭಾರವನ್ನು ತನ್ನ ಬೆನ್ನ ಮೇಲೆ ಹೊತ್ತು ಸಾಗಿಸುವುದು ಕತ್ತೆಗಳಿಗೆ ಪರಿಪಾಠವಾಗಿದೆ.
0: ಡಾಕ್ಟರ್ ಸುಮಾ ಅವರೇ, ಇವತ್ತು ಕತ್ತೆಗಳು ಕೂಡ ನಮ್ಮ ಎತ್ತು ಅಥವಾ ಕೋಣಗಳು ಭಾರ ಹೊರುವಷ್ಟು, ಅವು ಉಳುವಷ್ಟು ಕೆಲಸವನ್ನು ಮಾಡಬಲ್ಲವು ಅಂತ ನೀವು ಹೇಳ್ತಾ ಇದ್ದೀರಿ. ಏನು, ಯಾವ ಥರ ಹೋಲಿಕೆ ಮಾಡ್ತೀರಿ ಕತ್ತೆಗಳನ್ನು?
1: ಅನಾದಿ ಕಾಲದಿಂದ ಪ್ರಾಣಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮಾನವನು ಅನೇಕ ಕೆಲಸಗಳನ್ನು ನಿರ್ವಹಿಸುತ್ತಾ ಬಂದಿದ್ದಾನೆ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಎತ್ತುಗಳನ್ನು ರೈತನ ಜೀವಾಳವಾಗಿವೆ. ಸಣ್ಣ ಹಾಗೂ ಅತಿ ಸಣ್ಣ ರೈತರು ಎತ್ತುಗಳ ಬಗೆಗೆ ಅತೀವ ಪೂಜ್ಯ ಭಾವನೆ ಇರಿಸಿಕೊಂಡಿದ್ದಾದರೂ ಅವುಗಳನ್ನು ಸಾಕಿ ಸಾಗುವಳಿ ಮಾಡಲು ಅವರ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬೋದು. ಮಿತವ್ಯಯ ಸಾಧಿಸಲು ಮಾನವನ ಅನ್ಯ ಮಾರ್ಗಗಳನ್ನು ಅನ್ವೇಷಿಸುತ್ತಿದ್ದಾನೆ. ಅದರಂತೆಯೇ ಹೆಚ್ಚು ವೆಚ್ಚ ತಗುಲುವ ಎತ್ತುಗಳನ್ನು ಸಾಕೋದರ ಬದಲು ಪರ್ಯಾಯವಾಗಿ ಕತ್ತೆಗಳನ್ನು ಎತ್ತುಗಳಂತೆಯೇ ಸಮರ್ಥವಾಗಿ ದುಡಿಸಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾರೆ. ಕತ್ತೆಗಳನ್ನು ಕೃಷಿ ಚಟುವಟಿಕೆಗಳಲ್ಲೂ ಕೂಡ ಉಪಯುಕ್ತವಾಗಿ ಅಳವಡಿಸಿಕೊಳ್ಳಬಹುದು. ಎತ್ತುಗಳಿಗೆ ಹೋಲಿಸಿದಲ್ಲಿ ಕತ್ತೆಗಳ ಬೆಲೆ ಮತ್ತು ಸಾಕುವ ಖರ್ಚು ತೀರಾ ಕಡಿಮೆ ಅಂತ ಹೇಳ್ಬೋದು. ಎತ್ತುಗಳು ತಮ್ಮ ದೇಹದ ತೂಕದ ಶೇಕಡ 12-14 ಮತ್ತು ಕತ್ತೆಗಳು ಶೇಕಡ 24 ಭಾರವನ್ನು ಎಳೆಯುತ್ತವೆ ಅಂತ ಸಂಶೋಧನೆಗಳು ತಿಳಿಸಿಕೊಡ್ತವೆ. ಈ ದೃಷ್ಟಿಯಿಂದ ಒಕ್ಕಲುತನದ ಕಾರ್ಯಗಳಲ್ಲಿ ಕತ್ತೆಗಳ ಸಾಮರ್ಥ್ಯದ ಬಗ್ಗೆ ಬಳಕೆ ಬಹಳ ಆಶಾದಾಯಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
0: ಈಗ ಡಾಕ್ಟರ್ ಸುಮಾ ಅವರೇ, ಕತ್ತೆಗಳ ಸಂರಕ್ಷಣಾ ಸ್ಥಿತಿ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವ ಥರ ಇದೆ? ತಮ್ಮ ಸಂಶೋಧನೆ ಏನು ಹೇಳ್ತದೆ?
1: 2006 ಪ್ರಪಂಚದಾದ್ಯಂತ ನೋಡೋದಾದರೆ ಸುಮಾರು 41 ಎತ್ತುಗಳಷ್ಟು ಕತ್ತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಚೀನಾವು 11 ಹೊಂದಿದ್ದು ಪಾಕಿಸ್ತಾನ, ಇಥಿಯೋಪಿಯಾ ಮತ್ತು ಮೆಕ್ಸಿಕೋ ನಂತರ ಸ್ಥಾನದಲ್ಲಿದೆ ಅಂತ ಹೇಳಲಾಗಿದೆ. ಆದಾಗ್ಯೂ 2017 ಹೊತ್ತಿಗೆ ಚೀನಾದಲ್ಲಿ ಕತ್ತೆ ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ವ್ಯಾಪಾರ ಮತ್ತು ಬೇಡಿಕೆಯಿಂದಾಗಿ ಚೀನಾದ ಜನಸಂಖ್ಯೆಯು 3 ಇಳಿದಿದೆ ಅಂತ ವರದಿಗಳು ತಿಳಿಸ್ಕೊಡ್ತವೆ. ಅನೇಕ ಕತ್ತೆಗಳು ಎಣಿಸದೇ ಹೋಗುವುದರಿಂದನೂ ನಿಜವಾದ ಸಂಖ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಅಂತ ಹೇಳ್ಬೋದು. ಇನ್ನು FAO ದೇಶೀಯ ಪ್ರಾಣಿ ವೈವಿಧ್ಯ ಮಾಹಿತಿ ಸಂಸ್ಥೆಯು 2011 189 ತಳಿಗಳ ಕತ್ತೆಗಳನ್ನು ಪಟ್ಟಿ ಮಾಡಿದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ, ದೇಶ ಮತ್ತು ವಿದೇಶಗಳಲ್ಲಿ ಕತ್ತೆಗಳ ಯೋಗಕ್ಷೇಮವು ಒಂದು ಕಾಳಜಿಯಾಗಿದೆ ಮತ್ತು ನಿವೃತ್ತ ಮತ್ತು ರಕ್ಷಿಸಲ್ಪಟ್ಟ ಕತ್ತೆಗಳಿಗೆ ಹಲವಾರು ಅಭಯಾರಣ್ಯಗಳನ್ನು ಸಹ ಸ್ಥಾಪಿಸಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಂಗ್ಲೆಂಡಿನ ಕತ್ತೆ ಅಭಯಾರಣ್ಯವು ಅತಿ ದೊಡ್ಡದಾಗಿದೆ. ಇದು ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಕೀನ್ಯಾ ಮತ್ತು ಮೆಕ್ಸಿಕೋಗಳಲ್ಲಿ ಕತ್ತೆ ಕಲ್ಯಾಣ ಯೋಜನೆಗಳನ್ನು ಸಹ ಬೆಂಬಲಿಸುತ್ತದೆ ಅಂತಂದ್ರೆ ತಪ್ಪಾಗೋದಿಲ್ಲ.
0: ಹೀಗೆ ಕತ್ತೆ ಅಥವಾ ಗರ್ದ್ರಭ ಅಂತ ನಾವೇನು ಸಂಸ್ಕೃತದಲ್ಲಿ ಕರಿತಾ ಇದ್ದೇವಲ್ಲ, ಈ ಕತ್ತೆಗಳ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಡಿ.
1: ಕತ್ತೆಗಳು ಕುದುರೆ ಜಾತಿಗೆ ಸೇರಿದ ಸರಳ ಜಠರದ ಸಸ್ಯಹಾರಿ ಪ್ರಾಣಿ. ಇದು ಸರಳ, ನಿಸ್ವಾರ್ಥ ಮತ್ತು ಸಾಧು ಪ್ರಾಣಿ. ಕತ್ತೆಗಳ ದೇಹ ರಚನೆ ಕುದುರೆಯಂತೆಯೇ, ಆದರೆ ಗಾತ್ರ ಮತ್ತು ಎತ್ತರ ಕಡಿಮೆ. ಕಿವಿಗಳು ಉದ್ದ ಮತ್ತು ಬಾಲದ ತುದಿ ಕುಚ್ಚಿನಂತಿರುತ್ತೆ. ಕತ್ತಿನ ಮೇಲೆ ಇಳಿಬಿದ್ದಿರುವ ಅಥವಾ ನೆಟ್ಟಗಿರುವ ಕೂದಲಿನ ಆಯಾಲಿರುತ್ತದೆ. ಬೆನ್ನಿನ ಮಧ್ಯೆ ಬಾಲದವರಿಗೂ ಹಬ್ಬಿರುವ ಹಾಗೂ ಒಂದು ಭುಜದಿಂದ ಮತ್ತೊಂದು ಭುಜಕ್ಕೆ ಅಡ್ಡವಾಗಿ ಹರಡುವ ಪಟ್ಟಿಗಳಿರುತ್ತವೆ. ಕೆಲವೊಮ್ಮೆ ಕಾಲುಗಳ ಮೇಲೆ ಅಡ್ಡನಾದ ಮಸುಕಾದ ಪಟ್ಟಿಗಳಿರುವುದನ್ನು ನೀವು ನೋಡಿರಬಹುದು.
0: ಕತ್ತೆಗಳು ಇಂಥ ಒಂದು ಉತ್ತಮ ಪ್ರಾಣಿಯಲ್ಲ. ಕತ್ತೆ ಕತ್ತೆ ಅಂತ ಈ ತರ ಹೀಯಾಳಿಸ್ತಾರೆ, ಆದರೆ ಕತ್ತೆ ತುಂಬಾ ಮಹತ್ವದ ಪ್ರಾಣಿ.

0: ಇದು ತುಂಬಾ ಮನುಷ್ಯರಿಗೆ ದೀನ ಆಗಿರ್ತದೆ, ಮನುಷ್ಯರ ಬಗ್ಗೆ ಅನುಕಂಪ ಇರ್ತದೆ ಪ್ರಾಣಿಗೆ, ಇದನ್ನ ನಾವು ಗಮನಿಸಬಹುದಲ್ಲ ಡಾಕ್ಟರ್ ಸುಮಾ ಅವರೇ, ಏನಂತೀರಿ?
1: ಹೌದು ಸರ್, ನೀವು ಹೇಳೋದು ಸತ್ಯವಾಗ್ಲೂ ಕರೆಕ್ಟು. ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳುವಾಗ ಮತ್ತು ಬಿಡುವಾಗ ಉಂಟಾಗುವ ಈ ಹ ಎಂಬ ಇದರ ಕೂಗು ಕತ್ತೆ ಜಾತಿಗೆ ವಿಶಿಷ್ಟವಾದುದು ಅಂತ ಹೇಳ್ಬೋದು, ಮತ್ತು ಪ್ರಾಣಿ ಪ್ರಪಂಚದಲ್ಲೇ ಅತ್ಯಂತ ವಿಚಿತ್ರವಾದುದು ಸಹ. ಇದರ ಧ್ವನಿಯನ್ನೇ ಬ್ರೇ ಎಂದು ಕರೆಯಲಾಗುತ್ತದೆ. ಮನುಷ್ಯರು ಹಾಡುವಾಗ ರಾಗ ಶ್ರುತಿ ಕರ್ಕಶವಾದರೆ ಅದನ್ನು ಕತ್ತೆಯ ರಾಗಕ್ಕೆ ಹೋಲಿಸೋದುಂಟು. ಕತ್ತೆಯ ಜೋರಾದ ಕೂಗು ಸಾಮಾನ್ಯವಾಗಿ 20 ಸೆಕೆಂಡ್ಗಳವರೆಗೂ ಇರುತ್ತೆ ಮತ್ತು 3 ಕಿಲೋಮೀಟರ್ವರೆಗೂ ಚುದುವುದವರೆಗೂ ಕೇಳಿಸುತ್ತೆ ಅಂತ ತಿಳಿದು ಬಂದಿದೆ. ಮರುಭೂಮಿಯಲ್ಲಿ ವಿಶಾಲ ಸ್ಥಳಗಳಲ್ಲಿ ಇತರ ಕತ್ತೆಗಳೊಂದಿಗೆ ಸಂಪರ್ಕ ಮಾಡಲು ಸಹಾಯ ಮಾಡುತ್ತೆ ಈ ಕೂಗು ಅಂತ ತಿಳಿಸಲಾಗಿದೆ. ಕತ್ತೆಗಳು ದೊಡ್ಡ ಕಿವಿಯನ್ನು ಹೊಂದಿದ್ದು ಇದು ಹೆಚ್ಚು ದೂರದ ಶಬ್ದಗಳನ್ನು ಸಹ ಕೇಳಿಸ್ಕೊಳ್ತವೆ. ಕತ್ತೆಗಳು ಜಗಳಾಡುವಾಗ ಆತ್ಮರಕ್ಷಣೆಯ ಅವಶ್ಯಕತೆಗೆ ಉಂಟಾದಾಗ ಕತ್ತೆ ತನ್ನ ಹಿಂಗಾಲುಗಳನ್ನು ಮೇಲಕ್ಕೆ ಎತ್ತಿ ಜಾಡಿಸಿ ಒದೆಯೋತನ್ನ ನೀವು ನೋಡಿರ್ಬೋದು. ಇದಕ್ಕಾಗಿಯೇ ನಾವೊಂದು ಇದೇ ಹೇಳ್ತಾರೆ ಕೇಳಿಸ್ಕೊಳ್ಳಿ, ದೊಡ್ಡವರು ಮುಂದೆ ಹೋಗಬಾರ್ದು ಕತ್ತೆ ಹಿಂದೆ ಹೋಗಬಾರ್ದು ಅಂತ. ಈ ಗಾದೆ ಬಹಳ ಪ್ರಾಚೀನದ ಕಾಲದಿಂದ ಹೇಳ್ತಾ ಬಂದಿದ್ದೀವಿ. ತನ್ನ ಬಾಚಿ ಹಲ್ಲುಗಳಿಂದ ಕೊಚ್ಚೋದನ್ನು ಇದನ್ನು ನೋಡಿರ್ಬೋದು ನೀವು. ತೋಳ ಕತ್ತೆ ಕಿರುಬಗಳು ಕತ್ತೆ ಸ್ವಾಭಾವಿಕ ಶತ್ರುಗಳು ಅಂತ ತಿಳಿಸಲಾಗಿದೆ.
0: ಕತ್ತೆ ವಯಸ್ಸಾಯ್ತು, ಬುದ್ಧಿ ಬಂದಿಲ್ಲ, ಕತ್ತೆ ತರ ಕೆಲಸ ಮಾಡು ಅಂತ ನಾವು ಕೀಟ್ಲೆ ಮಾಡ್ತೇವೆ.
1: ಹೌದು ಹೌದು,
0: ಇದು ಯಾಕೆ ಮಾಡ್ತೇವೆ? ಕತ್ತೆಯ ಮಹತ್ವ ಗೊತ್ತಾದಾಗ ಇವೆಲ್ಲ ಮಾಡಬಾರ್ದಲ್ಲ.
1: ಹೌದು ಸರ್, ನೀವು ಹೇಳೋದು ಸತ್ಯ. ಇನ್ನು ಕತ್ತೆ ಮೂಲದ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಸಾಕು ಕತ್ತೆಗಳಿಗೆ ಆಫ್ರಿಕಾ ಮತ್ತು ಏಷ್ಯಾದ ಕಾಡು ಕತ್ತೆಗಳು ಮೂಲವಾಗಿವೆ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ಹರಪ್ಪ ಸಂಸ್ಕೃತಿಯ ಕಾಲದಿಂದ ಕತ್ತೆಗಳನ್ನು ಸಾಕಲಾಗುತ್ತಿದೆ ಎಂದು ಅಂದಾಜು ಮಾಡಲಾಗಿದೆ. ಕತ್ತೆಯನ್ನು ಕನಿಷ್ಠ 5,000 ವರ್ಷಗಳಿಂದ ಕೆಲಸ ಪ್ರಾಣಿಯಾಗಿ ಬೆಳೆಸ್ಕೊಳ್ತಾ ಇದ್ದೀವಿ.
0: ಈಗ ನೋಡಿ, ಕತ್ತೆನ ಬೇರೆ ಬೇರೆ ಪ್ರಯಾಣ ಮಾಡೋಲಿಕ್ಕೂ ಕೂಡ ಸಂಚಾರ ಮಾಡಕ್ಕೆ,
1: ಹೌದು,
0: ಗುಡ್ಡ ಬೆಟ್ಟ ಹಿಮಾಲಯ ಪರ್ವತ ಅಂತ ದೊಡ್ಡ ದೊಡ್ಡ ಪರ್ವತಗಳಿಗೂ ಪುಣ್ಯಕ್ಷೇತ್ರಗಳಿಗೂ ಇವತ್ತು ಕತ್ತೆಗಳನ್ನ ಜನ ಹೋಗ್ದಿದ್ದಾರಿ, ಏನು ವಾಹನ ಹೋಗ್ದಿದ್ದಂಥ ದಾರಿ, ಮತ್ತೆ ರಸ್ತೆಗಳಲ್ಲಿದ್ದ ಕಡಿದಾದ ಹಾದಿ, ಕಣಿವೆ ಪ್ರದೇಶ, ಇಂಥ ಪ್ರದೇಶದಲ್ಲಿ ಅಗದಿ ಸೂಕ್ತವಾದ ಸ್ಥಳ, ಅಲ್ಲಿ ಸುಗಮವಾಗಿ ಸಂಚಾರ ಮಾಡೋದು ಈ ಕತ್ತೆ ಗರ್ದ್ರಭ.
1: ಹೌದು,
0: ಹಂಗಾಗಿ ಈ ಕತ್ತೆಗಳಲ್ಲಿ ಎಷ್ಟು ಪ್ರಭೇದಗಳಿದಾವೆ ಡಾಕ್ಟರ್ ಸುಮಾ ಅವರೇ, ಅದ್ರ ಬಗ್ಗೆನು ಕೂಡ ಹೇಳಿ.
1: ಕತ್ತೆಯಲ್ಲಿ ಮುಖ್ಯವಾಗಿ 2 ಪ್ರಭೇದಗಳನ್ನು ನಾವು ಕಾಣಬಹುದು. ಮೊದಲನೇದು ಹೇಳೋದಾದ್ರೆ ಈಕ್ವಸ್ ಆಸಿನಾಸ್, ಈಕ್ವಸ್ ಹೆಮಿಯೋನಸ್ ಅಂತ ಹೇಳ್ತೀವಿ. ಮೊದಲನೇದು ಈಶಾನ್ಯ ಆಫ್ರಿಕಾದಲ್ಲಿ ಕಂಡುಬರುವ ಕಾಡು ಕತ್ತೆ. ಎರಡನೆಯ ಪ್ರಭೇದ ಏಷ್ಯಾ ಮೂಲದ ಕಾಡು ಕತ್ತೆ. ಇದನ್ನು ನಾವು 5 ವಿಧಗಳಾಗಿ ಪರಿಚಯ ಮಾಡಿಕೊಡ್ಬೋದು. ಮೊದಲನೇದಾದ್ರೆ ಸಿರಿಯಾದ ಕಾಡು ಕತ್ತೆ, ಎರಡನೆಯದು ಟರ್ಕಿ ಮತ್ತು ವಾಯುವ್ಯ ಇರಾನಿನ ಆನಜರ್ ಕತ್ತೆ, ಮೂರನೆಯದು ಭಾರತದ ಕಚ್ ಮತ್ತು ಲಡಾಖ್ನಲ್ಲಿ ಕಾಣಸಿಗುವ ಕಾಡು ಕತ್ತೆ, ನಾಲ್ಕನೆಯದು ಟಿಬೆಟ್ನಲ್ಲಿ ಕಾಣಸಿಗುವ ಕಿಯಾಂಗ್ ಕತ್ತೆ, ಮತ್ತು ಐದನೆಯದು ಮಧ್ಯ ಮಂಗೋಲಿಯಾದ ಕುಲಾನ್ ಎಂಬ ಕಾಡು ಕತ್ತೆ.
0: ಈಗ ಭಾರತದಲ್ಲಿ ಕತ್ತೆಗಳು ಯಾವ ಪ್ರಭೇದಕ್ಕೆ ಸೇರಿವೆ ಮತ್ತು ಅವು ಯಾವ ಥರ ರೂಪ ಲಕ್ಷಣಗಳನ್ನು ಹೊಂದಿರ್ತವೆ?
1: ನಮ್ಮ ದೇಶದ ಕತ್ತೆಗಳಲ್ಲಿ 2 ವಿಧ. ಮೊದಲನೇದು ಹೇಳೋದಾದರೆ ಬೂದು ಬಣ್ಣದ ಸಣ್ಣ ಕತ್ತೆಗಳು. ಇವುಗಳ ಎತ್ತರ ಸಾಮಾನ್ಯವಾಗಿ 0.81 ಮೀಟರ್ಗಳಷ್ಟು ಇರ್ತವೆ. ಇನ್ನು ಎರಡನೆಯದು ಹೇಳೋದಾದರೆ ಬಿಳಿ ಬಣ್ಣದ ದೊಡ್ಡ ಕತ್ತೆಗಳು. ಇದರ ಎತ್ತರ 0.98 ಮೀಟರ್ಗಳು ಇರ್ತವೆ. ಇದು ಸ್ವಲ್ಪ ದೊಡ್ಡದಾಗಿರ್ತವೆ ಅಷ್ಟೇ. ಕತ್ತೆಗಳ ವರ್ಗೀಕರಣದಲ್ಲಿ ಎತ್ತರ ಹಾಗೂ ಬಣ್ಣಗಳನ್ನು ಆಧರಿಸಿಕೊಂಡು ನಾವು ಗುರುತು ಮಾಡ್ತೀವಿ. ಕತ್ತೆಗಳ ಎತ್ತರವನ್ನು ಹಸ್ತದ ಅಳತೆಯಿಂದ ಅಳಿತಾ ಇರ್ತಾರೆ. ಸಣ್ಣ ಬೂದು ಬಣ್ಣದ ಕತ್ತೆಗಳ ಕಾಲುಗಳು ಮತ್ತು ಕುತ್ತಿಗೆಯ ಮೇಲೆ ಝೀಬ್ರಾಕಾರದ ಗುರುತುಗಳು ಇದ್ದು ಎತ್ತರದಲ್ಲಿ ಚಿಕ್ಕವೂ ಇರ್ತವೆ. ಸಾಮಾನ್ಯ ಎತ್ತರ 8 ಹಸ್ತದ ಅಳತೆ ಮತ್ತು ಕಿವಿಗಳು ಉದ್ದವಾಗಿರ್ತವೆ. ಇನ್ನು ದೊಡ್ಡ ಬಿಳಿ ಕತ್ತೆಗಳನ್ನು ನೋಡೋದಾದರೆ ಇವು ಸಾಮಾನ್ಯವಾಗಿ 10-14 ಹಸ್ತದಳತೆ, ಅಂದರೆ 100-140 ಸೆಂಟಿಮೀಟರ್ಗಳಷ್ಟು ಎತ್ತರವಿದ್ದು ಬೇರೆ ಬಗೆಯ ಕತ್ತೆಗಳೊಂದಿಗೆ ಬೆರೆಯೋದಿಲ್ಲ. ಕಚ್, ಲಡಾಖ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇವು ಕಾಣಸಿಗುತ್ತವೆ. ಇತರೆ ಗುಂಪಿನ ಕತ್ತೆಗಳಲ್ಲಿ ಈಜಿಪ್ಟ್, ಪರ್ಷಿಯಾ, ಅರೇಬಿಯಾ ಹಾಗೂ ಪೊಯೋಟಾ ಪ್ರಮುಖವಾದವು. ಇವುಗಳಲ್ಲಿ ಪಯೋಟಾ ಜಾತಿಯ ಕತ್ತೆಗಳು ವಿಶ್ವದಲ್ಲೇ ಅತಿ ದೊಡ್ಡವು ಅಂತ ಹೇಳ್ಬೋದು. ಹಾಗೂ ಭಾರತದ ಕತ್ತೆಗಳು ಪ್ರಪಂಚದ ಅತಿ ಕಿರಿಯ ಬಗೆಗಳಾಗಿವೆ.
0: ಈಗ ಕತ್ತೆ ಅಂತ ನಾವು ಹೇಳ್ತೇವಲ್ಲ, ಮತ್ತೆ ಅದು ಮ್ಯೂಲ್,

0: ಹೆಸರುಗತ್ತೆ ಅಂತ ಬರ್ತದಲ್ಲ, ಕತ್ತೆಗೆ ಮತ್ತೆ ಹೆಸರುಗತ್ತೆಗೆ ಅವು ಬೇರೆ ಬೇರೆನಾ?
1: ಕತ್ತೆ ಮತ್ತೆ ಹಾರ್ಸ್ ಅಂತ ಹೇಳ್ತೀವಲ್ಲ ಸರ್, ಕುದುರೆ, ಅದೆರಡನ್ನು ಕ್ರಾಸ್ ಮಾಡಿ ತಗೊಂಡ್ ಬರುತ್ತಲ್ಲ, ಅದನ್ನ ನಾವ್ ಹೆಸರುಗತ್ತೆ ಅಂತ ಹೇಳ್ತೀವಿ.
0: ಇಲ್ಲಿ ಕುದುರೆ ಅದು ಬೇರೆನೆ ಏನು?
1: ಕುದುರೆ ಬೇರೆನೆ ಅಂದ್ರೆ ಇದೇ ಜಾತಿಯಲ್ಲೇ ಬರೋದು, ಆದ್ರೆ ಕುದುರೆನ ನಾವು ರೇಸ್ಗೆ ಅಂತೆಲ್ಲ
0: ಉಪಯೋಗಿಸ್ತೀವಲ್ವಾ,
1: ಅದನ್ನ ಮೇಂಟೆನೆನ್ಸ್ಗೆಲ್ಲ ಅದು ತುಂಬಾ ಹೆಚ್ಚಿಗೆ ಬೇಕಾಗುತ್ತೆ. ನಮ್ಮ ಕತ್ತೆ ಮೇಂಟೆನೆನ್ಸ್ಗೆಲ್ಲ ಸ್ವಲ್ಪ ಕಡಿಮೆ ಖರ್ಚು ಬರುತ್ತೆ. ನಾನು ಆಗ್ಲೇ ತಿಳಿಸ್ಕೊಟ್ಟಿದ್ದೀನಿ ತಮ್ಗೆ, ಈ ಹೆಸರುಗತ್ತೆಗಳನ್ನ ಕ್ರಾಸ್ ಮಾಡಿ ತಗೊಂಡಿದ್ದಾರೆ, ಯಾಕಂದ್ರೆ ಬೆಟ್ಟಗಾಡುಗಳಲ್ಲಿ ಹೆಚ್ಚಿಗೆ ಭಾರ ಎಳೆಯೋದಕ್ಕೋಸ್ಕರ ಅವನ್ನ ಆ ಪ್ರಾಣಿಗಳನ್ನ ಹೆಚ್ಚು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ.
0: ಕತ್ತೆಗಳ ಆಹಾರದ ಬಗ್ಗೆ ತಿಳಿಸ್ಕೊಡಿ.
1: ಕತ್ತೆಗಳು ಎಂತ ಆಹಾರವನ್ನು ಸೇವಿಸಿ ಹೆಚ್ಚು ಕಾಲ ನೀರು ಕುಡಿಯದೆ ಬದುಕಬಲ್ಲವು? ಒಂಟೆ ತರ ಅಂತಾನೆ ಹೇಳ್ಬೋದು. ಸ್ವಲ್ಪ ತಮ್ಮ ಸ್ಥಳೀಯ ಶುಷ್ಕ ಮತ್ತು ಅರೆ ಶುಷ್ಕ ವಾತಾವರಣಗಳಲ್ಲಿ ಕತ್ತೆಗಳು ಪ್ರತಿದಿನದ ಅರ್ಧಕ್ಕಿಂತ ಹೆಚ್ಚು ಸಮಯವನ್ನು ಆಹಾರಕ್ಕಾಗಿ ಕಳೆಯುತ್ತವೆ. ಕತ್ತೆಯು ಕಠಿಣವಾದ ಜೀರ್ಣ ಕಾರ್ಯ ವ್ಯವಸ್ಥೆಯನ್ನು ಹೊಂದಿದೆ. ಇದರಲ್ಲಿ ಒರಟುತನವು ದೊಡ್ಡ ಕರಳಿನಲ್ಲಿ ಸೂಕ್ಷ್ಮಜೀವಿ ಕ್ರಿಯೆಯಿಂದ ಪರಿಣಾಮಕಾರಿಯಾಗಿ ಒಡೆಯುತ್ತದೆ. ಕತ್ತೆಯ ಜಠರ ಕರುಳಿನ ಪ್ರದೇಶ ಮತ್ತು ಕುದುರೆಯ ನಡುವೆ ಯಾವುದೇ ಗಮನಾರ್ಹವಾದ ರಚನಾತ್ಮಕ ವ್ಯತ್ಯಾಸವಿಲ್ಲದಿದ್ದರೂ ಕತ್ತೆಯ ಜೀರ್ಣಕ್ರಿಯೆಯು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಅಂತ ಹೇಳ್ಬೋದು. ಕತ್ತೆಗಳು ಹೆಚ್ಚಿನ ಶಕ್ತಿಯನ್ನು ರಚನಾತ್ಮಕ ಕಾರ್ಬೋಹೈಡ್ರೇಟ್ಗಳಿಂದ ಪಡೆಯುತ್ತವೆ. ಕತ್ತೆಗೆ ಅಗತ್ಯವಿರುವ ಎಲ್ಲಾ ಶಕ್ತಿ, ಪ್ರೋಟೀನ್, ಕೊಬ್ಬು ಮತ್ತು ವಿಟಮಿನ್ಗಳನ್ನು ಪಡೆಯಲು ಬೇಸಿಗೆಯಲ್ಲಿ ಅಥವಾ ಚಳಿಗಾಲದಲ್ಲಿ ಹುಲ್ಲು ನಿಯಂತ್ರಿತ ಮೇಯಿಸುವಿಕೆಯೊಂದಿಗೆ ಪೂರಕ ಒಣಹುಲ್ಲಿನ ಮೇಲಾಗಿ ಬಾರ್ಲಿ ಒಣಹುಲ್ಲಿನ ಹುಲ್ಲನ್ನು ನಾವು ನೀಡಬೇಕಾಗುತ್ತೆ. ಕೆಲವು ಧಾನ್ಯಗಳನ್ನು ಆಹಾರಕ್ಕಾಗಿ ಶಿಫಾರಸು ಮಾಡ್ತಾರೆ, ವಿಶೇಷವಾಗಿ ಕೆಲಸ ಮಾಡುವ ಪ್ರಾಣಿಗಳಿಗೆ ಮತ್ತು ಇತರರು ಸ್ವಲ್ಪ ಒಣಹುಲ್ಲಿನ ಆಹಾರದ ವಿರುದ್ಧ ಸಲಹೆ ನೀಡುತ್ತಾರೆ. ದೀರ್ಘಕಾಲದವರೆಗೆ ಅಲ್ಪ ಪ್ರಮಾಣದ ಆಹಾರವನ್ನು ಸೇವಿಸಲು ಅನುಮತಿಸಿದಾಗ ಅವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಆದ್ದರಿಂದ ಹಸಿ ಹುಲ್ಲನ್ನು ಹೆಚ್ಚಾಗಿ ಕೊಟ್ಟಷ್ಟು ಅವು ಇಷ್ಟಪಟ್ಟು ತಿಂತವೆ.
0: ಡಾಕ್ಟರ್ ಹಮ್ಮ ಅವರೇ, ಈಗ ಕತ್ತೆಗಳ ಸಂತಾನೋತ್ಪತ್ತಿ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ.
1: ಕತ್ತೆಗಳು ಸುಮಾರು 25-30 ವರ್ಷ ಬದುಕುತ್ತವೆ ಅಂತ ಮಾಹಿತಿಗಳು ತಿಳಿಸ್ತವೆ. ಮೊದಲ 1-2 ವರ್ಷದಲ್ಲಿ ಪ್ರೌಢಾವಸ್ಥೆಗೆ ಬರುತ್ತವೆ. ಬೆದೆ ಚಕ್ರದ ಅವಧಿ 21-28 ದಿನಗಳು ಇರ್ತವೆ. ಇದಕ್ಕೆ ವರ್ಷದ ಯಾವ ಋತುವಿನಲ್ಲಾದರೂ ಗರ್ಭ ಧರಿಸಬಲ್ಲವು. ಸುಮಾರು 3-4 ವರ್ಷಗಳಾದ ಮೇಲೆ ಕತ್ತೆಗಳು ಸಂತಾನೋತ್ಪತ್ತಿಗೆ ಸಜ್ಜಾಗುತ್ತವೆ. 20 ಅಥವಾ 25 ಹೆಣ್ಣು ಕತ್ತೆಗಳಿಗೆ ಒಂದು ಗಂಡು ಕತ್ತೆ ಇದ್ರೆ ಸಾಕು. ಗರ್ಭದ ಅವಧಿ 372 ದಿನಗಳಿಂದ 395 ದಿನಗಳು. ಇನ್ನು ಮರಿ ಹಾಕುವ ಕಾಲದಲ್ಲಿ ಮಂದೆಯಲ್ಲಿರುವ ಹೆಣ್ಣು ಕತ್ತೆ ಮಂದೆಯಿಂದ ಬೇರೆಯಾಗುತ್ತೆ. ಕತ್ತೆಗಳು ಸಾಮಾನ್ಯವಾಗಿ ಒಮ್ಮೆ ಒಂದು ಮರಿಯನ್ನು ನೀಡ್ತವೆ. ಇನ್ನು ಅವಳಿಗಳ ಜನನ ನೋಡೋದಾದ್ರೆ ಇದು ಬಹಳ ಅಪರೂಪ, ಆದರೂ ಕುದುರೆಗಳಿಗಿಂತ ಕಡಿಮೆ ಅಂತಲೂ ಹೇಳ್ಬೋದು. ಜನನದ 9 ಅಥವಾ 10 ದಿನಗಳಲ್ಲಿ ಜನ್ನಿಗಳು ಶಾಖಕ್ಕೆ ಬಂದರೂ ಅವರ ಫಲವತ್ತತೆ ಕಡಿಮೆ ಇರುತ್ತದೆ. ಆದ್ದರಿಂದ ಮರು ಸಂತಾನೋತ್ಪತ್ತಿಗೆ ಮೊದಲು 1 ಅಥವಾ 2 ಅಥವಾ ಮತ್ತಷ್ಟು ಈಸ್ಟ್ರಸ್ ಸೈಕಲ್ಗಳು ಬರ್ತವಲ್ಲ, ಅವನ್ನ ನಾವು ಬಿಟ್ಬಿಟ್ಟು ಸಾಮಾನ್ಯವಾಗಿ ಬ್ರೀಡಿಂಗ್ಗೆ ಬಿಡಬೇಕಾಗುತ್ತೆ. ಈ ಕಾರಣದಿಂದಾಗಿ ಮತ್ತು ದೀರ್ಘಾವಧಿಯ ಗರ್ಭಾವಸ್ಥೆಯ ಅವಧಿಯ ಕಾರಣದಿಂದಾಗಿ ಕತ್ತೆ ತಳಿದಾರರು ಸಾಮಾನ್ಯವಾಗಿ ಪ್ರತಿ ವರ್ಷ ಫೋಲ್ಗಳನ್ನು ಪಡೆಯಲು ನಿರೀಕ್ಷಿಸೋದಿಲ್ಲ. ಯಾಕಂದ್ರೆ ನಮ್ಮ ದನಗಳಲ್ಲಿ ನೋಡೋದಾದ್ರೆ ವರ್ಷಕ್ಕೊಂದು ಕರುನ್ ಪಡ್ಕೊಳ್ಳಿ ಅಂತ ಹೇಳ್ತೀವಿ, ಆದ್ರೆ ಇವುಗಳಲ್ಲಿ 4 ವರ್ಷಗಳಲ್ಲಿ 3 ಫೋಲ್ಗಳನ್ನ ತಗೊಂಡ್ರೆ ಒಳ್ಳೇದು ಅಂತಾನೆ ಹೇಳ್ಬಹುದು.
0: ಕತ್ತೆಗಳ ನಡವಳಿಕೆ ಮತ್ತೆ ಅವುಗಳ ಕೃಷಿಯಲ್ಲಿ ಕತ್ತೆಗಳ ಬಳಕೆ ಈ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ.
1: ಕತ್ತೆಗಳ ಮೊಂಡುತನಕ್ಕೆ ಖ್ಯಾತಿಯಾಗಿದ್ದಾವೆ ಅಂತ ಹೇಳ್ಬಹುದು. ಆದ್ರೆ ಇದು ಕತ್ತೆಗಳ ಪ್ರದರ್ಶಿಸುವುದಕ್ಕಿಂತ ಹೆಚ್ಚು ಬದಲಾಗಿ ಸ್ವಯಂ ಸಂರಕ್ಷಣೆಗೆ ಕಾರಣವಾಗಿದೆ ಅಂತಾನೆ ಹೇಳ್ತೀವಿ. ಪ್ರಬಲವಾದ ಬೇಟೆಯ ಪ್ರವೃತ್ತಿ ಮತ್ತು ಮಾನವರೊಂದಿಗಿನ ದುರ್ಬಲ ಸಂಪರ್ಕವನ್ನು ಆಧರಿಸಿರಬಹುದು. ಯಾವುದೇ ಕಾರಣಕ್ಕಾಗಿ ಅಪಾಯಕಾರಿ ಎಂದು ಗ್ರಹಿಸುವ ಯಾವುದನ್ನಾದರೂ ಮಾಡಲು ಕತ್ತೆಯು ಒತ್ತಾಯಿಸಿದ್ರೂ ಅಥವಾ ಹೆದರಿಸಿದ್ರೂ ಸಹ ಇದು ಗಣನೀಯವಾಗಿ ಹೆಚ್ಚು ಕಷ್ಟಕರವಾಗುತ್ತೆ. ಒಬ್ಬ ವ್ಯಕ್ತಿಯು ತನ್ನ ವಿಶ್ವಾಸವನ್ನು ಗಳಿಸಿದ ನಂತರ ಅವು ಸಿದ್ಧರಿರುವ ಮತ್ತು ಒಳನಾಡಿನ ಪಾಲುದಾರರಾಗಬಹುದು ಮತ್ತು ಕೆಲಸಗಳಲ್ಲಿ ಬಹಳ ವಿಶ್ವಾಸಾರ್ಹವಾಗಬಹುದು ಅಂತಾನೂ ಹೇಳ್ಬಹುದು.
0: ಕೃಷಿಯಲ್ಲಿ ಕತ್ತೆಗಳ ಬಳಕೆ ನಮ್ಮ ರಾಜ್ಯದಲ್ಲಿ ಯಾವ ತರ ಇದೆ?
1: ಮೊದಲನೇದಾಗಿ ನಾವು ಬೇರೆ ರಾಜ್ಯಗಳ ಬಗ್ಗೆ ಸ್ವಲ್ಪ ನೋಡೋಣ. ಈಗ ರಾಜಸ್ಥಾನದ ಉದಯಪುರ ಹಾಗೂ ಆಲ್ಸೋ ನಮ್ಮ ರಾಜ್ಯದಲ್ಲೂ ಸಹ ತಗೊಂಡ್ರೆ ರಾಯಚೂರುಗಳಲ್ಲಿ ಕತ್ತೆಗಳ ನಿರ್ವಹಣೆ ಹಾಗೂ ಉಪಯುಕ್ತತೆ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಹೆಚ್ಚಿನ ಉಷ್ಣ

0: ಸಂದರ್ಭದಲ್ಲೂ ಸತತವಾಗಿ 6 ಗಂಟೆಗಳವರೆಗೆ ಇವು ದುಡಿಯಬಲ್ಲವು. ಎಂತಹ ವಿಪರೀತ ಹವಾಮಾನಕ್ಕೂ ಹೊಂದಿಕೊಂಡು ಅದೇ ಇದರ ವಿಶೇಷ ಅಂತ ಹೇಳ್ಬೋದು. ಯಾಕೆಂದರೆ ಬೆವರು ಗ್ರಂಥಿಗಳು ಹಾಗೂ ದೇಹದ ರಚನೆ ಈ ಹೆಚ್ಚಿನ ಹವಾಮಾನಕ್ಕೆ ಹೊಂದ್ಕೊಳ್ಳೋ ಥರ ಮಾರ್ಪಾಟು ಮಾಡಿದ್ದಾವೆ ಅಂತಲೇ ಹೇಳ್ತೀವಿ. ಇನ್ನು ಉದಯಪುರ ಹಾಗೂ ರಾಯಚೂರಿನ ಮಣ್ಣಿನಲ್ಲಿ ಸಮರ್ಥ ರೀತಿಯಲ್ಲಿ ಕೃಷಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದಾಗಿದ್ದರಿಂದ ಕತ್ತೆಯನ್ನು ಕೃಷಿ ಚಟುವಟಿಕೆಗಳಲ್ಲೂ ಧಾರಾಳವಾಗಿ ಬಳಸ್ತಾ ಇದ್ದಾರೆ. ಸುಮಾರು 3 ವರ್ಷ ಮೇಲ್ಪಟ್ಟ ಕತ್ತೆಗಳು ಕೃಷಿ ಕೆಲಸಗಳಿಗೆ ಹೆಚ್ಚು ಅನುಕೂಲಕಾರಿ. ಹೊಲ ಉಳುವುದು, ಬಿತ್ತುವುದು, ಅಂತರ ಬೇಸಾಯ ಮತ್ತು ಬೀಜ, ಗೊಬ್ಬರ, ಸಸಿ, ಮೇವು, ನೀರು ಸಾಗಾಣಿಕೆಗಳಲ್ಲಿ ಕತ್ತೆಗಳು ಬಹಳ ಉಪಯುಕ್ತಕರ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಕತ್ತೆಗಳಿಗಾಗಿಯೇ ವಿಶೇಷ ತರಹದ ನೊಗಪಟ್ಟಿಗಳನ್ನು ಎದೆ ಮತ್ತು ಭುಜಗಳಿಂದ ಹೊಮ್ಮುವ ಬಲವನ್ನು ಉಪಯೋಗಿಸಿಕೊಳ್ಬೇಕು. ಎತ್ತುಗಳಿಗಿಂತ ಮೃದುವಾದ ಕತ್ತೆಗಳಿಗೆ ತಕ್ಕ ವಿವಿಧ ರೀತಿಯ ಕೃಷಿ ಪರಿಕರಗಳನ್ನು ಬಳಸಿಕೊಂಡು ತಾವು ಕೃಷಿಯಲ್ಲಿ ತೊಡಸ್ಕೋಬೇಕಾಗುತ್ತೆ ಅಂತ ಹೇಳ್ತೀವಿ.
1: ಕರ್ನಾಟಕದಲ್ಲಿ ಕತ್ತೆಗಳ ಬಗ್ಗೆ ವಿಶೇಷವಾಗಿ ಯಾವ ಜಿಲ್ಲೆಯಲ್ಲಿ ಇದರ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ?
0: ರಾಯಚೂರಿನಲ್ಲಿ ಹೆಚ್ಚಾಗಿ ಸಂಶೋಧನೆ ನಡೀತಾ ಇದೆ ಸರ್. ಅದ್ರ ಬಗ್ಗೆ
1: ಏನೇನು ತರದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಈಗಾಗಲೇ?
0: ಉಳುಮೆಗಾಗ್ಲಿ, ಬೀಜ ಬಿತ್ತನೆ ಮಾಡೋದ್ರಲ್ಲಾಗ್ಲಿ, ಸಾಗಾಣಿಕೆಗಳಲ್ಲಾಗ್ಲಿ, ನೀರನ್ನ ತೆಗೆದು ಇನ್ನೊಂದು ಕಡೆಗೆ ನೀರು ಹಾಕೋದ್ರಲ್ಲಾಗಿ ಕೃಷಿಯ ಪರಿಕರಗಳನ್ನ ಉಪಯೋಗಿಸ್ಕೊಂಡು ಅವರು ತುಂಬಾ ಕೃಷಿ ಚಟುವಟಿಕೆಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ.
1: ಡಾಕ್ಟರ್ ಸುಮಾ ಅವರೇ, ಮಿಶ್ರ ತಳಿ ಕತ್ತೆಗಳ ಬಗ್ಗೆ ಕೂಡ ತಿಳಿಸ್ಕೊಡಿ.
0: ಕತ್ತೆಗಳು ಇಕ್ವಿಡೇ ಕುಟುಂಬದ ಇತರ ಸದಸ್ಯರೊಂದಿಗೆ ಸಂತಾನೋತ್ಪತ್ತಿ ಮಾಡಬಹುದು ಮತ್ತು ಸಾಮಾನ್ಯವಾಗಿ ಕುದುರೆಗಳೊಂದಿಗೆ ಸಂತಾನೋತ್ಪತ್ತಿ ಮಾಡಲಾಗುತ್ತದೆ. ಜಾಕ್ ಮತ್ತು ಮೇರ್ ನಡುವಿನ ಹೈಬ್ರಿಡ್ ಒಂದು ಹೆಸರುಗತ್ತೆ ಆಗಿದೆ. ಆಗಲೇ ತಾವು ತಿಳಿಸಿದ್ರಲ್ಲ ಸರ್ ಹೆಸರುಗತ್ತೆ ಬಗ್ಗೆ ಕೇಳ್ತಿದ್ರಲ್ಲ, ಅದೇ ಇದನ್ನೇ ಜಾಕ್ ಮತ್ತು ಮೇರ್ ನೆರಡನ್ನು ಇದು ಮಾಡಿ ಹೈಬ್ರಿಡ್ ಬರೋದನ್ನೇ ಹೆಸರುಗತ್ತೆ ಅಂತ ಹೇಳ್ತೀವಿ. ಅನೇಕ ದೇಶದಲ್ಲಿ ಕೆಲಸ ಮಾಡುವ ಮತ್ತು ಸವಾರಿ ಮಾಡುವ ಪ್ರಾಣಿಯಾಗಿ ಇದು ಮೌಲ್ಯಯುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಕುದುರೆ ಕತ್ತೆ ಮಿಶ್ರತಳಿಗಳು ಮಿಯೋಸಿಸ್ ಅನ್ನು ಪೂರ್ಣಗೊಳಿಸಲು ಅವುಗಳ ಅಭಿವೃದ್ಧಿಶೀಲ ಗ್ಯಾಮೆಟ್ಗಳ ವೈಫಲ್ಯದಿಂದಾಗಿ ಯಾವಾಗಾದ್ರೂ ಬರ್ಡಾಗನೂಬಹುದು. ಹೌದು, ಮುಂದೆ ಅವು ಪ್ರಾಣಿ ಮತ್ತೆ ಸಂತಾನೋತ್ಪತ್ತಿಗೆ ಉಪಯುಕ್ತ ಆಗದೇನೂ ಇರಬಹುದು.
1: ಕತ್ತೆಗಳಿಂದ ಏನೇನು ಉತ್ಪನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ ಇವತ್ತು?
0: ಮೊದಲನೇದಾಗಿ ಹೇಳೋದಾದ್ರೆ ಕತ್ತೆ ಹಾಲು ಅಂದ್ರೆ ಈಗ ಕತ್ತೆ ಹಾಲಿಗೆ ತುಂಬಾ ಹೆಚ್ಚಿನ ಪ್ರೈಸ್ ಕೊಟ್ಬಿಟ್ಟು ತಗೊಂತಾ ಇದ್ದಾರೆ. ಅದರ ಉಪಯುಕ್ತತೆ ಬಗ್ಗೆ ಈಗ ಜನರಲ್ಲಿ ಹೆಚ್ಚು ಹೆಚ್ಚು ಗೊತ್ತಾಗ್ತಾ ಇದೆ, ಅರಿವು ಮೂಡ್ತಾ ಇದೆ. ಕೆಲವು ಕತ್ತೆಗಳನ್ನು ಹಾಲಿಗಾಗಿ, ಇನ್ನು ಕೆಲವುಗಳನ್ನು ಮಾಂಸಕ್ಕಾಗಲೂ ಸಹ ಸಾಕ್ತಾ ಇದ್ದಾರೆ. ಪ್ರಪಂಚದಾದ್ಯಂತ ಮಾಂಸಕ್ಕಾಗಿ ಪ್ರತಿ ವರ್ಷ ಸುಮಾರು ಕತ್ತೆಗಳು ಮತ್ತು ಹೆಸರು ಕತ್ತೆಗಳನ್ನು ಕೊಲ್ತಾ ಇದ್ದಾರೆ. ಯುರೋಪ್ನಲ್ಲಿ, ಇಟಲಿಯಲ್ಲಿ ಕತ್ತೆ ಮಾಂಸವು ಪ್ರಾದೇಶಿಕ ಭಕ್ಷ್ಯಗಳ ಮುಖ್ಯ ಘಟಕ ಅಂಶವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದನ್ನು ಸಾಬೂನುಗಳು ಮತ್ತು ಸೌಂದರ್ಯವರ್ಧಕಗಳು ಹಾಗೂ ಆಹಾರದ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆ. ಹಿಂದೆ ಕತ್ತೆಯ ಚರ್ಮವನ್ನು ಚರ್ಮಾಕಾರದ ಉತ್ಪಾದನೆಯಲ್ಲಿ ಬಳಸಲಾಗುತ್ತಿತ್ತು. ಚೀನಾದಲ್ಲಿ ಕತ್ತೆ ಮಾಂಸವನ್ನು ಭಕ್ಷಕಗಳಲ್ಲಿ ಪರಿಣತ ಹೊಂದಿರುವ ಕೆಲವು ರೆಸ್ಟೋರೆಂಟ್ಗಳೊಂದಿಗೆ ಸವಿಯಾದ ಪದಾರ್ಥವೆಂದು ಪರಿಗಣಿಸಲಾಗುತ್ತಿದೆ. ಸಾಂಪ್ರದಾಯಿಕ ಚೈನೀಸ್ ಔಷಧ ಉತ್ಪನ್ನವನ್ನು ತಯಾರಿಸಲು ಸಹ ಚರ್ಮವನ್ನು ನೆನೆಸಿ ಮತ್ತು ಬೇಯಿಸುವ ಮೂಲಕ ಕತ್ತೆಯನ್ನ ಉಪಯೋಗಿಸಲಾಗುತ್ತಿದೆ. ಕತ್ತೆ ಹೈಡ್ ಜಿಲಾಟಿನ್ ಅನ್ನು ಉತ್ಪಾದಿಸಲಾಗುತ್ತಿದೆ. ಕತ್ತೆಯ ಮೂತ್ರ ಹಾಗೂ ಲದ್ದಿಯನ್ನು ಸಂಸ್ಕರಿಸಿ ಮಾರಾಟ ಮಾಡಬಹುದು.
1: ಡಾಕ್ಟರ್ ಸುಮಾ ಅವರೇ, ಈಗ ಕತ್ತೆ ಹಾಲು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ.
0: ಹೌದು,
1: ಅನೇಕರು ಕತ್ತೆ ಹಾಲು ಬೇಕು, ಕತ್ತೆ ಹಾಲು ಬೇಕು ಅಂತ ಅಲ್ಲಿ ಇಲ್ಲಿ ನಾವು ಓದಿದ್ದನ್ನ ಕೇಳಿದ್ದೇವೆ. ಹಾಗಾಗಿ ಕತ್ತೆ ಹಾಲಿನ ಮಹತ್ವ ಎಷ್ಟಿದೆ, ಏನು ಅದರಲ್ಲಿದೆ, ಅದರ ಗುಣಮಟ್ಟ ತಿಳಿಸಿ.
0: ಕತ್ತೆ ಹಾಲು ಪೌಷ್ಟಿಕಾಂಶಗಳನ್ನು ಹೇರಳವಾಗಿ ಹೊಂದಿದೆ, ಬಹಳ ದುಬಾರಿನೂ ಸಹ. ಕತ್ತೆ ಹಾಲು ತುಂಬ ಶ್ರೇಷ್ಠ ಎಂಬ ನಂಬಿಕೆ ಈಗ ನಮ್ಮ ಜನರಲ್ಲಿ ಹೆಚ್ಚು ಹೆಚ್ಚಾಗಿ ಮೂಡ್ತಾ ಬಂದಿದೆ. ಕತ್ತೆ ಹಾಲಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ. ಇದು ತಾಯಿಯ ಹಾಲಿನಷ್ಟೇ ಶ್ರೇಷ್ಠ ಹಾಗೂ ತಾಯಿ ಹಾಲಿಗೆ ಪರ್ಯಾಯವೇ ಹೌದು ಅಂತ ಹೇಳಿದ್ರೆ ಯಾವುದಕ್ಕೂ ತಪ್ಪಾಗೋದೇ ಇಲ್ಲ. ಕತ್ತೆ ಹಾಲಿನಲ್ಲಿ ಪ್ರತಿ 100 ಗ್ರಾಮ್ನಲ್ಲಿ 15-18 ಗ್ರಾಂ ಪ್ರೋಟೀನ್ ಅಂಶ, 5.8-7.4 ಗ್ರಾಂ ಲ್ಯಾಕ್ಟೋಸ್ ಅಂಶ ಹಾಗೂ 0.3-1.8 ಗ್ರಾಂ ಕೊಬ್ಬಿನ ಅಂಶ ಇರುತ್ತದೆ. ಒಂದು ಕತ್ತೆ ದಿನವೊಂದಕ್ಕೆ

0: ಅರ್ಧ ಲೀಟರ್ನಿಂದ 2 ಲೀಟರ್ನಷ್ಟು ಹಾಲು ನೀಡುವಂಥ ಶಕ್ತಿ ಹೊಂದಿದೆ. ಮರಿಗಳು ಕುಡಿದು ಬಿಟ್ಟದ್ದನ್ನ ಮಾಲೀಕರು ಮಾರಾಟ ಮಾಡೋದನ್ನ ನಾವು ನೋಡಿರ್ಬೋದು. ಇನ್ನು ಕುರಿಗಾರರು ಕುರಿ ಮಂದೆ ಜೊತೆ ಊರೂರು ಸುತ್ತುವಾಗ ಆ ಸರಕುಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಲು ಕತ್ತೆಗಳನ್ನು ಬಳಸೋದ್ರ ಜೊತೆಗೆ ಕತ್ತೆ ಹಾಲು ಸಹ ಮಾರಾಟ ಮಾಡಿ ಹಣ ಸಂಪಾದಿಸೋದನ್ನ ನಾವು ನೋಡಿದ್ದೀವಿ. ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ಕತ್ತೆ ಹಾಲು ಸೇವಿಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಲ್ಲಿ ಔಷಧೀಯ ಗುಣಗಳ ಸಾಕಷ್ಟು ಹೆಚ್ಚಿಗೆ ಇದ್ದಾವೆ ಎಂಬ ಕಾರಣಕ್ಕೆ ಗ್ರಾಮೀಣ ಪ್ರದೇಶದಷ್ಟೇ ಅಲ್ಲದೆ ಇತರೆ ನಗರ ಪ್ರದೇಶಗಳಲ್ಲೂ ಸಹ ಜನರು ಕೂಡ ಕತ್ತೆ ಹಾಲನ್ನು ಖರೀದಿಸುತ್ತಾ ಇದ್ದಾರೆ. ಮಾಲೀಕರು ಕತ್ತೆಯನ್ನು ತಮ್ಮ ಜೊತೆಗೆ ಕರೆದೊಯ್ದು ಸ್ಥಳದಲ್ಲೇ ಹಾಲು ಕರೆದು ಮಾರಾಟ ಮಾಡೋದನ್ನು ನಾವು ಈಗ ನೋಡಿರ್ಬೋದು. ಈ ನಗರ ಪ್ರದೇಶಗಳಲ್ಲಿ ಕತ್ತೆ ಹಾಲನ್ನು ಖರೀದಿಸುವವರು ಕತ್ತೆಯನ್ನು ದೇವರೆಂದೇ ನೋಡಿ ಅದನ್ನು ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿ ಪೂಜಿಸ್ತಾ ಇದ್ದಾರೆ. ನಂತರ ಕತ್ತೆಯ ಮಾಲೀಕರು ಕತ್ತೆಯನ್ನು ಹಾಲು ಕರೆದು ಮತ್ತೆ ಕೊಡ್ತಾರೆ. ಸಂಶೋಧನೆ ಬಗ್ಗೆ ನೋಡೋದಾದ್ರೆ ಸಂಶೋಧಕರ ಪ್ರಕಾರ ಹಸುವಿನ ಹಾಲಿಗೆ ಒಗ್ಗದ 82% ಮಕ್ಕಳು ಕತ್ತೆಯ ಹಾಲನ್ನು ಯಾವುದೇ ವೈಪರೀತ್ಯಗಳಿಲ್ಲದೆ ಸೇವಿಸೋದನ್ನ ಸಹ ಸಂಶೋಧನೆಗಳು ತಿಳಿಸಿದ್ದಾವೆ. ಹಸುವಿನ ಹಾಲನ್ನು ನಾವು ಹೆಚ್ಚಾಗಿ ಬಳಸುತ್ತಿದ್ರೂ ಇದು ಕೆಲವು ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ಅಷ್ಟೇ ಅಲ್ಲದೆ ತಾಯಂದಿರಲ್ಲಿ ಹಾಗೂ ವಯಸ್ಕರಲ್ಲಿಯೂ ಸಹ ಅಲರ್ಜಿ ಉಂಟು ಮಾಡುತ್ತೆ. ಇದಲ್ಲದೆ ಕರುಳಿನ ಸೋಂಕು, ರಕ್ತದಲ್ಲಿನ ಹೆಚ್ಚಿನ ಕೊಬ್ಬಿನಾಂಶಕ್ಕೆ ಕಾರಣವಾಗುತ್ತದೆ. ಇಂತಹ ವ್ಯಕ್ತಿಗಳಲ್ಲಿ ಹೊಟ್ಟೆ ಉಬ್ಬರಿಕೆ, ವಾಂತಿ, ಹೊಟ್ಟೆ ನೋವು, ಅತಿಸಾರ, ಬೇದಿ, ಚರ್ಮದಲ್ಲಿ ದದ್ದುಗಳಾಗೋದು ಇತ್ಯಾದಿ ರೋಗಕಾರಕ ಚಿಹ್ನೆಗಳು ಕಂಡುಬರೋದನ್ನ ನೋಡಿರ್ಬೋದು. ಇವುಗಳು ಎಲ್ಲಗಳಿಂದ ಹಸುವಿನ ಹಾಲಿಗೆ ನಾವು ಹೇಳ್ಬೋದು ಕತ್ತೆ ಹಾಲು ಒಂದು ಉತ್ತಮ ಪರ್ಯಾಯವಾಗಿದೆ ಅಂತ ನಾವು ತಿಳಿಸ್ಬೋದು. ಇನ್ನು ಮತ್ತೆ ಮುಂದುವರೆದು ನೋಡೋದಾದರೆ ಆಫ್ರಿಕಾ, ಏಷ್ಯಾ, ಪೂರ್ವ ಯುರೋಪ್ ಮತ್ತು ಇಟಲಿಯಲ್ಲಿ ಕತ್ತೆಗಳನ್ನು ಅದರ ಹಾಲಿಗಾಗಿ ಸಾಂಪ್ರದಾಯಿಕವಾಗಿ ಸಾಕ್ತಾ ಇದ್ದಾರೆ. ನಾವು ಈಗ ಹಸುಗಳನ್ನ ಹೇಗೆ ಸಾಕ್ತಾ ಇದ್ದೀವಲ್ಲ ಅದೇ ಥರನೇ ಸಾಕ್ತಾ ಇದ್ದಾರೆ. ಕತ್ತೆ ಹಾಲನ್ನು ಕುಡಿಯೋದ್ರಿಂದ ಉಬ್ಬಸ, ಕೆಮ್ಮು, ನೆಗಡಿ, ಮೂತ್ರಕೋಶದ ಕಲ್ಲುಗಳು, ಜಾಂಡೀಸ್, ಸೊಂಟ ನೋವು, ಹೊಟ್ಟೆ ನೋವಿನಂಥ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಂತ ತಿಳಿಸ್ತಾರೆ. ಇನ್ನು ಸಂಧಿವಾತವೂ ಕಡಿಮೆಯಾಗುತ್ತದೆ ಅಂತೆ. ಹಾಗಾಗಿ ಈ ಹಾಲಿಗೆ ತುಂಬ ಬೇಡಿಕೆ ಇದೆ. ಇತ್ತೀಚಿನ ದಿನಗಳಲ್ಲಿ ಇದರ ಮಹತ್ವ ಹೆಚ್ಚಾಗಿ ಕಾಣಿಸುತ್ತಿರೋದ್ರಿಂದ H1N1, ಡೆಂಗಿ ಜ್ವರ, ಚಿಕನ್ ಗುನ್ಯಾ ಸೇರಿದಂತೆ ನಾನಾ ರೋಗಗಳಿಗೆ ಕತ್ತೆ ಹಾಲು ರಾಮಬಾಣನು ಅಂತಲೂ ಹೇಳ್ತಾರೆ. ಇದನ್ನು ಕುಡಿಯೋದ್ರಿಂದ ಮನುಷ್ಯರಲ್ಲಿ ರೋಗ ನಿರೋಧಕ ಶಕ್ತಿ ವರ್ಧಿಸುತ್ತೆ ಹಾಗೂ ಪಚನ ಕ್ರಿಯೆ ಉತ್ತಮಗೊಳ್ಳುತ್ತದೆ. ಕತ್ತೆ ಎಂಬುದು ಅಪಾಯಕ್ಕೊಳಗಾದ ಪ್ರಾಣಿಯಾದೂ ಹೌದು, ಆದರೆ ಕತ್ತೆಯ ಹಾಲಿನ ಪೌಷ್ಟಿಕಾಂಶದ ಗುಣ ನಗೆಯ ವಿಷಯವಲ್ಲ. ನವಜಾತ ಶಿಶುಗಳಿಗೆ ಉತ್ತಮ ಔಷಧ ಸತ್ವ ಕತ್ತೆಯ ಹಾಲಿನಲ್ಲಿದೆ ಮತ್ತು ಕತ್ತೆಯ ಹಾಲಿನಲ್ಲಿ ಲ್ಯಾಕ್ಟೋಸ್ ಅಂಶವೂ ಸಹ ಹಸುವಿನ ಹಾಲಿಗಿಂತ ಹೆಚ್ಚಾಗಿರೋದೆ. ಬೆಳೆಯುವ ಮಕ್ಕಳಿಗೆ ಮೂಳೆಗಳ ಬೆಳವಣಿಗೆಗೆ ಬೇಕಾದ ಕ್ಯಾಲ್ಸಿಯಂ ಅನ್ನು ಕರುಳಿನಿಂದ ಹೀರಲು ಅನುಕೂಲ ಮಾಡುತ್ತದೆ.
1: ತುಂಬಾ ಸಂತೋಷ ಡಾಕ್ಟರ್ ಸುಮಾ ಅವರೇ, ಪ್ರಸ್ತುತ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಾಣಿಗಳಲ್ಲಿ ಒಂದು ವಿಶಿಷ್ಟ ಮತ್ತು ಪ್ರೀತಿಯ ಪ್ರಾಣಿ ಕತ್ತೆಯ ಬಗ್ಗೆ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಸಮುದಾಯಕ್ಕೆ ಒದಗಿಸಿದ್ದೀರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರಿರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಈ ಪ್ರಾಣಿ ಬಗ್ಗೆ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: 9535734333 9535734333.
1: ಧನ್ಯವಾದಗಳು.
0: ಧನ್ಯವಾದಗಳು ಸರ್.

ರೈತ ಬಂಧುವರೇ, ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ. ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರ್ಯ ಹಾಗೂ ಸಂಗಡಿಗರಿಂದ ತಮಟೆ ನಗಾರಿ ವಾದನವನ್ನ ಈಗ ಕೇಳೋಣ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 7:40. ಈಗ ಕೇಳಿ ಜನಪದ ಹಾಡುಗಳು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಆನಂದಮಯ ಚಿದ್ಘನ ಭಾನುವಿಲ್ಲದ ಬಿಸಿಲು ಉಕ್ಕುವ ಅಮೃತ ಕುಂಭ

ಕೊಡವಕ್ಕೆ ಉಂಡುಂಡು ಸುಖಿಸಿ ಬಾಳುವೆ ನಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ ಬಾನು ಇಲ್ಲದ ಬಿಸಲೇ ನಮ್ಮ, ಬಾನು ಇಲ್ಲದ ಬಿಸಲೇ ನಮ್ಮ.

ತನ್ನ ಅನೇಕ ವಿಧ ಪರಮಾರ್ಥಿಕ ರೋಗದ ನಿಧಾನವನ್ನು ಅರುಹಲು ಸಾಧಕನು ಪರಮಾತ್ಮನಿಗೆ ಮಾಡಿದ ಪ್ರಾರ್ಥನೆ

ಯನಗೆ ದೇವಧನವಂತರಿ. ಸಾವಧಾನದಿಯನ್ನ ಕೈ ಹಿಡಿದು ನೋಡಯ್ಯಾವ ರೋಗವು ಎನಗೆ

ಅಮೃತದ ಕೊಡ ಉಕ್ಕಿ ಉಂಡುಂಡು ಸುಖಿಸಿ ಬಾಳುವೆ ನಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ ಬಯಲೊಳಗಾಡುವದೇ ನಮ್ಮ, ಕೈಲಾಸ ಭೂಮಿಯಲ್ಲ

0: ಬಾಳು ಅಮೃತದ ಕೊಡ ಉಕ್ಕಿ ಉಂಡುಂಡು ಸುಖಿಸಿ ಬಾಳುವೆ ನಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೇ ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ ಬಯಲೊಳಗಾಡುವುದೇ ನಮ್ಮ. ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಎಸ್ಎಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ.
1: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ ಪ್ರೀತ್ ಕೌರ್. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ವೆಸ್ಟ್ ಇಂಡೀಸ್ ವಿರುದ್ದ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸಲು ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಮ ವಲಯಕ್ಕೆ ಅಗತ್ಯವಿರುವ ಸಂಶೋಧನೆ, ಯೋಜನೆ, ಮೌಲ್ಯಮಾಪನ ಮತ್ತು ಉಸ್ತುವಾರಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಪ್ರಾಧಿಕಾರ ದೇಶದ ಸರ್ವೋಚ್ಚ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಡಿಪಿ 7-8% ದರದಲ್ಲಿ ಬೆಳೆಯುತ್ತಿದ್ದು ಸರಕು ಸಾಗಣೆ ಬೇಡಿಕೆಯನ್ನು ಪೂರೈಸಲು 10 ವರ್ಷಗಳ ದೀರ್ಘಾವಧಿಯ ರಾಷ್ಟೀಯ ಸಾರಿಗೆ ಸಮಗ್ರ ಕ್ರಿಯಾ ಯೋಜನೆಯನ್ನು ಈ ಪ್ರಾಧಿಕಾರ ರೂಪಿಸಲಿದೆ ಎಂದರು. ಇದರ ಜೊತೆಗೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಹೂಡಿಕೆ ಒದಗಿಸಲು 10,000 ಕೋಟಿ ರೂಪಾಯಿಗಳ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ನಿಧಿ ಸ್ಥಾಪನೆಗೆ ಸಂಪುಟ ಅನುಮೋದನೆ ನೀಡಿದೆ. ಉತ್ತಮ ಉದ್ಯಮ ಸಾಮರ್ಥ್ಯ ಹೊಂದಿರುವ ಎಸ್ಎಂಇಗಳಿಗೆ ಈ ನಿಧಿಯಿಂದ ದೀರ್ಘಾವಧಿಯ ಬಂಡವಾಳ ಸಿಗಲಿದ್ದು, ಸಿಂಹಪಾಲು ಮೊತ್ತವನ್ನು ಉತ್ಪಾದನಾ ವಲಯದ ಉದ್ಯಮಗಳಿಗೆ ವಿನಿಯೋಗಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಕೇಂದ್ರ ಸಚಿವ ಸಂಪುಟ ಅಭಿನಂದಿಸಿದ್ದು, ಇದೇ ಸಂದರ್ಭದಲ್ಲಿ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. 2001 ಅಕ್ಟೋಬರ್ 7 ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014 ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ನಾಳೆಗೆ ಅವರು ಈ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲು ಹಾಗೂ ಅಭಿವೃದ್ದಿಶೀಲ ರಾಷ್ಟಗಳಿಗೆ ಕೈಗೆಟಕುವ ರೀತಿಯಲ್ಲಿ ಸುಲಭ ಹಣಕಾಸು ನೆರವು ಕಲ್ಪಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳಲ್ಲಿ ಸಮಗ್ರ ಸುಧಾರಣೆ ತರುವಂತೆ ವಿಶ್ವಸಂಸ್ಥೆಯಲ್ಲಿ ಭಾರತ ಪುನರುಚ್ಚರಿಸಿದೆ. ವಿಶ್ವಸಂಸ್ಥೆ ಮಹಾಸಭೆಯ 2ನೇ ಸಮಿತಿ ಸಭೆಯಲ್ಲಿ ಭಾರತದ ಪರವಾಗಿ ಮಾತನಾಡಿದ ಬಿಜೆಪಿ ಸಂಸದ ಸಿಪಿ ಜೋಶಿ, 21ನೇ ಶತಮಾನದ ಅಗತ್ಯತೆಗಳಿಗೆ ಅನುಗುಣವಾಗಿ ಜಾಗತಿಕ ಹಣಕಾಸು ಸಂಸ್ಥೆಗಳನ್ನು ಮರುರಚನೆ ಮಾಡಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ಜಾಗತಿಕ ದಕ್ಷಿಣ ರಾಷ್ಟಗಳ ಅಭಿವೃದ್ದಿಗೆ ಭಾರತ ನೀಡುತ್ತಿರುವ ಕೊಡುಗೆಗಳನ್ನು ಪ್ರಸ್ತಾಪಿಸಿದ ಅವರು, ಭಾರತ ವಿಶ್ವಸಂಸ್ಥೆ ಅಭಿವೃದ್ದಿ ಪಾಲುದಾರಿಕೆ ನಿಧಿಗೆ ಭಾರತ $150 ದಶಲಕ್ಷ ಹೂಡಿಕೆ ಮಾಡಿದೆ. ಇದರ ಜೊತೆಗೆ ವಿಪತ್ತು ನಿರೋಧಕ ಮೂಲಸೌಕರ್ಯಗಳನ್ನು ಒಕ್ಕೂಟ ಮತ್ತು ಅಂತಾರಾಷ್ಟೀಯ ಸೌರ ಒಕ್ಕೂಟದ ಮೂಲಕ ಭಾರತ ಕೊಡುಗೆ

0: ಸಂಸ್ಥೆ ಎಂದರು. ಭಾರತೀಯ ನೌಕಾಪಡೆ ಯುದ್ದ ಹಡಗುಗಳಿಗೆ ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳನ್ನು ಪೂರೈಸಲು ರಕ್ಷಣಾ ಸಚಿವಾಲಯ ಬ್ರಹ್ಮೋಸ್ ಏರೋಸ್ಪೇಸ್ ಖಾಸಗಿ ಸಂಸ್ಥೆಯೊಂದಿಗೆ 660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿತು. ಸಂಪೂರ್ಣವಾಗಿ ದೇಶೀಯ ವಿನ್ಯಾಸ ಮತ್ತು ಉತ್ಪಾದನೆಗೆ ಆದ್ಯತೆ ನೀಡುವ ಬೈ ಯೋಜನೆಯಡಿ ಈ ರಕ್ಷಣಾ ಖರೀದಿ ನಡೆಯುತ್ತಿದ್ದು, ಶೇಕಡ 68ಕ್ಕೂ ಹೆಚ್ಚು ದೇಶೀಯ ಬಿಡಿ ಭಾಗಗಳನ್ನು ಬಳಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಸೇರಿದಂತೆ ವಿವಿಧ ಭಾರತೀಯ ಉದ್ಯಮಿಗಳಿಗೆ ಪ್ರೋತ್ಸಾಹ ಸಿಗಲಿದ್ದು, ಮುಂಬರುವ 3 ವರ್ಷಗಳಲ್ಲಿ ವ್ಯಾಪಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ಸ್ವದೇಶಿ ನಿರ್ಮಿತ ಹೈ ಆಲ್ಟಿಟ್ಯೂಡ್ ವೇದಿಕೆ ತಂತ್ರಜ್ಞಾನದ ವೈಮಾನಿಕ ಪರೀಕ್ಷಾರ್ಥ ಹಾರಾಟವನ್ನು ಇಂದು ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಯಶಸ್ವಿಯಾಗಿ ನಡೆಸಿದೆ. ಭಾರತೀಯ ವಾಯುಪಡೆ, ಮಿಲಿಟರಿ ವಾಯುಯಾನ ಯೋಗ್ಯತೆ ಮತ್ತು ಪ್ರಮಾಣೀಕರಣ ಕೇಂದ್ರ, ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ, ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಪ್ರಯೋಗ ನಡೆಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪರೀಕ್ಷೆಯ ವೇಳೆ ಸಮುದ್ರ ಮಟ್ಟದಿಂದ 21 ಕಿಲೋಮೀಟರ್ ಎತ್ತರವನ್ನು ತಲುಪಿದ ಈ ನೂತನ ವ್ಯವಸ್ಥೆ ಸುಮಾರು 20 ಕಿಲೋಮೀಟರ್ ಎತ್ತರದಲ್ಲಿ ಸತತ 30 ನಿಮಿಷಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಹಾರಾಟ ನಡೆಸಿದೆ. ಯಶಸ್ವಿ ಪರೀಕ್ಷೆ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಮತ್ತು ದೇಶದ ಇತರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಪದೇ ಪದೇ ಗುರಿಯಾಗಿರಿಸಿಕೊಂಡು ಟೀಕೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನಡೆ ಕುರಿತಂತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯ ಪಕ್ಷಗಳು ಜನಸೇವೆಗೆ ಆದ್ಯತೆ ನೀಡಬೇಕು ಹಾಗೂ ಚುನಾವಣೆಯಲ್ಲಿ ದೊರೆಯುವ ಜನಾದೇಶವನ್ನು ಗೌರವದಿಂದ ಸ್ವೀಕರಿಸಬೇಕು ಎಂದರು. ಸಾರ್ವಜನಿಕರ ಬೆಂಬಲ ಸಿಗದಿದ್ದಾಗ ಸಾಂವಿಧಾನಿಕ ಸಂಸ್ಥೆಗಳನ್ನೇ ಪ್ರಶ್ನಿಸುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದತಿ, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿಯಲ್ಲಿದೆ. ಸುಮಾರು 70 ವರ್ಷಗಳ ಕಾಲ ಬದಲಾಯಿಸಲಾಗದಂತೆ ಉಳಿದುಕೊಂಡಿದ್ದ ಸಂವಿಧಾನದ 370ನೇ ವಿಧಿಯನ್ನು ತೆಗೆದುಹಾಕಿದರೆ ಕಣಿವೆ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೇಳಬಹುದು ಎಂಬ ಭೀತಿಯಿಂದ ಹಿಂದಿನ ಸರ್ಕಾರಗಳು ಹಿಂಜರಿಯುತ್ತಿದ್ದವು. 2016 ಅಶಾಂತಿ ಮತ್ತು ಸುದೀರ್ಘ ಕರ್ಫ್ಯೂಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರದಿಂದ ದೊಡ್ಡ ಮಟ್ಟದ ಅವ್ಯವಸ್ಥೆ ಸೃಷ್ಟಿಯಾಗಬಹುದು ಎಂದೇ ನಿರೀಕ್ಷಿಸಲಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಯಾವುದೇ ಹಿಂಸಾಚಾರ ನಡೆಯದಂತೆ ಅತ್ಯಂತ ಭದ್ರ ಯೋಜನೆ ರೂಪಿಸಿತ್ತು. ರಾಷ್ಟಪತಿಯವರ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ರಾಜ್ಯ ಪುನರ್ರಚನಾ ಕಾರ್ಯವನ್ನು ಒಂದೇ ದಿನ ಮಂಡಿಸಿ ಜಾರಿಗೆ ತರುವ ಮೂಲಕ ಕಣಿವೆಯಲ್ಲಿ ಶಾಂತಿ ಕಾಪಾಡಲಾಯಿತು. ತದನಂತರ ಡಿಸೆಂಬರ್ 2023 ಈ ಪ್ರಕ್ರಿಯೆಯನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್ 370ನೇ ವಿಧಿ ತಾತ್ಕಾಲಿಕ ಉಪಬಂಧವಾಗಿತ್ತು ಎಂದು ಸ್ಪಷ್ಟಪಡಿಸಿತು. ಇದನ್ನು ಅನುಸರಿಸಿ 2024 ಜಮ್ಮು ಕಾಶ್ಮೀರದಲ್ಲಿ ಒಂದು ದಶಕದ ನಂತರ ಯಶಸ್ವಿ ವಿಧಾನಸಭಾ ಚುನಾವಣೆಗಳು ನಡೆದವು. 1949 ತಾತ್ಕಾಲಿಕ ಎಂದು ಹೆಸರಿಸಲ್ಪಟ್ಟಿದ್ದ ಈ ವಿಧಿಗೆ ಮುಕ್ತಿ ಸಿಗಲು 70 ವರ್ಷಗಳು ಬೇಕಾದವು. ಒಮಾನ್ ಕರಾವಳಿಯಲ್ಲಿ ಪನಾಮಾ ಧ್ವಜ ಹೊಂದಿದ್ದ ವಾಣಿಜ್ಯ ನೌಕೆ ಎಂಟಿ ಆನ್ ಪೀಸ್ ನೌಕೆ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಈ ನೌಕೆ ಹೊರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುತ್ತಿದ್ದ ವೇಳೆ ಅದರ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಹಡಗಿನಲ್ಲಿದ್ದ ಒಟ್ಟು 19 ಸಿಬ್ಬಂದಿಯಲ್ಲಿ 17 ಭಾರತೀಯರು ಭಾರತೀಯ ಪ್ರಜೆಗಳಾಗಿದ್ದರು. ದಾಳಿಯಲ್ಲಿ ಗಾಯಗೊಂಡಿರುವ 11 ಭಾರತೀಯ ಪ್ರಯೋಗಗಳು ಸೇರಿದಂತೆ ಒಟ್ಟು 12 ಸಿಬ್ಬಂದಿಯನ್ನು ಒಮಾನ್ ಅಧಿಕಾರಿಗಳ ನೆರವಿನಿಂದ ತಕ್ಷಣವೇ ರಕ್ಷಿಸಲಾಗಿದ್ದು ಒಮಾನ್ನ ಕಸಬ್ನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಮಯೋಚಿತ ನೆರವು ನೀಡಿದ ಒಮಾನ್ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ವಿದೇಶಾಂಗ ಸಚಿವಾಲಯ ಧನ್ಯವಾದ ತಿಳಿಸಿದೆ. ಇನ್ನೊಂದು ಘಟನೆಯಲ್ಲಿ ಕಪ್ಪು ಸಮುದ್ರ ಪ್ರದೇಶದಲ್ಲಿ ಸಂಚರಿಸಿದ್ದ ಎಂವಿ ರಾಯಡ್ ಮೊಹಮ್ಮದ್ ನೌಕೆಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಗಳು ಗಾಯಗೊಂಡಿದ್ದು 2 ವಿದೇಶಿ ನಾವಿಕರು ಹತ್ಯೆಗೊಳಗಾಗಿದ್ದಾರೆ. ಗಾಯಗೊಂಡವರನ್ನು

ಅವರನ್ನು ರೊಮೇನಿಯಾ ಅಧಿಕಾರಿಗಳು ರಕ್ಷಿಸಿದ್ದು ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದಾರೆ. ಭಾರತ ರೊಮೇನಿಯಾದ ಸಹಾಯಕ್ಕೆ ಧನ್ಯವಾದ ತಿಳಿಸಿದೆ. ಭಾರತಕ್ಕೆ ದೊರೆತ ಏಕೈಕ ಮಹಿಳಾ ವಿಶ್ವಕಪ್ ತಂದುಕೊಟ್ಟ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಎಲ್ಲ ಮೂರು ಮಾದರಿಯ ತಮ್ಮ ಸ್ಥಾನಗಳನ್ನು ತ್ಯಜಿಸುವುದಾಗಿ ಘೋಷಿಸಿದ್ದಾರೆ. ತನ್ನ ಜವಾಬ್ದಾರಿ ಸಂಪನ್ನವಾಗಿದೆ ಮತ್ತು ಕ್ರಿಕೆಟ್ನ ಪ್ರೀತಿಗಾಗಿ ಮುಂದಿನ ಆಟ ಆಡುವುದಷ್ಟೇ ತನ್ನ ಗುರಿ ಎಂದು 37 ವರ್ಷದ ಹರ್ಮನ್ ಪ್ರೀತ್ ಹೇಳಿಕೊಂಡಿದ್ದಾರೆ. ಅಗ್ರ ಕ್ರಮಾಂಕದ ಇನ್ನೋರ್ವ ಭಾರತೀಯ ಆಟಗಾರ್ತಿ ಸ್ಮೃತಿ ಮಂದಾನಾ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ 2-1 ಅಂತರದಲ್ಲಿ ಸರಣಿ ಕೈವಶ ಮಾಡಿಕೊಂಡ ಭಾರತ ಇಂದಿನಿಂದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ತಂಡದ ವಿರುದ್ದ ಸೆಣಸುತ್ತಿದೆ. ಉತ್ತರ ಪ್ರದೇಶದ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಸರಣಿಯ ಮೊದಲನೇ ಪಂದ್ಯದಲ್ಲಿ ಭಾರತ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿ ಬಂದಾಗ 7.5 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 57 ರನ್ ಗಳಿಸಿ ಆಟವಾಡುತ್ತಿದೆ. ನವದೆಹಲಿಯಲ್ಲಿಂದು ಜವಳಿ ಉದ್ಯಮದ ಅಭಿವೃದ್ಧಿ ಮಂಡಳಿಯ ಮೊದಲ ಸಭೆಯನ್ನು ಜವಳಿ

0: ಉತ್ತರ ಪ್ರದೇಶದ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಸರಣಿಯ ಮೊದಲನೇ ಪಂದ್ಯದಲ್ಲಿ ಭಾರತ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿ ಬಂದಾಗ 7.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 57 ರನ್ ಗಳಿಸಿ ಆಟವಾಡುತ್ತಿದೆ. ನವದೆಹಲಿಯಲ್ಲಿಂದು ಜವಳಿ ಉದ್ಯಮದ ಅಭಿವೃದ್ಧಿ ಮಂಡಳಿಯ ಮೊದಲ ಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಿತ್ತು. ಉತ್ಪಾದನೆ, ನಾವೀನ್ಯತೆ ಮತ್ತು ಜಾಗತಿಕ ಮಾರುಕಟ್ಟೆ ಪ್ರವೇಶದ ನಿಟ್ಟಿನಲ್ಲಿ ಸಮಗ್ರ ಸರಪಳಿ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಸಭೆಯಲ್ಲಿ ಕರೆ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ಪ್ರೀತ್ ಕೌರ್. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾ. ಸ್ಟುಡಿಯೋ ಸಮಯ 7:45:30. ಈಗ ಕೇಳಿ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ರಂಗನಾಯಕಿ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಶೈಲಜಾ ಹಾಗೂ ಜಯಚಂದ್ರನ್ ಅವರು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, FM ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 8:30 ಸೆಕೆಂಡುಗಳು. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇದುವರೆಗೆ ವಿಕಾಸ ವಸಿಷ್ಠ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ಬೆಂಗಳೂರು ಸಮಯ

ஆகாஷவாணி பெங்களூரு. இன்னைக்கு கர்நாடக சாஸ்திரிய சங்கீத கார்யக்ரம. இவத்தின கர்நாடக சாஸ்திரிய சங்கீத கார்யக்ரமದಲ್ಲಿ ಶಶಾಂಕ್ ವಿ ಚಣ್ಯ ಅವರಿಂದ ಕೊಳಲು ವಾದನ. ಪಕ್ಕವಾದದಲ್ಲಿ ವಯಲಿನ್ ನುಡಿಸುವವರು ವೆಂಕಟೇಶ್ ಜೋಶಿಯರ್, ಮೃದಂಗ ನುಡಿಸುವವರು ಆರ್ ನರಸಿಂಹನ್. ಕೇಳಿ ಮೋಹನ ರಾಮ, ಮೋಹನರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ.

ಇದುವರೆಗೆ ಶಶಾಂಕ ವಿ ಚಿಣ್ಯ ಅವರ ಕೊಳಲು ವಾದನದಲ್ಲಿ ಮೋಹನರಾಮ ಮೋಹನರಾಗ ಆದಿತಾಳದಲ್ಲಿದ್ದ ತ್ಯಾಗರಾಜರ ಕೃತಿಯನ್ನು ಕೇಳಿದರೆ. ಪಕ್ಕವಾದದಲ್ಲಿ ಇವರಿಗೆ ವಲೆ ನುಡಿಸಿದವರು ವೆಂಕಟೇಶ್ ಜೋಸಿಯರ್, ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಗೀತಾ ಚಂದ್ರಿಕೆ, ಮೆಲೋಡಿ ಟೈಮ್. ಕನ್ನಡ ಹಾಗೂ

0: ತಾಳಿ ಕಟ್ಟುವ ಶುಭ ವೇಳೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ್ರಿ. ಹೇಮಂತ್ ಹಾಗೂ ಜಸ್ಪಿಂದರ್ ನರೋಲ್ಲಾ ಅವರ ಧ್ವನಿಯಲ್ಲಿ ಗೀತೆ ಇತ್ತು. ದೊಡ್ಡರಂಗೇಗೌಡ ಬರೆದಿದ್ದ ಗೀತೆ ಇದಾಗಿತ್ತು. ರಾಬಿನ್ ಗುರುಂಗ್ ಅವರ ಸಂಗೀತ ಈ ಗೀತೆಗಿತ್ತು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
0: ಮೋನಾಲಿಸಾ ಚಿತ್ರದ ಗೀತೆ ಶಂಕರ್ ಮಹಾದೇವನ್ ಹಾಗೂ ಕಲ್ಪನಾ ಗೀತೆಗೆ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಬರೆದಿರುವ ಗೀತೆಗೆ ವಲೀಶಾ ಸಂದೀಪ್ ಅವರ ಸಂಗೀತ.

ಪಕ್ಕದ ಮನೆ ಹುಡುಗಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದರೆ ರಾಜೇಶ್ ಕೃಷ್ಣನ್ ಹಾಗೂ ಲಕ್ಷ್ಮಿ ಅವರ ಯುಗಲ ಧ್ವನಿಯಲ್ಲಿ ಗೀತೆ ಮೂಡಿ ಬಂತು. ರಾಮನಾರಾಯಣ ಬರೆದಿರುವ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು. ಇನ್ನೀಗ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸರದಿ. ಮೊದಲಿಗೆ ಕಭಿ ಖುಷಿ ಕಭಿ ಗಮ್ ಚಿತ್ರದಿಂದ ಆಯ್ದ ಗೀತೆ. ಕವಿತಾ ಕೃಷ್ಣಮೂರ್ತಿ, ಅಲ್ಕಾ ಯಾಜ್ಞಿಕ್ ಹಾಗೂ ಅಮಿತ್ ಕುಮಾರ್ ಉದಿತ್ ನಾರಾಯಣ್ ಗೀತೆಗೆ ಧ್ವನಿಯಾಗಿದ್ದಾರೆ. ಸಮೀರ್ ಬರೆದಿರುವ ಗೀತೆಗೆ ಜತಿನ್ ಲಲಿತ್ ಅವರ ಸಂಗೀತ.

ಮೈನೆ ಪ್ಯಾರ್ ಕ್ಯೂ ಕಿಯಾ ಈ ಚಿತ್ರದಿಂದ ಆಯ್ತು. ಗೀತೆಯನ್ನು ಕೇಳ್ತಾ ಇದ್ರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಸಮೀರ್ ಬರೆದಿರುವ ಗೀತೆಗೆ ಹಿಮೇಶ್ ರೇಷ್ಮಿ ಅವರ ಸಂಗೀತವಿದೆ.